0: ಸಂಜೆ 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮರಗೆಣಸು ಬೇಸಾಯದ ಕ್ರಮಗಳ ಕುರಿತು ಡಾ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ 7:20ಕ್ಕೆ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಘಟಕರಿಂದ ಭಜನೆ ಪದ. 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು. ರಾತ್ರಿ 8:00ಕ್ಕೆ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15ಕ್ಕೆ ವಾಣಿ ಮರುಡೂರ್ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 9:30ಕ್ಕೆ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನ. ವಯಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಸಹಕಾರ ಆರ್ ನರಸಿಂಹನ್. ರಾತ್ರಿ 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು.
1: ಈಗ ಸಮಯ ಆಗ್ತಿದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಿರೀಕ್ಷೆಯಲ್ಲಿರಿ.

ಕೇಳಿ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಧವಳೆಯ ಗಂಗೆ ಗಂಗಾಧರ. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ವಿದ್ಯಾರಾಜರು.

ಮುಂದಿನ ಗೀತೆಯನ್ನು ಕೇಳಿ. ದಾರಿಯ ತೋರು ಮುಕುಂದ, ಕುಮಾರಿ ಕೃಷ್ಣ ಹಾನಗಲ್ ಅವರ ಧ್ವನಿ, ಪುರಂದರ ದಾಸರ ರಚನೆಯಲ್ಲಿ ಈ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಕುಮಾರಿ ಕೃಷ್ಣ ಹಾನಗಲ್ ಅವರು.

ಮುಂದಿನ ಭಕ್ತಿಗೀತೆಯನ್ನು ಕೇಳಿ. ಎಲ್ಲ ಆಡಿ ಬಂದು ಎನ್ನ ಕೃಷ್ಣಯ್ಯ ಶ್ರೀ ಪುರಂದರದಾಸರ ಕೃತಿ ಈ ಗೀತೆಗಿದೆ.

ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಇನ್ನೀಗ ಕೊನೆಯದಾಗಿ ದೇಶಭಕ್ತಿಗೀತೆ ವೃಂದಗಾನದಲ್ಲಿ ಕೇಳಿ ನಮ್ಮ ದೇಶ ನನ್ನ ಜನ ನನ್ನ ಪ್ರಾಣ ಮಾನ ಜನ. ಚನ್ನವೀರ ಕಣಿವೆಯವರ ರಚನೆ ಈ ಗೀತೆಗಿದೆ.

0: ಸಾವಯವ ಅನ್ನೋದು ಇವತ್ತಿನ ಪ್ಯಾಷನ್ ಮತ್ತು ಫ್ಯಾಷನ್. ಸಾವಯವ ಅಂದರೆ ಪ್ರಕೃತಿದತ್ತ ಅವಯವಗಳು ಪೂರ್ಣ ಹೊಂದಾಣಿಕೆಯಲ್ಲಿರುವುದು ಎಂದಷ್ಟೇ ಅರ್ಥ. ಭಾವ ಮತ್ತು ಭಾಷೆಗಳ ನಡುವೆ ಒಂದು ಸಾವಯವ ಸಂಬಂಧ ಬರುತ್ತದೆ. ಮಾತೃಭಾಷೆ ಎನ್ನುವಾಗ ಅಂತಹ ಸಂಬಂಧವನ್ನು ಕಲ್ಪಿಸುವುದು ಹೇಗೆ? ತಾಯಿ ಎಂದರೆ ಭಾವ, ಶುದ್ಧವಾದ ಅಂತರಕರಣದ ಭಾವ. ಅರ್ಥವಿಲ್ಲದ ಉದ್ಗಾರಗಳು ದಕ್ಕುವುದು ಮಾತೃಭಾಷೆಯಲ್ಲಿ, ಅಯ್ಯೋ, ಅಮ್ಮ, ಹಾ, ಹೋ, ಛೇ, ಹೀಗೆ. ಬದುಕಿನಿಂದ ಭಾಷೆ ಬೆಳೆದಿದೆ, ಮುಂದೆ ಭಾಷೆಯೇ ಬದುಕನ್ನು ಬೆಳೆಸಿದೆ. ಬದುಕೇ ಒಂದು ಭಾಷೆಯಾಗುತ್ತದೆ. ಭಾಷೆ ಬದಲಾದರೆ ಬದುಕಿನ ಚರ್ಯ ಬದಲಾಗುತ್ತದೆ. ಸೆಲ್ಯೂಟ್ ಹಿಮ್ ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಲಾಗುತ್ತದೆಯೇ? ಕಾಲು ಮುಗಿಯೋದು ಅಂತಿದೆ, ಕೈ ಮುಗಿಯೋದು ಅಂತಿದೆ, ಅಡ್ಡ ಬೀಳೋದು ಅಂತಿದೆ. ಇದಕ್ಕೆಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಸಮಾನಾರ್ಥಕ ಶಬ್ದಗಳು ಸಿಗುವುದಿಲ್ಲ. ಏಕೆಂದರೆ ಅಲ್ಲಿ ವಿನಯದ ಭಕ್ತಿಯ ಅಭಿವ್ಯಕ್ತಿಗೆ ಈ ಪರಿಭಾಷೆಯನ್ನು ಬಳಸಿಲ್ಲ. ಹನುಮಂತ ರಾವಣನ ಆಸ್ಥಾನಕ್ಕೆ ಹೋದಾಗ ತನ್ನ ಪರಿಚಯವನ್ನು ಹೇಳಿದ್ದು ದಾಸೋಹಂ ಕೋಸಲೇಂದ್ರಸ್ಯ ಎಂದು. ನಾನು ಶ್ರೀರಾಮನ ದಾಸನಿದ್ದೇನೆ. ಹನುಮಂತನ ದಾಸ್ಯದಲ್ಲಿ ಶೋಷಣೆಯ ವಾಸನೆಯೂ ಇಲ್ಲ. ದಕ್ಷಿಣ ದಿಕ್ಕಿಗೆ ಹೋಗಿ ಎನ್ನುವ ಸುಗ್ರೀವನ ಮಾರ್ಗದರ್ಶನವಿತ್ತು. ಉಳಿದಂತೆ ಅವನು ಸ್ವತಂತ್ರ. ಅವನ ಅಭಿಪ್ರಾಯಕ್ಕೆ ರಾಮನೂ ಮಾನ್ಯತೆ ಕೊಡುತ್ತಿದ್ದ. ವಿಭೀಷಣ ತನ್ನ ಸಂಗಡಿಗರನ್ನು ಕಟ್ಟಿಕೊಂಡು ಬಂದು ಆಕಾಶದಲ್ಲಿ ನಿಂತು ಶರಣಾಗತಿಯನ್ನು ಘೋಷಿಸಿದಾಗ ಅವನನ್ನು ತೆಗೆದುಕೊಳ್ಳಬೇಕೇ ಬೇಡವೇ ಎನ್ನುವ ಚರ್ಚೆಯಾಗುತ್ತದೆ. ಕಪಿರಾಜನಾದ ಸುಗ್ರೀವ, ಯುವರಾಜನಾದ ಅಂಗದ, ಎಲ್ಲರೂ ವಿಭೀಷಣ ರಾವಣನ ತಮ್ಮ. ಇದರಲ್ಲಿ ಏನೋ ತಂತ್ರವಿದೆ, ಆದ್ದರಿಂದ ಬೇಡವೇ ಬೇಡ ಎಂದು ಪಟ್ಟು ಹಿಡಿಯುತ್ತಾರೆ. ಆಗ ರಾಮ ಹನುಮಂತನ ಮಾತನ್ನು ಕೇಳುತ್ತಾನೆ. ಅವನ ಮಾತನ್ನು ಒಪ್ಪಿ ವಿಭೀಷಣನಿಗೆ ಆಶ್ರಯ ನೀಡುತ್ತಾನೆ. ರಾಮದಾಸ ಎನ್ನುವುದು ಹನುಮನ ಹೆಗ್ಗಳಿಕೆ. ಅಂತೆಯೇ ದಾಸರು ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಎಂದು ಹಾಡಿದ್ದಾರೆ. ಈ ಗುಲಾಮ ಶಬ್ದ ನಮಗೆ ಪರಕೀಯರಿಂದ ಬಂದಿದ್ದು. ದಾಸರು ಅದನ್ನು ಬಳಸಿದ್ದು ಭಾರತೀಯ ಪರಿಕಲ್ಪನೆಯಲ್ಲಿ. ಇಲ್ಲಿ ಶಬ್ದ ಹೊರಗಿನದ್ದಾದರೂ ಅರ್ಥ ಸ್ವದೇಶಿಯಾಗಿದೆ. ಅಧ್ಯಾತ್ಮದ ಸೀಮೆಯಲ್ಲಿ ಗುಲಾಮ ಶಬ್ದಕ್ಕೆ ಒದಗುವ ಮರ್ಯಾದೆ ಬೇರೆ. ಈಗಲೂ ರಾಜಕೀಯ ಸಾಮಾಜಿಕ ಪರಿಸರದಲ್ಲಿ ಆ ಶಬ್ದಕ್ಕೆ ಇರುವ ಅರ್ಥವೇ ಬೇರೆ. ಭಾಷೆ ಬಳಸುವವನ ಭಾವವನ್ನು ಅನುಸರಿಸುತ್ತದೆ. ದೀಪ ಆರಿಸು ಎನ್ನುವುದನ್ನು ಹೇಳಬಾರದು ಎಂಬ ಪರಂಪರೆ ಇತ್ತು. ದೀಪವನ್ನು ಮುಂದೆ ಮಾಡು ಎನ್ನುತ್ತಿದ್ದರು. ಬೆಳಕಿನ ಕುರಿತು ಅದೆಷ್ಟು ಸಂವೇದನಶೀಲ ನಮ್ಮ ಸಮಾಜ. ಈ ಸಂವೇದನೆಗಳನ್ನು, ಸೂಕ್ಷ್ಮಗಳನ್ನು ಕಳೆದುಕೊಳ್ಳುವುದರಿಂದ ಮಾನವೀಯ ಮೌಲ್ಯಗಳು ಮಸಕಾಗುತ್ತವೆ. ಉರಿಯುತ್ತಿರುವ ದೀಪ ಆರಿದರೆ ಅಪಶಕುನ ಅಂತಿತ್ತು. ವಿದ್ಯುತ್ ಬಂದ ಮೇಲೆ ಅದನ್ನು ಪರಿಗಣಿಸುವುದು ಹೇಗೆ? ಗಾಳಿಗೆ ಅದು ಆರುವುದಿಲ್ಲ. ಅಂತೆಯೇ ಹೆಣ್ಣು ಮಕ್ಕಳ ಕೈಬಳೆ ಯಾವುದೋ ಕಾರಣದಿಂದ ಒಡೆದು ಹೋದರೆ ಬಳೆ ಒಡೆಯಿತು ಎಂದು ಹೇಳುವ ಬದಲು ಬಳೆ ಬೆಳೆಯಿತು ಎನ್ನುವ ರೂಢಿಯಿದೆ. ಸಂಸ್ಕೃತಿ ಬೆಳೆಸಿದ ಸೂಕ್ಷ್ಮ ಸಂವೇದನೆಗಳು ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸಿವೆ, ಸಾವಯವ ಸಂಬಂಧವನ್ನೂ ಗಟ್ಟಿಗೊಳಿಸಿವೆ. ಸ್ವದೇಶಿ ಚಳುವಳಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸಾವರ್ಕರ್ ಅವರು ಟೈಗೆ ಕಂಠಲಂಗೋಟಿ ಎಂದು ಅನುವಾದ ಮಾಡಿದ್ದರು. ತೊಡುವುದಕ್ಕೆ ವಾಕರಿಕೆ ಬರಬೇಕು. ನಾವು ಬಳಸುವ ಶಬ್ದ, ಅವುಗಳ ಅರ್ಥ, ಅದನ್ನು ನಾವು ಪಡೆದದ್ದೆಲ್ಲಿಂದ ಎನ್ನುವುದನ್ನು ಪ್ರತಿದಿನ ವಿಚಾರ ಮಾಡಿದರೆ ನಮಗೆ ನಮ್ಮ ಅಭಿಜಾತ ಶಬ್ದಗಳನ್ನು, ಆ ಮೂಲಕ ನಮ್ಮದೇ ಆಲೋಚನೆಗಳನ್ನು ಹುಡುಕಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಂಪರೆಯ ನೆರವಿಲ್ಲದೇ ಬದುಕುತ್ತೇವೆ ಎನ್ನುವ ಧೋರಣೆ ಆತ್ಮಸಂಘಾತಕ್ಕೆ ಒದಗುವುದಿಲ್ಲ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತ್ರಶೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಘಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀ ನೆನಗುಂಟು ಎಂದು ಮಹಾದೇವಿಯಕ್ಕ ಹೇಳುತ್ತಾಳೆ. ಅನ್ನ ಪ್ರಸಾದವಾಗುವ, ನೀರು ತೀರ್ಥವಾಗುವ, ಶಯನ ದೇವಸಾಮೀಪ್ಯವಾಗುವುದು, ಬದುಕು ಲಿಂಗಾಂಗ ಸಾಮರಸ್ಯವಾಗುವುದು, ನಿತ್ಯ ಮುಕ್ತಿಯ ಬದುಕು ಆಗುವುದು. ಇದು ಭಾವ ಭಾಷೆಗಳ ನಡುವಣ ಸಾವಯವ ಸಂಬಂಧ. ಸಂಸ್ಕೃತಿ ಈ ಸಾವಯವ ಸಂಬಂಧವನ್ನೇ ಅವಲಂಬಿಸಿದೆ.
1: ಇದುವರೆಗೆ ದಿವಾಕರ್ ಹೆಗಡೆ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇದು ಸಮಯ ಆಗ್ತಾ ಇದೆ 6:30. ಇನ್ನು ಮುಂದೆ ಕೇಳಿ ಚಿಂತನ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಚಿಂತನ ದಿವಾಕರ ಹೆಗಡೆಯವರಿಂದ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 6:35 ಇನ್ನೀಗ ಕೇಳಿ ರೈತರಿಗೆ ಸಲಹೆಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅನೇಕರಿಗೆ ಪ್ರೇರಣೆ ನೀಡಿದರು ಬೇಂದ್ರೆಯವರ ಒಡನಾಟ.
3: ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರಗಳು. ನಾನು ಡಾಕ್ಟರ್ ಸಂಗನಬಸವ ಗೊಳ್ಳಗಿ, ಮುಖ್ಯಸ್ಥರು ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿ. ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿಯು ರೈತರಿಗೋಸ್ಕರವಾಗಿ ತೋಟಗಾರಿಕೆ ಬೆಳೆಗಳಲ್ಲಿಯ ವಿವಿಧ ಉತ್ಪಾದನೆ ತಾಂತ್ರಿಕತೆಗಳು, ರೋಗ ಕೀಟಗಳ ನಿರ್ವಹಣೆ ಹಾಗೂ ಮಣ್ಣು ನೀರು ಹಾಗೂ ಸಸ್ಯಗಳ ಪೋಷಕಾಂಶಗಳ ವಿಶ್ಲೇಷಣಾ ಘಟಕವನ್ನು ಹೊಂದಿದ್ದು, ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ನುರಿತ ತಜ್ಞ ವಿಜ್ಞಾನಿಗಳ ತಂಡವು ಸಹಿತ ಇರುವುದರಿಂದ ರೈತರಿಗೋಸ್ಕರವಾಗಿ ನಾವು ಉತ್ಕೃಷ್ಟ ಮಟ್ಟದ ಹಣ್ಣಿನ ಸಸಿಗಳಾದಂಥ ಲಿಂಬೆ, ಪೇರಲ, ಸೀತಾಫಲ, ಚಿಕ್ಕು, ಹುಣಸೆ, ದ್ರಾಕ್ಷಿ ಬೇರು ಸಸಿಗಳು, ಅದರಂತೆ ವಿವಿಧ ರೀತಿಯ ಜೈವಿಕ ಕೀಟನಾಶಕಗಳಾದಂತಹ ಟ್ರೈಕೋಡರ್ಮಾ, ಸಿಡೋಮೋನಾಸ್, PSB, KSB, ಬ್ಯಾಸಿಲಸ್, KMB, ಬೆವೇರಿಯಾ ಹಾಗೂ ಮೆಟ್ರೈಸೆಮ್ ನಂತ ವಿವಿಧ ಜೈವಿಕ ಕೀಟನಾಶಕಗಳ ಒಂದು ಉತ್ಪಾದನಾ ಘಟಕವನ್ನು ಹೊಂದಿದ್ದು, ರೈತರಿಗೋಸ್ಕರವಾಗಿ ನಾವು ವಿವಿಧ ಗುಣಮಟ್ಟದ ಸಸಿಗಳು ಹಾಗೂ ಜೈವಿಕ ಕೀಟನಾಶಕಗಳು ಮಾರಾಟಕ್ಕೆ ಯೋಗ್ಯ ದರದಲ್ಲಿ ಲಭ್ಯವಿದ್ದು, ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತಾ, ತೋಟಗಾರಿಕೆ ನಮ್ಮ ಒಂದು ವಿಸ್ತರಣಾ ಕೇಂದ್ರದಲ್ಲಿ ರೈತರ ಒಂದು ಮಣ್ಣು ಮತ್ತು ನೀರಿನ ಪರೀಕ್ಷೆಗೋಸ್ಕರ ಮಣ್ಣು ನೀರು ಹಾಗೂ ಸಸ್ಯ ವಿಶ್ಲೇಷಣ ಅತ್ಯಾಧುನಿಕ ಘಟಕವನ್ನು ಹೊಂದಿದ್ದು, ರೈತ ಬಾಂಧವರು ಮಣ್ಣಿನ ಪೋಷಕಾಂಶಗಳು ಹಾಗೂ ನೀರಿನ ಪೋಷಕಾಂಶಗಳು ಹಾಗೂ ಸಸ್ಯ ವಿಶ್ಲೇಷಣೆ ಗುಣಧರ್ಮಗಳನ್ನು ಪರೀಕ್ಷೆ ಮಾಡಿಸಿಕೊಂಡು ತಮ್ಮ ಒಂದು ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತಾ, ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9448418501ಗೆ ಕರೆ ಮಾಡಲು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.
4: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ.
5: ಸ್ವಂತ ಜೀವನದಲ್ಲಿ ನೆನೆಯಬಾರದ ದುಃಖವನ್ನು ಅನುಭವಿಸಿ ಅದರ ಬೆನ್ನೇರಿ ಬಂದ ಸುಖವನ್ನು ಸವಿದು ಕಾಳಿದಾಸನ ಸುಭಾಷಿತದ ರಹಸ್ಯವನ್ನು ಸ್ವಾರಸ್ಯವನ್ನು

0: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM.
1: ಪ್ರಸಿದ್ಧ ಗ್ರಂಥಕಾರರ ಕೃತಿಗಳ ಪರಿಚಯವಾಗತೊಡಗಿ ರಸಿಕತೆ ಬೆಳೆಯಿತು, ವಿಮರ್ಶೆ ದೃಷ್ಟಿ ಲಭಿಸಿತು. ಅಂಬಿಕಾಧನಯದತ್ತರ ಹಿರಿತನದಲ್ಲಿ ಹೊಸಬಾಳಿನ ಕನಸು ಕಾಣುತ್ತಿರುವ
2: ಗೆಳೆಯ ಗಿಡ ಕಡಿಬೇಡ, ಕಡಿಬೇಡ.
3: ಅಯ್ಯಯ್ಯೋ, ಮರ ಕಡ್ದೇ ಹಾಕ್ಬಿಟ್ರು.
2: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
3: ಗಿಡ ಗಿಡ ಅಲ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
4: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ.

0: ಶ್ರೀ ಚೈತನ್ಯ ಟೇಸ್ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಕ್ಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕೇಳಿ ಬಂತು. ಇನ್ನೀಗ ಸಮಯ ಆಗ್ತಾ ಇದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 233.
1: ಈಗ ಕೇಳಿ ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇನ್ನು ಮುಂದೆ ಸರಿಯಾಗಿ 7:15 ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ, 7:45, 8:30, 9:00 ಕನ್ನಡ ಚಿತ್ರಗೀತೆಗಳು. ಈ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಮಿಶ್ರ ಗೀತೆಗಳ ಕಾರ್ಯಕ್ರಮ. 10:00 ಗಾನಗಂಗೆ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ. 12:05 ವನಿತಾ ವಿಹಾರ. 12:30 ಆರೋಗ್ಯ ಸಂಚಿಕೆ ಪ್ರಗತಿ ಪಥ ಕಾರ್ಯಕ್ರಮ ಮೂಡಿಬರುವುದು 1:00. ಸಂಜೆ 5:00 ಕನ್ನಡ ಚಿತ್ರಗೀತೆಗಳು. 5:30 ಆರೋಗ್ಯ ಕಾರ್ಯಕ್ರಮ. 6:00 ಕಾರ್ಯಕ್ರಮಗಳ ಪರಿಚಯ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ. 6:30 ಅವಲೋಕನ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ. 6:50 ಕಿಸಾನ್ವಾಣಿ. 7:20 ನಮ್ಮ ನಿಲಯದಿಂದ ಕಿಸಾನ್ವಾಣಿ ಕಾರ್ಯಕ್ರಮ. 7:45 ವಿಧಾನಮಂಡಲದಲ್ಲಿ ಇಂದು. ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಈಗ ಸಮಯ 7:02 ಇನ್ನು ಮುಂದೆ ಕೆಲ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಡುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ ಎರಡು ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24ರವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್

0: ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲದ ಮುಂಗಾರು ಅಧಿವೇಶನ 2 ದಿನಗಳ ಮುಂಚೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ. 2026ನೇ ಸಾಲಿನ ನೋಂದಣಿ ಕರ್ನಾಟಕ ವಿಧೇಯಕ ತಿದ್ದುಪಡಿ ವಿಧಾನಸಭೆ ಅಂಗೀಕರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾತನಾಡಿ, ವಿಧೇಯಕ ಉಪ ನೋಂದಣಾಧಿಕಾರಿಗಳು ಸ್ವತ್ತಿನ ನೋಂದಣಿ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ದಸ್ತಾವೇಜುಗಳ ಇ ನೋಂದಣಿ ಹಾಗೂ ರಿಮೋಟ್ ನೋಂದಣಿಯನ್ನು ಸಕಾಲದಲ್ಲಿ ಕೈಗೊಳ್ಳಲು ಸಾಧ್ಯವಾಗಲಿದೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಸಹ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯಿತಿ ರಾಜ್ 2ನೇ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಅನುಮೋದನೆ ಇಲ್ಲದ ಬಡಾವಣೆಗಳ ಹೆಚ್ಚಳ ತಡೆಗಟ್ಟಲು ಹಾಗೂ ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವೃದ್ಧಿಸಲು ತಿದ್ದುಪಡಿ ಸಹಕಾರಿಯಾಗಲಿದೆ ಎಂದರು. 2026-27ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರಾಜ್ಯದ ಒಟ್ಟು 49 ಲಕ್ಷ ರೈತರು ಹೆಸರು ನೋಂದಾಯಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಸರ್ಕಾರ ರಾಜ್ಯದ 31 ಜಿಲ್ಲೆಗಳಿಗೆ 117 ಕೋಟಿ ರೂಪಾಯಿ ಬರ ನಿರ್ವಹಣೆ ಅನುದಾನ ಬಿಡುಗಡೆ ಮಾಡಿದೆ. ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿಯಂತೆ 189 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಎಂದಿದ್ದಾರೆ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಜಲಸಾಹಸ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ತಿಳಿಸಿದ್ದಾರೆ. ಮೇಲ್ಮನೆ ಶಾಸಕ ಐವಾನ್ ಡಿಸೋಜಾ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದರು. ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದ ಟ್ರಿಪಲ್ ಪಿ ಮಾದರಿಯಲ್ಲಿ ವಾಯುಯಾನ ಹಾಗೂ ಜಲಸಾಹಸ ಕ್ರೀಡೆ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದರು. ರಾಜ್ಯದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಸೀಪ್ಲೇನ್, ಹೆಲಿಟ್ಯಾಕ್ಸಿ, ಜಾಯ್ ರೈಡ್, ರಿವರ್ ಕ್ರೂಸ್ ಚಟುವಟಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ತಾತ್ವಿಕ ಅನುಮೋದನೆ ನೀಡಿದೆ. ಮತದಾರರ ಪಟ್ಟಿ ಸಮಗ್ರ ಸಮೀಕ್ಷೆಯ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ನೇ ತಾರೀಖಿನವರೆಗೆ ಕಾಲಾವಕಾಶವಿದೆ. ವಿಜಯನಗರ ಜಿಲ್ಲೆಯ ವಿವರಗಳನ್ನು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ನಮ್ಮಲ್ಲಿಗ 30,623 ನೋಟಿಸ್ ಗಳನ್ನ ನಾವು ಮುಂದೆ ಸಲ ಮಾಡಬೇಕಾಗುತ್ತೆ. ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕಾದವರು ಫಾರ್ಮ್ 6 ಅನ್ನ ಸಲ್ಲಿಸಬಹುದಾಗಿದೆ. ಹೋದ ಸಲ 11,42,732 ಮತದಾರರಿದ್ರು, ಈಗ 9,94,157 ಮತದಾರರು ಇದೆ. ಒಂದು ಆಧಾರ್ ಕಾರ್ಡ್, ಅದ್ರ ಜೊತೆಗೆ ಇನ್ನ ಒಂದು ಡಾಕ್ಯುಮೆಂಟ್ ಅವ್ರು ತಗೊಂಡ್ಬಂದು ಸಲ್ಲಿಸಿದ್ರೆ ಎಆರ್ಒ ಇದಾರೆ, ಕರೆಕ್ಟ್ ಆಗಿದೆಯಾ ಆ ಡಾಕ್ಯುಮೆಂಟ್ ಅಂತ ನೋಡಿ ಸೇರ್ಪಡೆ ಮಾಡ್ತಾರೆ.
0: ಬಳ್ಳಾರಿ ಜಿಲ್ಲೆಯಲ್ಲಿ 10,06,307 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. 223,279 ಮತದಾರರು ಕರಡು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 13,92,523 ಜನ ಮತದಾರರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ದಾಖಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿರುವ ಸಂಸದರು, ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ September 30 ಒಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ದೇಸೂರು ರೈಲ್ವೆ ನಿಲ್ದಾಣವನ್ನು ಬೆಳಗಾವಿ ಮುಖ್ಯ ರೈಲು ನಿಲ್ದಾಣಕ್ಕೆ ಪರ್ಯಾಯ ನಿಲ್ದಾಣವನ್ನಾಗಿ ಅಭಿವೃದ್ಧಿಪಡಿಸಲು ನೈಋತ್ಯ ರೈಲ್ವೆ ಹಿರಿಯ ಅಧಿಕಾರಿಗಳಿಗೆ ಅಧ್ಯಯನ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದ್ದಾಗಿ ಸಂಸದ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಇಂದು ಬೆಳಗ್ಗೆ 5:10 ಪ್ರಯಾಣ ಆರಂಭಿಸಬೇಕಿದ್ದ ರೈಲು ಸಂಖ್ಯೆ 26651 ಕೆಎಸ್ಆರ್ ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇಂದು ಬೆಳಗ್ಗೆ 8 ಹೊರಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಸಂಸ್ಕೃತ ಭಾಷೆ ಭಾರತೀಯ ಜ್ಞಾನ ಪರಂಪರೆಯ ಭಾಗವಾಗಿದೆ. ರಾಷ್ಟೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಆದ್ಯತೆ ಹಾಗೂ ಮನ್ನಣೆ ನೀಡಿದೆ ಎಂದು ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಕೃತ ಹಾಗೂ ಯೋಗ ಅಧ್ಯಯನ ವಿಭಾಗ ಪ್ರಿನ್ಸಿಪಾಲ್ ಫ್ಯಾರನ್ ಸ್ಮಾರಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವ ಸಂಸ್ಕೃತ ದಿನಾಚರಣೆ ಹಾಗೂ ಸಂಸ್ಕೃತ ಸಪ್ತಾಹ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಕೃತ ಭಾಷೆ ಕಲಿಕೆಯಿಂದ ಉಳಿದ ಭಾಷೆಗಳ ಕಲಿಕೆ ಸುಲಭವಾಗಲಿದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಹೇಳಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. September 5 ಶಿಕ್ಷಕರ ದಿನ ಹಾಗೂ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಹೊಸದಿಲ್ಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನಿಸಲಿದ್ದಾರೆ. ಎಸ್ ರತ್ನಕುಮಾರಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: 2026 ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯಲ್ಲಿ 24 ಕೆಲಸ ಮಾಡ್ತಾ ಇದ್ದೀನಿ. 15 ಕಿಲೋಮೀಟರ್ ದೂರದಿಂದ 15 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಈ ಊರಿನವ್ರು ಕೇವಲ 4 ಮಕ್ಕಳನ್ನ ಪರೀಕ್ಷೆ ಮಾಡಿ ಅವ್ರ ಒಳಗಿರುವಂತಹ ಅಂತರ್ಸತ್ವ ಗೊತ್ತಾಗ್ತದೆ, ಅದನ್ನ ತುಂಬುತ್ತಿದೀವಿ. ಬರೀ ಅವ್ರನ್ನ ಎಜುಕೇಟ್ ಮಾಡ್ತಿರೋದಿಲ್ಲ, ನಾನು ಏನಾಗ್ಬೇಕು ಅನ್ನುವ ಅದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆ ನಡೀತಿದೆ. ನಾನಿಲ್ಲಿ ಹಿರಿಯೋಳಾಗಿ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ.
0: ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಂದಾಜು 40,000 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಲೋಕಾಯುಕ್ತ ಕಚೇರಿಯ ನೂತನ ಕಟ್ಟಡಕ್ಕೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹಾಗೂ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹಾವೇರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಶೆಮುಕ್ತ ಭಾರತ ನಶೆಮುಕ್ತ ಕರ್ನಾಟಕ ಆಪರೇಷನ್ ರೈಸ್ ಹಾಗೂ ಬೇಡಬ್ರೋ ಅಭಿಯಾನದ ಭಾಗವಾಗಿ ಮಾದಕ ವಸ್ತುಗಳ ಸಾಗಣೆ ಮತ್ತು ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಸಂವಾದ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಧಾರವಾಡದ ಕಿಟೆಲ್ ಕಲಾ ಮಹಾವಿದ್ಯಾಲಯದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ, ರಾಷ್ಟೀಯ ಸೇವಾ ಯೋಜನೆ, ಯುವ ರೆಡ್ಕ್ರಾಸ್ ಹಾಗೂ ಧಾರವಾಡದ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಆಸ್ಪತ್ರೆ ಡಿಮಾನ್ಸ್ ಸಹಯೋಗದಲ್ಲಿ ನಡೆಯಲಿರುವ ವಿಶೇಷ ಉಪನ್ಯಾಸವನ್ನು ಮನೋ ವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದ ಪ್ರಶಾಂತ್ ಪಾಟೀಲ್ ನಡೆಸಿಕೊಡಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಮಿತಿ ದಿಶಾ ಸಭೆ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ 2 ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. September 24 ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ರೂಪಾಯಿ ಅನುದಾನ ಮಂಜೂರು. ರಾಷ್ಟೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ವಿಜಯಪುರ, ಸಮಯ 7:15.

ಕೇಳಿ ಕಥೆ ಶಾರದೆಯ ಮಣಿ. ಮುಸ್ಸಂಜೆಯ ಹೊತ್ತು ಪಶ್ಚಿಮ ದಿಕ್ಕಿನಲ್ಲಿ ದಿನವಿಡೀ ಲೋಕಕ್ಕೆ ಬೆಳಕು ನೀಡಿದ ಸೂರ್ಯನು ನಿಧಾನವಾಗಿ ಸಮುದ್ರದ ಮಡಲಿನಲ್ಲಿ ಲೀನವಾಗಲು ಹೊರಟಿದ್ದ. ಅವನ ಚಿನ್ನದ ಕಿರಣಗಳು ನೀಲಿ ಸಮುದ್ರದ ಮೇಲೆ ಹರಡಿ ನೀರಿನ ಮೇಲ್ಮೈ ಕರಗಿದ ಬಂಗಾರದ ಹೊಳೆಯಂತೆ ಮಿನುಗುತ್ತಿದ್ದವು. ಪ್ರಕೃತಿಯೇ ತನ್ನ ಕೈಯಿಂದ ಬಿಡಿಸಿದ ಅದ್ಭುತ ಚಿತ್ರಪಟದಂತೆ ಕಂಗೊಳಿಸುತ್ತಿತ್ತು. ಸಮುದ್ರದ ಅಲೆಗಳು ಒಂದರ ಹಿಂದೆ ಒಂದರಂತೆ ಓಡಿಬಂದು ತೀರವನ್ನು ಮೃದುವಾಗಿ ಅಪ್ಪಿಕೊಂಡು ಮತ್ತೆ ತಮ್ಮ ತಾಯಿ ಮಡಲಿನತ್ತ ಹಿಂದಿರುಗುತ್ತಿದ್ದವು. ಅವುಗಳ ನಿರಂತರ ನಾದವು ಪ್ರಕೃತಿಯೇ ಹಾಡುತ್ತಿರುವ ಜೋಕುಳದಂತೆ ಕಿವಿಗೆ ಇಂಪಾಗಿ ಕೇಳಿಸುತ್ತಿತ್ತು. ಅಲೆಗಳು ತೀರದ ಮರಳನ್ನು ಸ್ಪರ್ಶಿಸಿದಾಗ ಮೂಡುವ ನೊರೆ ಮುತ್ತಿನ ಹಾರವನ್ನೇ ಯಾರೋ ತೀರದ ಮೇಲೆ ಚೆಲ್ಲಿದಂತಿತ್ತು. ಆಕಾಶವು ಕಿತ್ತಳೆ, ಕೆಂಪು, ಗುಲಾಬಿ ಮತ್ತು ನೇರಳೆ ಬಣ್ಣಗಳಿಂದ ಅಲಂಕರಿಸಿಕೊಂಡು ಅದ್ಭುತ ಬಣ್ಣಗಳ ಚಿತ್ತಾರವಾಗಿ ಕಾಣುತ್ತಿತ್ತು. ಸಮುದ್ರದ ತಂಗಾಳಿಯು ಮುಖವನ್ನು ಸವರಿದಾಗ ಮನಸ್ಸಿನ ಎಲ್ಲ ಆಯಾಸವು ದೂರ ಮಾಡುವಂಥದ್ದು. ದೂರದಲ್ಲಿ ಹಾರುತ್ತಿದ್ದ ಪಕ್ಷಿಗಳು ತಮ್ಮ ಗೂಡುಗಳತ್ತ ಮರಳುತ್ತಿದ್ದರೆ ಅಸ್ತಂಗತವಾಗುತ್ತಿದ್ದ ಸೂರ್ಯನು ನಾಳೆ ಮತ್ತೆ ಭೇಟಿಯಾಗೋಣ ಎಂಬ ಸಂದೇಶವನ್ನು ಲೋಕಕ್ಕೆ ಸಾರುತ್ತಿದ್ದ. ಸಂಜೆಯ ಬೆಳಕಿನಲ್ಲಿ ಸಮುದ್ರ ತೀರ ತನ್ನದೇ ಆದ ಸೌಂದರ್ಯದಲ್ಲಿ ಮುಳುಗಿತ್ತು. ಆದರೆ ಆ ಸೌಂದರ್ಯವನ್ನು ಆಸ್ವಾದಿಸುವ ಮನಸ್ಥಿತಿ ಶಾರದಾಮಣಿಯದಾಗಿರಲಿಲ್ಲ. ಅವಳ ಮನಸ್ಸು ದುಃಖದ ಸಾಗರದಲ್ಲಿ ಮುಳುಗಿ ಎಲ್ಲೋ ಕಳೆದು ಹೋಗಿತ್ತು. ಕೆಲವೇ ದಿನಗಳ ಹಿಂದೆಯಷ್ಟೇ ತನ್ನ ಪ್ರೀತಿಯ ತಂದೆಯನ್ನು ಕಳೆದುಕೊಂಡಿದ್ದಳು. ತಂದೆಯೆಂದರೆ ಅವಳಿಗೆ ಬದುಕಿನ ದಾರಿ ತೋರಿದ ಗುರು, ಕಷ್ಟಗಳಲ್ಲಿ ಆಸರಿಯಾದ ನೆರಳು, ಕಣ್ಣೀರನ್ನು ಒರೆಸಿದ ಕೈ, ನಗು ಮೂಡಿಸಿದ ಜಾದುಗಾರ. ಅವರ ಪ್ರೀತಿ, ಅವರ ಮಾತು, ಅವರ ಸಾನ್ನಿಧ್ಯವೇ ಅವಳ ಬದುಕಿನ ಆಧಾರವಾಗಿತ್ತು. ಈಗ ಆ ಆಧಾರವೇ ಇಲ್ಲದಂತಾಗಿತ್ತು. ಮನಸ್ಸಿನೊಳಗೆ ಮೂಡಿದ್ದ ಆ ಖಾಲಿತನವನ್ನು ಯಾವ ಮಾತು ತುಂಬಲಾರದಷ್ಟು ಆಳವಾಗಿತ್ತು. ದೂರದಲ್ಲಿ ಕಾಣುತ್ತಿದ್ದ ಸಮುದ್ರದ ತೀರದತ್ತ ನಿಧಾನವಾಗಿ ಹೆಜ್ಜೆ ಹಾಕಿದಳು. ಎದುರಿಗೆ ಅಂತ್ಯವೇ ಕಾಣದ ನೀಲಿ ಸಮುದ್ರ, ಒಂದರ ಹಿಂದೆ ಒಂದರಂತೆ ಬಂದು ತೀರಕ್ಕೆ ಅಪ್ಪಳಿಸುತ್ತಿದ್ದ ಅಲೆಗಳು ಅವಳ ಹೃದಯದಲ್ಲಿ ಎದ್ದೇಳುತ್ತಿದ್ದ ನೆನಪುಗಳ ಅಲೆಗಳಂತೆ ಭಾಸವಾಗುತ್ತಿದ್ದವು. ಅಲೆಗಳು ಎಷ್ಟೇ ಬಾರಿ ತೀರವನ್ನು ತಲುಪಿದರೂ ಮತ್ತೆ ಹಿಂದಿರುಗುತ್ತಿದ್ದವು. ಆದರೆ ಒಮ್ಮೆ ದೂರವಾಗಿ ಹೋದ ತಂದೆ ಮಾತ್ರ ಯಾವತ್ತೂ ಮರಳಿ ಬರುವುದಿಲ್ಲ ಎಂಬ ಸತ್ಯ ಅವಳ ಹೃದಯವನ್ನು ಮತ್ತೆ ಮತ್ತೆ ಚುಚ್ಚುತ್ತಿತ್ತು. ಅಸ್ತಮಿಸುತ್ತಿದ್ದ ಸೂರ್ಯನತ್ತ ಅವಳು ಶೂನ್ಯ ದೃಷ್ಟಿಯಿಂದ ನೋಡಿದಳು. ಕೆಂಪಾಗಿ ಕರಗುತ್ತಿದ್ದ ಆಕಾಶವೇ ಅವಳ ದುಃಖಕ್ಕೆ ಸಾಕ್ಷಿಯಾದಂತಿತ್ತು. ತಂಪಾದ ಸಮುದ್ರದ ಗಾಳಿ ಅವಳ ಕೂದಲವನ್ನು ಸವರಿತು. ಆದರೆ ತಂದೆಯ ಕೈಸ್ಪರ್ಶದ ಸುಖ ಅದು ಕೊಡದಾಗಿತ್ತು. ಕಣ್ಣಂಚಿನಲ್ಲಿ ಜಾರಿದ ಕಣ್ಣೀರಿನ ಹನಿಗಳು ಮರಳಿನ ಮೇಲೆ ಬಿದ್ದು ಕರಗಿ ಹೋದವು. ಅವು ತಂದೆಯೊಂದಿಗೆ ಹೋದ ಸಾವಿರ ನೆನಪುಗಳು, ಹೇಳಲಾಗದ ನೋವುಗಳು, ಮರೆಯಲಾಗದ ಪ್ರೀತಿ ಮತ್ತು ಮರಳಿ ಸಿಗದ ಮಮತೆಯ ಬಾಷ್ಪವಾಗಿದ್ದವು. ಈ ವಿಶಾಲ ಸಮುದ್ರದ ಎದುರು ನಿಂತಿದ್ದ ಶಾರದಾಮಣಿ ತನ್ನನ್ನು ತಾನು ಕುಬ್ಜಳು, ಏಕಾಂಗಿ ಅನ್ನಿಸಿಕೊಳ್ಳಲಾರಂಭಿಸಿದಳು. ಅಲೆಗಳ ನಿರಂತರ ಗರ್ಜನೆಯ ನಡುವೆ ಅವಳ ಮನಸ್ಸು ಮಾತ್ರ ಒಂದೇ ಮಾತನ್ನು ಮತ್ತೆ ಮತ್ತೆ ಕೇಳುತ್ತಿತ್ತು. ಅಪ್ಪ, ನೀನು ಇನ್ನೊಮ್ಮೆ ನನ್ನನ್ನು ಕರೆಯೋದಿಲ್ಲವೇ? ಅಪ್ಪ, ಮತ್ತೆ ಬರುವೆಯಾ? ನನ್ನ ತಲೆಯ ಮೇಲೆ ಕೈಯಿಟ್ಟು ಧೈರ್ಯ ಹೇಳುವೆಯಾ ಎಂದು ಮನಸ್ಸು ಸಾವಿರ ಬಾರಿ ಕೇಳಿ ಕೇಳಿ ಸೋತು ಹೋಗಿತ್ತು. ಆದರೆ ಪ್ರತಿಯೊಂದು ಕ್ಷಣವೂ ಕಠೋರವಾದ ಸತ್ಯವನ್ನು ನೆನಪಿಸುತ್ತಿತ್ತು. ಅವರು ಇನ್ನೂ ಎಂದಿಗೂ ಮರಳಿ ಬರುವುದಿಲ್ಲ. ಅವರ ಧ್ವನಿ ಈಗ ನೆನಪು ಮಾತ್ರ. ಅವರ ನಗು ಛಾಯಾಚಿತ್ರಗಳಲ್ಲಿ ಮಾತ್ರ ಕಾಣುವುದು. ಅವರ ಸ್ಪರ್ಶವು ಹೃದಯದೊಳಗಿನ ಸ್ಮೃತಿಯಾಗಿ ಮಾತ್ರ ಉಳಿದುಕೊಂಡಿತ್ತು. ಈ ಸತ್ಯವನ್ನು ಒಪ್ಪಿಕೊಳ್ಳುವುದು ಶಾರದಾಮಣಿಗೆ ಅತ್ಯಂತ ಕಠಿಣವಾಗಿತ್ತು. ಬದುಕಿನ ದೊಡ್ಡ ಆಲದ ಮರದ ನೆರಳನ್ನು ಕಳೆದುಕೊಂಡ ಪುಟ್ಟ ಗಿಡದಂತೆ ಅವಳ ಮನಸ್ಸು ಅಸಹಾಯಕವಾಗಿ ತತ್ತರಿಸುತ್ತಿತ್ತು. ಎದೆಯೊಳಗೆ ಯಾರೋ ಕಾಣದ ಕೈಯಿಂದ ಬಿಗಿಯಾಗಿ ಹಿಡಿದಂಥ ನೋವು, ಉಸಿರಾಡುವುದೇ ಭಾರವಾಗಿತ್ತು. ಹೃದಯದ ಪ್ರತಿಯೊಂದು ಬಡಿತವು ಅಪ್ಪ ಎಂದು

ನೀರಿನ ಭಾಷೆಯಲ್ಲಿ ಕೂಗುತ್ತಿದ್ದಂತಿತ್ತು. ಕಣ್ಣು ಮುಚ್ಚಿದರೆ ತಂದೆಯ ಮುಖವೇ ಕಾಣುತ್ತಿತ್ತು, ಕಣ್ಣು ತೆರೆದರೆ ಅವರಿಲ್ಲದ ಖಾಲಿತನವೇ ಎದುರಾಗುತ್ತಿತ್ತು. ನೆನಪುಗಳು ಒಂದೊಂದಾಗಿ ಮನಸ್ಸಿನ ಬಾಗಿಲ ತಟ್ಟಿದಂತೆ ಕಣ್ಣೀರಿನ ಹನಿಗಳು ಕೂಡ ಕೆನ್ನೆಯ ಮೇಲೆ ಜಾರುತ್ತಲೇ ಇದ್ದವು. ಆ ಕಣ್ಣೀರಿನ ನೋವು ಸಾವಿರ ಮಾತುಗಳಿಗಿಂತಲೂ ಆಳವಾಗಿತ್ತು. ಜೀವನ ಮುಂದೆ ಸಾಗಲೇಬೇಕು ಎಂಬುದು ಅವಳಿಗೆ ಗೊತ್ತಿತ್ತು. ಆದರೆ ತಂದೆಯ ನೆನಪುಗಳ ಬಳಿ ಬಂದಾಗ ಕಾಲವೇ ನಿಂತಂತಾಗಿತ್ತು. ಅವರೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣವೂ ಈಗ ಅಮೂಲ್ಯವಾದ ನಿಧಿಯಂತೆ ಹೃದಯದಲ್ಲಿ ಉಳಿದಿತ್ತು. ಆ ನೆನಪುಗಳನ್ನು ಅಪ್ಪಿಕೊಂಡಷ್ಟು ಅವರ ಕೊರತೆ ಇನ್ನಷ್ಟು ತೀವ್ರವಾಗಿ ಕಾಣುತ್ತಿತ್ತು. ಸಮುದ್ರದ ಅಲೆಗಳ ನಿರಂತರ ನಾದದ ನಡುವೆ ಶಾರದಾಮಣಿಯ ಮನಸ್ಸು ಭೂತಕಾಲದತ್ತ ಪಯಣಿಸಿತ್ತು. ತಂದೆಯೊಂದಿಗೆ ಕಳೆದ ಒಂದೊಂದು ಕ್ಷಣವು ಸ್ಮೃತಿ ಪಟಲದ ಮೇಲೆ ನಿಧಾನವಾಗಿ ಮೂಡತೊಡಗಿತ್ತು. ಬಾಲ್ಯದಲ್ಲಿ ತಂದೆಯೊಂದಿಗೆ ಜಗತ್ತನ್ನು ಕಂಡ ದಿನಗಳು, ಅವರ ಬೆರಳನ್ನು ಗಟ್ಟಿಯಾಗಿ ಹಿಡಿದು ಮೊದಲ ಹೆಜ್ಜೆ ಇಟ್ಟ ಕ್ಷಣಗಳು, ಸಣ್ಣ ನೋವಿಗೆ ಏನಾಯಿತು ಕಂದ ಎಂದು ಮಮತೆಯಿಂದ ತಲೆಯನ್ನು ಸವರಿದ ಅವರ ಸ್ಪರ್ಶ, ಪ್ರತಿಯೊಂದು ನೆನಪು ಜೀವಂತವಾಗಿ ಕಣ್ಣ ಮುಂದೆ ಹಾದು ಹೋಗತೊಡಗಿತು. ತಂದೆಯ ಗಂಭೀರ ಧ್ವನಿ, ಪ್ರೀತಿಯಿಂದ ತುಂಬಿದ ಬುದ್ಧಿವಾದಗಳು, ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿದ ಮಾತುಗಳು, ಅವಳ ಕಣ್ಣೀರನ್ನು ಒರೆಸಿದ ಮೃದುವಾದ ಕೈಗಳು, ಎಲ್ಲವೂ ನಿನ್ನೆ ನಡೆದ ಘಟನೆಗಳಂತೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮರುಕಳಿಸಿದವು. ನೆನಪುಗಳು ಅವಳ ಮುಖದಲ್ಲಿ ಕ್ಷಣಕಾಲ ಮಂದಹಾಸ ಮೂಡಿಸಿದರೂ ತಕ್ಷಣವೇ ಆ ನಗು ಕಣ್ಣೀರಿನಲ್ಲಿ ಕರಗಿ ಹೋಗುತ್ತಿತ್ತು. ಎಂಥ ಮರೆಯದ ಕ್ಷಣಗಳನ್ನು ನಿಮ್ಮೊಂದಿಗೆ ಕಳೆದಿದ್ದೇನಲ್ಲಪ್ಪ, ಆದರೆ ಅವೆಲ್ಲವೂ ಇಂದು ನೆನಪುಗಳು ಮಾತ್ರ ಆಗಿ ಉಳಿದಿವೆ. ಆದರೆ ಈ ಭಾರವನ್ನು ನನಗೆ ತಡೆದುಕೊಳ್ಳಲಾಗದು. ಬದುಕಿನಲ್ಲಿ ಎಷ್ಟೇ ಜನ ಸಿಕ್ಕರೂ ತಂದೆಯ ಸ್ಥಾನವನ್ನು ಯಾರು ತುಂಬಲಾರರು ಅನ್ನುವ ಸತ್ಯ ನನಗೆ ತಿಳಿದಿದೆ. ಈ ಸತ್ಯ ಅರಿತ ಹೃದಯ ಚೂರು ಚೂರು ಆಗಿ ಹೋಗಿದೆಯಪ್ಪ. ಆದರೆ ನಿಮ್ಮನ್ನು ಇನ್ನೂ ಬಿಟ್ಟಿರಲಾರೆ. ನಾನು ನಿಮ್ಮ ಹತ್ತಿರ ಬರಬೇಕು ಅನ್ನುವ ಅಧೈರ್ಯ ಎದೆಯಲ್ಲಿ ತುಂಬಿತು. ಸಮುದ್ರದತ್ತ ದೃಷ್ಟಿ ನೆಟ್ಟಿದ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿತ್ತು. ಅಲೆಗಳು ತೀರವನ್ನು ಮತ್ತೆ ಮತ್ತೆ ತಪ್ಪಿಕೊಳ್ಳುತ್ತಿದ್ದವು. ಶಾರದಾಮಣಿ ಮಾತ್ರ ತನ್ನ ನೆನಪುಗಳ ಅಲೆಗಳಲ್ಲಿ ತೇಲುತ್ತ ತಂದೆಯ ಪ್ರೀತಿಯ ನೆರಳನ್ನು ಮತ್ತೊಮ್ಮೆ ಅನುಭವಿಸಲು ಹಾತೊರೆಯುತ್ತಾ ಮುಂದೆ ಮುಂದೆ ಸಾಗಿದಳು. ತಂದೆಯ ಅಗಲಿಕೆಯ ನೋವು ಶಾರದಾಮಣಿಯ ಹೃದಯವನ್ನು ಕ್ಷಣಕ್ಷಣಕ್ಕೂ ನುಚ್ಚು ನೂರು ಆಗಿಸುತ್ತಿದ್ದರೂ ಎದೆಯೊಳಗಿನ ಖಾಲಿತನವನ್ನು ತಾಳಲಾರದೆ ಸಮುದ್ರದತ್ತ ದೃಷ್ಟಿ ನೆಟ್ಟಿದಳು. ಸೂರ್ಯನು ನಿಧಾನವಾಗಿ ದಿಗಂತದ ಆಚೆಗೆ ಮರೆಯಾಗುತ್ತಿದ್ದ. ಅವಳ ಬದುಕಿನ ಬೆಳಕು ಕೂಡ ಕತ್ತಲೆಯಲ್ಲಿ ಕಣ್ಮರೆ ಆಗುತ್ತಿರುವಂತೆ ಅನಿಸಿತು. ಅಲೆಗಳ ನಿರಂತರ ಕರೆಯಲ್ಲಿಯೇ ಯಾವುದೋ ಅಜ್ಞಾತ ಶಕ್ತಿಯೊಂದು ತನ್ನನ್ನು ಆಹ್ವಾನಿಸುತ್ತಿರುವಂತೆ ಭಾಸವಾಯಿತು. ಕ್ಷಣಕಾಲ ಸತ್ಯ ಮತ್ತು ಭಾವನೆಗಳ ನಡುವಿನ ಗಡಿಯನ್ನು ಮರೆತು ಬಿಟ್ಟಿತು. ಅವಳು ಅಸ್ತಮಿಸುತ್ತಿದ್ದ ಸೂರ್ಯನನ್ನು ಏಕಾಗ್ರತೆಯಿಂದ ನೋಡುತ್ತಾ ನಿಧಾನವಾಗಿ ಅಲೆಗಳತ್ತ ಹೆಜ್ಜೆ ಹಾಕಿದಳು. ಪ್ರತಿಯೊಂದು ಹೆಜ್ಜೆಯೂ ತಂದೆಯ ನೆನಪುಗಳು, ಅವರ ನಗು, ಅವರ ಮಾತು ಮನಸ್ಸಿನೊಳಗೆ ಸುಳಿಸುಳಿಯಾಗಿ ಎದ್ದಾಡುತ್ತಿದ್ದವು. ತಂದೆಯ ಹತ್ತಿರ ಹತ್ತಿರ ಹೋಗುವ ಭಾಸ ಅವಳಿಗಾಗುತ್ತಿತ್ತು. ಕಣ್ಣೀರಿನ ಹನಿಗಳು ಜಾರಿ ಸಮುದ್ರದ ನೀರಿನೊಳಗೆ ಬೆರೆಯತೊಡಗಿದವು. ಸಮುದ್ರ ಹೊರಕಿನಿಂದ ಅಲೆಮಾಲೆಯಂತೆ ಕಂಡರೂ ಅದಕ್ಕಿಂತಲೂ ಭೀಕರವಾಗಿ ಬಿರುಗಾಳಿ ಅವಳ ಹೃದಯದಲ್ಲಿ ಬೀಸುತ್ತಿತ್ತು. ಆ ಕ್ಷಣದಲ್ಲಿ ಶಾರದಾಮಣಿಗೆ ಸಮುದ್ರದ ಆಳಕ್ಕಿಂತ ತನ್ನ ದುಃಖದ ಆಳವೇ ಹೆಚ್ಚಾಗಿ ಅಲೆಗಳು ಕೈಮಾಡಿ ಅವಳನ್ನು ಒಳಗೆ ಕರೆಯುತ್ತಿರುವಂತೆ ಅನಿಸಿತು. ನನ್ನನ್ನು ನನ್ನ ತಂದೆ ಹತ್ತಿರ ಕರೆದೊಯ್ಯುವಿರಾ ಎಂದು ಶಾರದಾಮಣಿ ಸಮುದ್ರಕ್ಕೆ ಪ್ರಶ್ನಿಸಿದಳು. ಆ ಪ್ರಶ್ನೆಯಲ್ಲಿ ಬದುಕನ್ನು ತೊರೆದು ತಂದೆಯನ್ನು ಮತ್ತೊಮ್ಮೆ ಕಾಣಬೇಕೆಂಬುವ ಅಸಹನೆಯ ಹಂಬಲ ಮಾತ್ರ ಇತ್ತು. ಅವಳು ತೀರದ ಅಂಚಿನವರೆಗೆ ನಿಧಾನವಾಗಿ ನಡೆದು ಬಂದಳು. ಅದೇ ಕ್ಷಣದಲ್ಲಿ ದೂರದಿಂದ ಎದ್ದು ಬಂದ ಒಂದು ದೊಡ್ಡ ಅಲೆ ಅವಳ ಬಳಿಗೆ ಧಾವಿಸಿ ಅವಳ ಸಮೀಪ ಬರುತ್ತಿದ್ದಂತೆ ನಿಧಾನಿಸಿ ಮೃದುವಾಗಿ ಅವಳ ಪಾದವನ್ನು ಸ್ಪರ್ಶಿಸಿ ಮತ್ತೆ ಸಮುದ್ರದೊಳಗೆ ಮರಳಿತು. ಆ ಸ್ಪರ್ಶದಲ್ಲಿ ವಿಚಿತ್ರವಾದ ಆಹ್ಲಾದವಿತ್ತು. ಅದು ತಂದೆಯ ಮಮತೆಯ ಕರಸ್ಪರ್ಶದಂತೆ ಭಾಸವಾಯಿತು. ಬಾಲ್ಯದಲ್ಲಿ ಬಿದ್ದು ಅತ್ತಾಗ ತಂದೆ ತಲೆಯ ಮೇಲೆ ಕೈಯಿಟ್ಟು ನಾನಿದ್ದೇನೆ ಕಂದ, ಹೆದರಬೇಡ ಎಂದು ಎತ್ತಿ ಮುದ್ದಾಡಿದಂತಿತ್ತು. ಆ ಸ್ವಾಂತನದ ಸ್ಪರ್ಶವೇ ಮತ್ತೆ ಮರಳಿ ಬಂದಂತಾಯಿತು. ಅವಳು ಅಲ್ಲಿ ನಿಂತು ಬಿಟ್ಟಳು, ಕಣ್ಣು ಮುಚ್ಚಿದಳು. ತಂಗಾಳಿಯು ಅವಳ ಮುಖವನ್ನು ಸವರಿತು. ಅಲೆಗಳ ಸಂಗೀತವು ನಿಧಾನವಾಗಿ ಅವಳ ಕಿವಿಯಲ್ಲಿ ಮೊಳಗಿತು. ಆ ಕ್ಷಣದಲ್ಲಿ ಪ್ರಕೃತಿಯೇ ಅವಳೊಂದಿಗೆ ಮಾತನಾಡುತ್ತಿರುವಂತೆ ಅನಿಸಿತು. ಪ್ರೀತಿಸುವವರು ದೇಹದಿಂದ ದೂರವಾಗಬಹುದು, ಆದರೆ ಅವರ ಕೊಟ್ಟ ಪ್ರೀತಿ, ಅವರು ಕಲಿಸಿದ ಮೌಲ್ಯಗಳು, ಅವರು ಬಿತ್ತಿದ ಧೈರ್ಯ

ಎಂದಿಗೂ ದೂರವಾಗುವುದಿಲ್ಲ. ಅವರು ನಿನ್ನ ಹೃದಯದಲ್ಲಿ ಜೀವಂತವಾಗಿರುವರು. ಒಮ್ಮೆ ಅನುಭವಿಸಿ ನೋಡು ಅನ್ನುವ ಮಾತು ಆ ಸಮುದ್ರದ ಅಲೆಗಳು ಹೇಳಿದಂತಾಯಿತು. ತಂಗಾಳಿ ಮತ್ತು ಅಸ್ತಮಿಸುತ್ತಿದ್ದ ಸೂರ್ಯನೇ ಅವಳಿಗೆ ಸಂದೇಶವನ್ನು ಕಳಿಸಿದಂತಿತ್ತು. ಶಾರದಾಮಣಿಯ ಕಣ್ಣಿನಿಂದ ಮತ್ತೊಮ್ಮೆ ಕಣ್ಣೀರು ಚಾರಿತು. ಆದರೆ ಈ ಬಾರಿ ಕಣ್ಣೀರಿನಲ್ಲಿ ತಂದೆಯ ನೆನಪುಗಳು ಹೊತ್ತು ಬದುಕಬೇಕೆಂಬ ಹೊಸ ಅರಿವಿನ ಭಾಸ ಮತ್ತು ಸಮಾಧಾನವು ಬೆರೆತಿತ್ತು. ಆ ಕ್ಷಣದಲ್ಲಿ ಶಾರದಾಮಣಿಯ ಮನಸ್ಸಿನಲ್ಲಿ ಒಂದು ನೆನಪು ಮಿಂಚಿನಂತೆ

0: ನಲ್ಲಿ ತಂದೆಯ ನೆನಪುಗಳು ಹೊತ್ತು ಬದುಕಬೇಕೆಂಬ ಹೊಸ ಅರಿವಿನ ಭಾಸ ಮತ್ತು ಸಮಾಧಾನವೂ ಬೆರೆತಿತ್ತು. ಆ ಕ್ಷಣದಲ್ಲಿ ಶಾರದಾಮಣಿಯ ಮನಸ್ಸಿನಲ್ಲಿ ಒಂದು ನೆನಪು ಮಿಂಚಿನಂತೆ ಹೊಮ್ಮಿತು. ತಂದೆಯೊಂದಿಗೆ ನಡೆದ ಆ ಮಾತುಕತೆ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಮಗಳೇ, ನಾನು ನಿನಗೆ ಬಂಗಾರ ಬೆಳ್ಳಿ ಅಥವಾ ದೊಡ್ಡ ಆಸ್ತಿಯನ್ನು ಕೊಡಲು ಸಾಧ್ಯವಾಗದೇ ಇರಬಹುದು, ಆದರೆ ನಾನು ಕೊಟ್ಟಿರುವ ವಿದ್ಯೆಯೇ ನಿನಗೆ ನಿಜವಾದ ಆಸ್ತಿ. ಅದನ್ನು ಯಾರೂ ಕದಿಯಲಾರರು, ಯಾರೂ ಕಸಿದುಕೊಳ್ಳಲಾರರು. ಅದೇ ನಿನ್ನನ್ನು ಜೀವನದಲ್ಲಿ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನೀನು ವಿದ್ಯಾಮಾತೆ ಶಾರದೆಯ ಕಿರೀಟದ ಮಣಿಯಾಗಿ ಹೊಳೆಯಬೇಕು. ಅಮೂಲ್ಯ ರತ್ನವಾಗಿ ನಿನ್ನ ವ್ಯಕ್ತಿತ್ವದಿಂದ ಸಮಾಜವನ್ನು ಬೆಳಗಿಸಬೇಕು. ನಿನ್ನ ಜ್ಞಾನದಿಂದ ಅನೇಕರಿಗೆ ಬದುಕಿಗೆ ದಾರಿದೀಪವಾಗಬೇಕು. ಕಷ್ಟಗಳು ಬಂದರೂ ಕುಗ್ಗಬಾರದು, ಧೈರ್ಯದಿಂದ ಬಾಳಬೇಕು. ಇತರರಿಗೆ ಬದುಕಿನ ದಾರಿಯನ್ನು ತೋರಿಸುವ ಬೆಳಕಿನ ಶಾರದೆಯ ಮಣಿಯಾಗಬೇಕು ಅಂತ ಹೇಳಿದ ಮಾತುಗಳು ತಟ್ಟನೆ ನೆನಪಿಗೆ ಬಂದವು. ಈ ಮಾತುಗಳು ಆ ಕ್ಷಣದಲ್ಲಿ ತಂದೆಯ ಬಾಯಿಯಿಂದಲೇ ಕೇಳಿ ಬರುತ್ತಿರುವಂತೆ ಭಾಸವಾಯಿತು. ಕಣ್ಣು ಮಿಂಚಿದವು. ತಂದೆಯ ಕನಸನ್ನು ನನಸಾಗಿಸಬೇಕೆಂಬ ದೃಢ ಸಂಕಲ್ಪವು ಮಿನುಗಿತು. ಅವಳು ಆಕಾಶದತ್ತ ನೋಡಿದಳು. ತಂದೆ ಕಣ್ಣಿಗೆ ಕಾಣದಿದ್ದರೂ ಅವರ ಮಾತುಗಳು, ಅವರ ಆದರ್ಶಗಳು, ಅವರ ಆಶೀರ್ವಾದಗಳು ತನ್ನೊಂದಿಗೆ ಸದಾ ಜೀವಂತವಾಗಿವೆ ಎಂಬ ಭಾವನೆ ಅವಳ ಮನಸ್ಸಿಗೆ ಹೊಸ ಧೈರ್ಯವನ್ನು ತುಂಬಿತು. ಸಮುದ್ರದ ಆಳದತ್ತ ಇಟ್ಟ ಹೆಜ್ಜೆಗಳು ಹಿಂದೆ ಸರಿದವು. ತಿರುವಿ ಸುಖಬಾಳಿನತ್ತ ಹೆಜ್ಜೆ ನಡೆದವು. ಶಾರದಾಮಣಿಯ ತಂದೆ ಈಗ ಹೃದಯದ ಪ್ರತಿಯೊಂದು ಬಡಿತದಲ್ಲೂ ಶಾಶ್ವತವಾಗಿ ಉಸಿರಾಗಿದ್ದಾರೆ. ಪ್ರಿಯ ಕೇಳುಗರೆ, ಈ ಕಥೆಯ ಸಂದೇಶ ತಿಳಿಯುತ್ತಲ್ವೇ? ಜೀವನ ಇಷ್ಟಕ್ಕೆ ಮುಗಿಯೋದಿಲ್ಲ. ಹುಟ್ಟು ಸಾವು ಇದು ಒಂದು ಸಹಜ ಕ್ರಿಯೆ. ಬದುಕಿದ್ದವರು ಹಿರಿಯರು ಹಾಕಿಕೊಟ್ಟ ಆದರ್ಶದ ಮೇಲೆ ನಡೆಯುತ್ತಾ ಮುಂದೆ ನಡೆಯಲೇಬೇಕು. ಹಾ ಪ್ರಿಯ ಕೇಳುಗರೆ, ಈಗ ಶಾರದಾಮಣಿಯು ಶಾರದೆಯ ಮುಕುಟದ ಮಣಿಯಾಗಿ ಅವಳ ತಾಯಿಗೆ ಕಣ್ಣಾಗಿ ಬದುಕುತ್ತಿರುವರು. ಇದುವರೆಗೆ ಶಾರದೆಯ ಮಣಿ ಕಥೆ ಕೇಳಿದಿರಿ.
1: ಸಂಕಲನ ಸವಿತಾ ದೇಶಮುಖ್.
0: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದೀಗ ವಾರಕ್ಕೊಂದು ಕತೆ ವಿಶೇಷ ಕಥಾಸರಣಿ ಕೇಳಿದ್ರಿ. ಸಮಯ 7:30. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ರಾಜ ಶರವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜಿ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
3: ಯಾರು ಯಾರು ನೀ ಯಾರು
2: ಅಂತ ಕೇಳದ ರಾಜ.
4: ನಿನ್ ಹಂಗ ದಿನ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
5: ಇಲ್ಲ ಇಲ್ಲ, ನಾನು ಬದುಕಬೇಕು.
2: ಅದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೀನ್ ಉಳಿಸ್ರಿ.
4: ಇಲ್ಲಾಂದ್ರ ನನ ಕಂಪನಿ ಕೊಡ್ರಿ.
6: ಅಲ್ಲೇ ಕುಂಡಿರ್ತಾವನೋ ಇವ, ಎಲ್ಲಿವನ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕಳ ನೋಡ್ತೀವೋ? ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ, ಅಲ್ಲಿ ಕುಂಡ್ರ. ಏ ಹಗರ್ ಹೋಗು, ಅವಸರ ಮಾಡಬೇಡ.
7: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ.
8: ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ಗೆ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲುವಿನ ವಿಶ್ವಾಸದ

ಭಾರತ ವಾರ್ತೆಗಳ ವಿವರ. ಭಾರತೀಯ ವಿದೇಶಾಂಗ ಸೇವೆಯ ಯುವ ಅಧಿಕಾರಿಗಳು ತಾವು ಕಾರ್ಯನಿರ್ವಹಿಸುವ ದೇಶಗಳಲ್ಲಿ ಸ್ಥಳೀಯ ಸಮುದಾಯಗಳೊಂದಿಗೆ ಹೆಚ್ಚಿನ ಸಂಪರ್ಕ ಬೆಳೆಸಿಕೊಂಡು ಭಾರತದ ಜಾಗತಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ಸೇವಾತೀರ್ಥದಲ್ಲಿ 2025ನೇ ಬ್ಯಾಚ್ನ 50 ಐಎಫ್ಎಸ್ ತರಬೇತಿ ನಿರತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ, ಸಾಂಪ್ರದಾಯಿಕ ರಾಜತಾಂತ್ರಿಕ ವಲಯಗಳನ್ನು ಮೀರಿ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಭಾರತದ ನಾಗರಿಕತೆಯ ಶಕ್ತಿಯನ್ನು ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಪರಿಣಾಮಕಾರಿ ಸಂವಹನದೊಂದಿಗೆ ಸಂಯೋಜಿಸಿ ಆರ್ಥಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಭಾರತದ ಜಾಗತಿಕ ಸಂಪರ್ಕವನ್ನು ವಿಸ್ತರಿಸುವಂತೆ ಅವರು ಕರೆ ನೀಡಿದ್ದಾರೆ. ಅಕ್ರಮ ಒಳನುಸುಳುವಿಕೆ ತಡೆಗೆ ಶೂನ್ಯ ಸಹಿಷ್ಣುತೆಯೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ಭದ್ರತಾ ಸಂಸ್ಥೆಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮಾವೇಶ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಹು ಸಂಸ್ಥೆ ಕೇಂದ್ರದ ವೇದಿಕೆಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕೃತಕ ಬುದ್ದಿಮತ್ತೆ ಆಧಾರಿತ ವಿಶ್ಲೇಷಣೆಗೆ ಒಳಪಡಿಸಿ ಕಾರ್ಯನಿರ್ವಹಣಾ ವಿಧಾನಗಳನ್ನು ರೂಪಿಸುವಂತೆ ತಿಳಿಸಿದ್ದಾರೆ. ಭಯೋತ್ಪಾದನೆ ಮತ್ತು ಮೂಲಭೂತವಾದವನ್ನು ತಡೆಗಟ್ಟಲು ಗೃಹ ಸಚಿವಾಲಯದ ಪ್ರಹಾರ್ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ, ತಲೆಮರೆಸಿಕೊಂಡಿರುವ ಅಪರಾಧಿಗಳನ್ನು ಮರಳಿ ತಂದು ನ್ಯಾಯಾಂಗ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಹಾಗೂ ಯುಎಪಿಬಿಎ ಪ್ರಕರಣಗಳ ಸಮಗ್ರ ತನಿಖೆಗೆ ಒತ್ತು ನೀಡಿದರು. ಎರಡು ದಿನಗಳ ಕಾಲ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಸೈಬರ್ ಅಪರಾಧ ತಡೆ, ಮಾದಕ ದ್ರವ್ಯ ನಿಯಂತ್ರಣ, ಅಕ್ರಮ ವಲಸಿಗರ ಪತ್ತೆ ಹಾಗೂ ಕಾರ್ಯಾಚರಣೆಗಳ ಕುರಿತು ಚರ್ಚೆಗಳು ನಡೆದಿವೆ. 2021ರಿಂದ ಪ್ರತಿ ವರ್ಷ ಆಯೋಜನೆಯಾಗುತ್ತಿರುವ ಈ ಸಮಾವೇಶದಲ್ಲಿ ದೇಶಾದ್ಯಂತದ 850ಕ್ಕೂ ಹೆಚ್ಚು ಉನ್ನತ ಭದ್ರತಾ ಅಧಿಕಾರಿಗಳು, ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ವಿಷಯ ತಜ್ಞರು ಭಾಗವಹಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದ್ವಿಪಕ್ಷೀಯ ಆರ್ಥಿಕ ಹಾಗೂ ಹಣಕಾಸು ಪಾಲುದಾರಿಕೆಯನ್ನು ಬಲಪಡಿಸುವುದು, ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವುದು ಮತ್ತು ಜಾಗತಿಕ ಆರ್ಥಿಕ ಆದ್ಯತೆಗಳಲ್ಲಿ ಪರಸ್ಪರ ಸಹಯೋಗವನ್ನು ಹೆಚ್ಚಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ತಮ್ಮ ಈ ಭೇಟಿಯ ವೇಳೆ ಸಚಿವರು ಟೊರೊಂಟೋದಲ್ಲಿ ಕೆನಡಾದ ಹಣಕಾಸು ಸಚಿವ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೇನ್ ಅವರೊಂದಿಗೆ ಚೊಚ್ಚಲ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ಉಭಯ ದೇಶಗಳ ನಡುವಿನ ಹಣಕಾಸು ವಲಯದ ಸಹಕಾರ, ದ್ವಿಪಕ್ಷೀಯ ಹೂಡಿಕೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ಆರ್ಥಿಕ ವಿಚಾರಗಳ ಕುರಿತು ಒಳನೋಟಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಲಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾದ ಬೀಜಿಂಗ್ಗೆ ತಲುಪಿದ್ದಾರೆ. ಎರಡು ದಿನಗಳ ಅಧಿಕೃತ ಭೇಟಿ ಕೈಗೊಂಡಿರುವ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಇಂದು ಉನ್ನತ ಮಟ್ಟದ ಚರ್ಚೆ ನಡೆಸಲಿದ್ದಾರೆ. ಈ ಮಾತುಕತೆಯ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್, ಎರಡೂ ದೇಶಗಳ ಪ್ರತಿನಿಧಿಗಳು ಗಡಿ ಸಮಸ್ಯೆಯ ಜೊತೆಗೆ ದ್ವಿಪಕ್ಷೀಯ ಬಾಂಧವ್ಯ, ಪ್ರಾದೇಶಿಕ ಭದ್ರತೆ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಸ್ಕೋದ ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ, ಇಂಧನ ವಲಯದ ಪಾಲುದಾರಿಕೆ ಹಾಗೂ ಮುಂದಿನ ಉನ್ನತ ಮಟ್ಟದ ಶೃಂಗಸಭೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸಭೆಯ ವೇಳೆ ಡಾ ಜೈಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂದೇಶವನ್ನು ಅಧ್ಯಕ್ಷ ಪುಟಿನ್ ಅವರಿಗೆ ಹಸ್ತಾಂತರಿಸಿದರು ಹಾಗೂ ಭಾರತೀಯ ವಿನಿಯೋಗದೊಂದಿಗೆ ನಡೆಸಿದ ಅಂತರ್ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶಗಳ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಭಾರತದ ಕೃಷಿ ವಲಯ ಹಾಗೂ ರೈತರ ಹಿತದೃಷ್ಟಿಯಿಂದ ದೇಶಕ್ಕೆ ಪೂರೈಸಲಾಗುವ ರಸಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಲು ರಷ್ಯಾ ಸಿದ್ದವಿರುವುದಾಗಿ ತಿಳಿಸಿದರು. ಹಾಗೂ ಭಾರತ ಮತ್ತು ರಷ್ಯಾ ನಡುವೆ ಬೆಳೆಯುತ್ತಿರುವ ವ್ಯಾಪಾರ ವಹಿವಾಟಿನ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಭಾರತೀಯ ನಿಯೋಗದಲ್ಲಿ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ

0: ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಅಧಿಕಾರಿಗಳೊಂದಿಗೆ ನಿನ್ನೆ ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೀಡೆಗೆ ಉತ್ತೇಜನ, ವಿದ್ಯಾರ್ಥಿಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಮತ್ತು ಯುವ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವರು ನಿನ್ನೆ ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಭೆ ನಡೆಸಿದರು. ಸಿಬಿಎಸ್ಇಯ ಶೈಕ್ಷಣಿಕ, ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಗೋಧಿ ಹಿಟ್ಟು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ರಫ್ತಿನ ಮೇಲಿದ್ದ ನಿರ್ಬಂಧವನ್ನು ಸರ್ಕಾರ ತೆರವುಗೊಳಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಗೋಧಿ ಆಧಾರಿತ ಉತ್ಪನ್ನಗಳ ಸಾಗರೋತ್ತರ ರಫ್ತಿಗೆ ಅವಕಾಶ ದೊರೆತಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಫ್ತು ನೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ತಿಳಿಸಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ ತಿಂಗಳ 27ರಂದು ಖೇಲೋ ಇಂಡಿಯಾ ಸಂವಾದ, ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಉಪಕ್ರಮದ ಮೂಲಕ ದೇಶಾದ್ಯಂತ 1,500 ಸ್ಥಳಗಳಲ್ಲಿ ಯುವಜನರು, ಕ್ರೀಡಾಪಟುಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಒಟ್ಟುಗೂಡಿಸಲಾಗುವುದು ಎಂದು ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದಲ್ಲಿ ವರ್ಚುಯಲ್ ಮೂಲಕ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅಡಿಯಲ್ಲಿ ಅರ್ಜಿಗಳ ವಿಚಾರಣೆ ನಡೆಸಿ ಅರ್ಹರಿಗೆ ಪೌರತ್ವ ಪ್ರಮಾಣ ಪತ್ರ ನೀಡಲು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಧಿಕಾರ ನೀಡಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಹೊರಡಿಸಿದೆ. ರಾಜ್ಯದಲ್ಲಿ ಇದುವರೆಗೆ 23,000 ಮಂದಿಯನ್ನು ಅರ್ಹರೆಂದು ಗುರುತಿಸಿ ಪೌರತ್ವ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಬಂದವರು ಸಿಎಎ ಅಡಿಯಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ದೆಹಲಿ ಸರ್ಕಾರದ ಶಿಕ್ಷಣ ನಿರ್ದೇಶನಾಲಯ ಹಾಗೂ ನವದೆಹಲಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ನಡೆಯಲಿರುವ ಶಾಲೆಗಳಿಗೆ 2025-26 ಸಾಲಿನ 58ನೇ ಯುವ ಸಂಸತ್ ಸ್ಪರ್ಧೆ ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 60 ವರ್ಷಗಳಿಂದ ದೆಹಲಿಯ ಶಾಲೆಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಯುವಜನರಲ್ಲಿ ಸ್ವಯಂ ಶಿಸ್ತು, ವಿವಿಧ ಅಭಿಪ್ರಾಯಗಳನ್ನು ಸಹಿಸುವ ಮನೋಭಾವ, ಸೌಜನ್ಯಯುತವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಸೇರಿದಂತೆ ಪ್ರಜಾಪ್ರಭುತ್ವ, ಜೀವನದ ಮೌಲ್ಯಗಳನ್ನು ಬೆಳೆಸುವುದು ಯುವ ಸಂಸತ್ ಯೋಜನೆಯ ಉದ್ದೇಶವಾಗಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಮಾವೋವಾದಿಗಳ ಅಡಗುತಾಣದಿಂದ ಭದ್ರತಾ ಪಡೆಗಳು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ, ಮದ್ದುಗುಂಡು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆಯಲ್ಲಿ 23 ಶಸ್ತ್ರಾಸ್ತ್ರಗಳು, 492 ಸಜೀವ ಗುಂಡುಗಳು, 240 ಜಿಲೆಟಿನ್ ಕಡ್ಡಿಗಳು, 18 ಕೆಜಿ ಗನ್ ಪೌಡರ್, 5 ದೇಶಿ ನಿರ್ಮಿತ ಗ್ರೆನೇಡ್ಗಳು ಸೇರಿದಂತೆ ಹಲವು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿದೆ. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆಯುಂಟಾಗಿದ್ದರೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವ ಧ್ರುವ ಜುರೆಲ್ ಅಜಯ 115 ರನ್ ಗಳಿಸಿದರೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ವಿಜಯಪುರ, ಸಮಯ 7:45. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲ ವಾಣಿಜ್ಯ ಪ್ರಕಟಣೆ.

0: ಘಟನೆ.
1: ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.

ಇದುವರೆಗೆ ಬೆಟ್ಟದ ಹೂವು ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿದ್ರಿ. ಇನ್ನೀಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಬೆಸದ ಬೆಲೆ ಚಿತ್ರದ ಗೀತೆಯನ್ನು

ವಿ ಹರಿಕೃಷ್ಣನ್ ಅವರ ಸಂಗೀತವಾದರಿ ಧ್ವನಿ ನೀಡಿದ್ದಾರೆ ಸೋನು ನಿಗಮ್. ಕೇಳಿ ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದ ಗೀತೆಯನ್ನು.

ಕೇಳಿದರೆ ಈಗ ನಮ್ಮ ಸ್ಟುಡಿಯೋ ಸಮಯ ಸರಿಗೆ 8:39:56 ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಕೇಳೋಣ ಸೋನು ನಿಗಮ್ ಹಾಗೂ ಸುಮಾ ಶಾಸ್ತ್ರಿಯವರ ಧ್ವನಿಗಳಲ್ಲಿ ಪಯಣ ಚಿತ್ರದ ಗೀತೆಯನ್ನು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆ ರಚನೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣನ್.

ಸ್ನೇಹಿತರೆ, ಇದುವರೆಗೆ ಅರ್ಜುನ್ಜನ್ಯ ಅವರ ಸಂಗೀತವನ್ನು ನೀಡಿದಂಥ ಅರ್ಜುನ್ಜನ್ಯ ಅವರೇ ಧ್ವನಿಯಾಗಿರುವಂಥ ಆಟೋ ರಾಜ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ರಿ.

ಕೆ ಕಲ್ಯಾಣವರ ಶಬ್ದಗಳ ಜೋಡಣೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ವಿಜಯ್ ಪ್ರಕಾಶ್ ಅವರ ಧ್ವನಿಗಳಲ್ಲಿ ಅಧ್ಯಕ್ಷ ಚಿತ್ರದ ಗೀತೆ ಕೇಳಿ.

0: ಸ್ನೇಹಿತರೆ ಇದುವರೆಗೆ ಕೇಳಿದ್ರಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣೆ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.

0: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಅಯ್ಯೋ ಶಿವನ, ಏ ಏ ಬೀಳ್ತಿಯೋ, ಏ ಲಿಂಗಣ್ಣ ಹಿಂಗ್ಯಾಕದು, ಅಯ್ಯೋಯ್ಯೋ ಎಟ್ಟು ಕುಡ್ದಿ ಏನು ಸುದ್ದಿ, ಏ ಲಿಂಗಣ್ಣ ಏ ಬರ್ರಿಯಪ್ಪ ಬರ್ರಿ ಒಂದಿಟ್ಟು ಆ ಕಡೆ ದಂಡಿಗೆ ಎಳ್ದು ಹಾಕ್ರಿ ಅವನು. ಏ ಲಿಂಗಣ್ಣ ಎಗ್ಗ ನಿನ ಒಯ್ದು ಏನದು, ಏನ ಕತಿ ಐತದು, ಕುಡಿಯೋ ಒಂದಿಟ್ಟು ಏನಾರ ಐತಿಲ್ಲ ಅಳತಿ ಲಿಮಿಟ. ಅಯ್ಯೋ ಯಪ್ಪ,
2: ಏ ನಿಂಗವಕ್ಕ ಏನ್ ಬಾಯ್ ಮಾಡಕತ್ತಿದಿ? ನಿಂಗಣಗ್ ಬಾಯ್ ಆಗತಿ ಏನು?
1: ಹೂನು ಪಾಂಡು ನೋಡಲಿ ಏನ ಗತಿ ನೋಡಲಿವ, ಎಟ್ಟು ಕುಡ್ದಾನ ಏನ್ ಸುದ್ದಿ, ಕಣ್ಣು ಸುದ ತೆಗ್ಯಾಕ ಬರುವಂತಾಗಿತಿ, ನಡೀದಂತರೂ ದೂರ ಉಳಿತು ನೋಡ ಅವ್ನ ಮೈ ಮೈಗಿನ ಅರಿವಿ ನೋಡು, ಎಲ್ಲಿ ಬಿದ್ದಾನ ಅನ್ನೋದು ಗೊತ್ತಿಲ್ಲ, ಏನ್ ಸುದ್ದಿ ನೋಡ, ದೊಡ್ಡ ಗಟ್ರ ಮುಂದೆ ಬಿದ್ದಾನ, ಒಂದ್ ವೇಳೆ ಆ ಗಟ್ರನಾಗೆ ಬಿದ್ದಿದ್ರ ಏನ್ ಗತಿ ಐತಿ?
2: ಏ ನಿಂಗವಕ್ಕ ಮೊನ್ನೆ ಬುದ್ಧಿವಾದ ಹೇಳಿ ಹೋಗಿದವನಿಗೆ, ಮತ್ ಇದೇ ಮಾಡಕತ್ತಾನ ಇವ? ತೋ ತೋ ತೋ ತೋ, ಈ ಕುಡಿದು ಹೆಚ್ಚಾಗ್ಬಿಟ್ಟದ ನೋಡಕ್ಕ ಇತ್ತಿತ್ತಲಾಗೆ.
1: ಏ ಸಾಕಾಗಿ ಹೋಗಿತ್ತು ಬಿಡಪ್ಪ ಯಪ್ಪ, ಎಟ್ ಏನು ಅದು ಐತಿಲ್ಲ ಹೇಳಿ ನೋಡಂತಿ.
2: ನಿನಗರೆ ಬಾಳ ಕಿರಿಕಿರಿ ಆಗ್ಬೇಕು.
1: ಏ ಬಾಳ ಕಿರಿಕಿರಿ ಆಗೈತಿ ಅಕ್ಕಿ, ಲಿಂಗವ್ವ ಊರ್ ಹೋಗ್ಯಾಳ, ಮಕ್ಕಳು ಕರ್ಕೊಂಡ್ ಸಾಲ ಬೇರೆ ಸುಟಿ ಐತಿ ನೋಡ, ಕರ್ಕೊಂಡ್ ಹೋಗ್ಯಾಳ, ಇವನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹಿಂಗಾಗಿ ಮುಂಜಾನೆ ಹೊತ್ತು ಹೊಂಡನ ಆ ಕಡೆ ಹೋಗ್ಬಿಡ್ತಾನ ನೋಡ ಅಂಗಡಿ ಕಡೆನೆ.
2: ನಿಂಗಣ ಕುಡಿತದ ದಾಸ ಆಗ್ಬಿಟ್ಟ ನೋಡಕ್ಕ, ಮೊನ್ನೆ ಹೇಳಿನ ನಿಂಗಕ್ಕ ಕುಡಿಬೇಡ, ಕುಡಿತದ ನಿಮ್ ಮನೆ ಎಲ್ಲಾ ಕೂಡ ಹಾಳ್ ಮಾಡಕತ್ತದ, ಕುಡಿತ ಬೇಡ, ನಾಲ್ಕು ಜನರಿಗೆ ತಂದಕ್ಕಿಂತ ಹೇಳ್ತೀನಿ, ಮತ್ ಅದೇ ಮಾಡಕತ್ತ ನೋಡವ.
1: ಹೋಗ ಮರೆ, ಒಂದ್ಸರಿ ಅವ್ನ್ ಚಟ ಆಯ್ತಂದ್ರ ಮುಗಿತವ್ರು, ಮಾತ್ ಕೇಳುದಿಲ್ಲ ಅವ್ರು, ಸುಳ್ಳು ಸುಳ್ಳು ಹೇಳಿ ಕಿಶಿಂದ ಆರಾಮಿಲ್ಲ, ನನ್ನ ಮಕ್ಳಿಗೆ ಆರಾಮಿಲ್ಲ, ನನ್ನ ಹೆಂಡತಿಗೆ ಆರಾಮಿಲ್ಲ, ತಮ್ಮನೇನೆ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡೋಗ ನನ್ ಕಡೆ
2: ನೋಡು.
1: ನನಗೇನು ಗೊತ್ತ, ಆರಾಮಿಲ್ಲ ನಾನ, ಕನ್ಕರ ಬಂದು ಕೊಟ್ಟಿನಪ್ಪ, ಹಿಂಗ ಅವಾಗ್ನು ಹಿಂಗ ಕುಡ್ದು ಬಂದಾನ, ಆಕಿ ಬಂದ ಲಿಂಗ ನನ್ ಜೋಡಿ ಜಗಳ ಮಾಡಕ್ಕ, ಅಲ್ರಿ ನೀವ್ ಯಾಕೆ ಕೊಟ್ಟಿರಿ ಅವರ ರೊಕ್ಕ ಅಂತ ಕೇಳಕ್ ಬಂದಾಳ, ನನಗೇನು ಗೊತ್ತೇವ ನಿನ್ಗೆ ಆರಾಮಿಲ್ಲ ಮಕ್ಳಿಗೆ ಆರಾಮಿಲ್ಲ ನಾನು ಕೊಟ್ಟಿನಿ ಅಂತ ಹೇಳಿ.
2: ನೋಡ್ ನಿಂಗಕ್ಕ, ಇವ ದಿನ ಏನ್ 500 ರೂಪಾಯಿ ದುಡಿತಾನಲ್ಲ ಬಾಟ್ಲಿಗೆ ಹಾಕಿ ಬರ್ತಾನ,
1: ಅದನ್ನು ಕುಡಿತಾನ ಒಟ್ಟು,
2: ಮತ್ತ ಹಿಂಗೆಲ್ಲ ಬೀಳೋದಾದ್ರ ಅದ ಪೂರ್ತಿಯಾಗಿ ಅದಕ್ಕೆ ಖರ್ಚು ಮಾಡಿಬಿಡ್ತಾನ.
1: ಹಿಂಗಾದ್ರ ಸಂಸಾರ ಹೆಂಗ್ ನಡೀದು ಅಂತೀನಿ ನಾನು.
2: ಹಾ ಮತ್ತ ಆಕಿ ಸುಧಾಕ ಇವನಿಗೆ ಇಲ್ಲೇ ಬಿಟ್ಕಿಂದ ಹೋಗ್ಬಿಟ್ಟಾಳ ಮನೆಗೆ, ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ ಕುಡಿತು ನೋಡಕ್ಕ, ಮನ್ಯಾಗ ಜಗಳ ಬರುದು, ಅದ ಏನಪ್ಪ ಅಂತ ಮಕ್ಳಿಗೆ ಸರಿಯಾದಂತ ವಿದ್ಯಾಭ್ಯಾಸ ಮಾಡಿಸ್ಲಕ್ಕಾಗಲ್ಲ, ಕುಡಿತದಿಂದ ಸರಿಯಾದಂತ ಊಟ ಮಾಡೋದಾಗಲ್ಲ, ಮಕ್ಳಿಗೆ ಉಣಸೋದಾಗಲ್ಲ, ಹೆಂಡ್ರ ಮಕ್ಳಿಗೆ ಸರಿಯಾದಂತ ಒಂದು ಬಟ್ಟೆ ತರೋದಾಗಲ್ಲ.
1: ಹೌದ್ ನೋಡ್ ನೀ ಹೇಳ್ದಂಗ್ ಕರೆ ಐತಿ, ಪಾಪ ಮನೆ ಗುಡ್ಡದಂತ ಹಬ್ಬಿತ್ತು, ಪಾಪ ಹಳೆ ಅರ್ಬಿ ಮ್ಯಾಗ ಇದ್ದು ಮನ್ಯಾಗ ಮಾಡ್ದು ತಿಂದು ಬಿಟ್ಟು ಯಾರ್ ಕೇಳೋರು ಯಪ್ಪ ಹೇಳ್ ನೋಡುನು.
2: ನೋಡು ಇಷ್ಟೆಲ್ಲಾ ರಾಜಂದ ಕಾರಣ ಯಾವ್ದಕ್ಕ ಕುಡಿದ, ಆರೋಗ್ಯ ಸರಿ ಇರ್ತದೇನು? ಹೌದು ಆರೋಗ್ಯನು ಸರಿ ಇರಲ್ಲ, ಏನಾಗಿಬಿಡ್ತದ ಒಂದ್ ತೋಡ ದಿನಕ್ಕ ಅವನ್ ಏನಪ್ಪ ಅಂತಂದ ಕಿಡ್ನಿ ತನ್ನ ಹಾರ್ಟ್ ಎಲ್ಲಾ ಬರ್ನ್ ಆಗಿಬಿಡ್ತೈತೆ. ಅದು
1: ಏನ್ ಮಾಡ್ತೀಪ್ಪ ನನಗ್ರೆ ನೋಡಕ್ ಆಗ್ಲಾರ್ದಂಗ,
2: ಯಾಕಂದ್ರ ನೀನ್ ಮದ್ಲು ಮನ್ಯಾಕ ಆಗ್ಬಿಡ್ತಿ, ಏನ್ ನಿನ್ ನೋಡಾರ್ದಂತ ಪಾಪ ನೋಡವ. ಇದು
1: ಅವ್ರ ಮನೆ ಬಾಯ್ ನಡೀತು, ಕುಡಿದು ತೂರಾಡುದು ಹೊಡೆದಾಡುದು ಮಾಡಾನ
2: ಹೋಗಬೇಕಾಗ್ತದ. ನೀ ಮತ್ತೆ
1: ನನ್ ಮನೆಗೆ ನಡ್ದಂಗ ಆಗ್ತೈತಿ, ಕೇಳ್ಕೊಂಡ್ ಹೆಂಗ್ ಇರ್ತಿ, ಕಿವಿ ಮುಚ್ಕೊಂಡಿರಕ್ ಆಗ್ತೈತಿ, ಆಕಿಗೂ ಬಡಿದು ಅದ್ರ ಹೆಣ್ಮಕ್ಳ ಕಡೆನು ಏನು ಉಳಿದಿಲ್ಲ ಪಾಪ.
2: ದಿನ ಜಗಳ ಮಾಡ್ತಾನ ನೀವ
1: ದುಡಿದಲ್ದ, ಈ ಮೂರು ಮಕ್ಕಳನ್ನ ಸಾಕ್ಬೇಕು ಅಯ್ಯಪ್ಪ, ಅದ್ರಾಗ ಈ ಕುಡಿತ ಗಂಡ ಒಂದು ನಾ ಇವನಿಗೆ ಏನ ಮತ್ತೆ ಕಟ್ಕೊಂಡಾಳ, ಅವನೇನು ಉಪವಾಸ ತುಡಿತಾಳ, ಅವನಿಗೆ ಏನ್ ಮಾಡಿ ಹಾಕೇಬೇಕಲ್ಲ, ಈ ಕಡೆ ದುಡಿದ್ ನೋಡ್ಬೇಕು, ಮಕ್ಕಳ ನೋಡ್ಬೇಕು, ಗಂಡನ್ ನೋಡ್ಬೇಕು, ಇಂತ ಕುಡುಕ ಗಂಡ ಯಾರಿಗೆ ಬ್ಯಾಡ ನೋಡಪ್ಪ ಯಪ್ಪ ನನಗ್ರೆ. ಹಂಗ
2: ಖಂಡಿತ ಕೊಡಬಾರ್ದು, ಯಾಕಪ್ಪ ಅಂತಂದ್ರ ಹೆಣ್ಮಕ್ಳು ಬಾಳೆ ಹೆಂಗ್ ಮಾಡ್ಬೇಕು ಅಂತ ನಾ ಅಂತೀನಿ. ಸುಧಾಕ ದುಡಿದು ಹಾಕ್ಬೇಕು, ಯಾಕಂದ್ರ ಮೂರು ಮಕ್ಕಳು ಜಾಕಿ ಮಾಡ್ಬೇಕು, ಹೆಂಗ್ ಜಾಕಿ ಮಾಡ್ಬೇಕು ಅದ್ರಾಗ ನೋಡು, ಎಜುಕೇಶನ್ ಫೀಸ್ ಇರ್ತದ, ಶಾಲಿಗೆ ಮಕ್ಳು ಕಳಿಸ್ಬೇಕಾಗ್ತದ, ಬಟ್ಟೆ ಕೊಡಿಸ್ಬೇಕು, ಇದೆಲ್ಲ ಹೆಣ್ಮಕ್ಳಿಗೆ ಹೊರೆ ಅಲ್ವಾ?
1: ಬಾಳ ಹೊರೆಯಪ್ಪ, ಹೊರೆ ಅಂದ್ರೆ ಏನೈತಿ, ಪಾಪ ಕೂಲಿ ಮಾಡ್ಲಾರೆ ಹೊಟ್ಟಿ ತುಂಬುದಿಲ್ಲ ಕಿಂದ. ಏನ್ ಮಾಡ್ತಿ ಅಂತದ್ರಾಗ, ಹ್ಯಾಂಗ್ರೆ ದಿವ್ಸ ತೆಗ್ಯಾಕತ್ತಾಳ, ಇವನ್ ಹ್ಯಾಂಗ್ರೆ ಮಾಡಿ ಬಿಡಿಸ್ಬೇಕಲ್ಲ, ಏನ್ ಮಾಡ್ಬೇಕು ಅಂತೀನಿ ನಾನು.
2: ಏನಿಲ್ಲಕ್ಕ, ಇವನ್ ಬಿಟ್ಟು ಬಿಡಬೇಕು ಅಂತಕ್ಕಿಂತ ತನ್ನ ತಲೆಯೊಳಗೆ ತಿಳ್ಕೊಬೇಕು, ಅಂದಾಗ ಬಿಡ್ತಾನ. ನಾವು ನೀವು ಹೇಳಿದ್ರೆ ಬಿಡಲ್ಲ, ಯಾಕಂದ್ರ ಹತ್ತು ಸ್ವಲ್ಪ ಹೇಳೋದಾಯ್ತು ಇವನಿಗೆ, ನಾಲ್ಕು ಜನರಿಗೆ ಕರೆಸಿ ಕರೆಸಿ ಕರೆಸಿ ಕರೆಸಿ ನ್ಯಾಯ ಪಂಚಾಯತೇ ಮಾಡೋದಾಯ್ತು. ಇವ ಬಿಡಲ್ಲ, ಯಾಕಂದ್ರ ಇವ ತನ್ನ ತಾನನ್ನ ಅರಿಬೇಕು, ಅಂದಾಗ ಏನ್ರ ಇವ ಬಿಡ್ತಾನ ನೋಡವ. ಅಂದ್ರ ನನಗಾಗಿ ಹೆಂಡತಿ ಮಕ್ಕಳದಾರಲ್ಲ ಅನ್ನೋದು ಅವನ್ ತಲೆಯೊಳಗೆ ಬರಬೇಕು.
1: ಆಗಿದ್ದು ಅವ ಅಪ್ಪನು ಅದಾವ, ಅತ್ರನು ನೋಡ್ಕೋಬೇಕು.
2: ನೋಡ್ ಮತ್ತ
1: ಏನ್ ಮಾಡ್ತಿ ಹೇಳಿ, ಅವ್ರೇನು ಅಕ್ಕಿ ಹರಿದು ಯಾರಿಗ ಮ್ಯಾಗ ಹಾಯಕ್ ಬರ್ತೈತಿ ಹೇಳ ನೋಡುನು, ಏನ್ ಅವ ಅಪ್ಪ ಆಗ ಬರ್ತೈತಿ, ಇಂತ ಮಗನ್ ಕಟ್ ಕೂತ್ರಿ, ನನ್ ತಲಿ ಕಟ್ ಕೂತ್ರಿ ಅಂತ ಹೇಳಿ ದಿನ ಹೊತ್ ಹೊಂಟು ಗೋಳಾಡ್ತಾಳ, ಬಂದ್ ಬಂದ್ ಹೇಳ್ತಿರ್ತಾಳ ನನ್
2: ಬಾಬಾ.
1: ಅದಕ್ಕ ನಾನ ಒಂದಿಟ್ಟು ಸಮಾಧಾನ ಮಾಡಿ ಕಳಿಸ್ತೀನಿ. ಏನಪ್ಪ
2: ಅವನಿಗೆ ಏನ್ ಮಾಡೋನು, ಒಂದ್ ಸ್ವಲ್ಪ ನೀನು ಒಂಜರ ಬುದ್ಧಿವಾದ ಹೇಳಕತ್ತಿ, ನಾನು ಹೇಳ್ತೇನೆ ಮುಂಜಾನೆ ಅವ್ರ ಹೆಂಡತಿ ಮಕ್ಕಳ ಸಮೇತ ಕುಣಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಬುದ್ಧಿವಾದ ಹೇಳುನತ್ತ.
1: ಒಂದಿಟ್ಟು ಕುಡ್ದಾಗ ಬಡಬಡ್ಸಿರ್ತಾನ, ಸಾಲ ಆಗೈತಿ ಸಾಲ ಆಗೈತಿ. ಅದಕ್ಕ ನಾ ಏನಂತೀನಿ, ಮುಂಜಾನೆ ಹೊತ್ನಾಗ ಅವ್ನು ಕುಡ್ದಿರಂಗಿಲ್ಲ, ನೀನು ಆ ವೇಳೆದಾಗ ಬಾ,

0: ಕಿಶಿಂದ ಅವ ಏನ್ ಕುಡ್ದಾನ ಅಲ್ಲ, ಏನ್ ಅವನಿಗೆ ಸಾಲ ಆಗೈತಲ್ಲ ಕೇಳೋನು, ಪರಿಹಾರ ಮಾಡೋನತ್ತ, ಅವಾಗ್ರೆ ಬಿಡ್ತಾನೆ ನೋಡೋನಂತ.
1: ನೋಡೋನ್ ನೋಡೋನಕ್ಕ, ನಾಳೆ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನೀಟ್ ಆಗಿ ಹೇಳೋನು ಅವನಿಗೆ.
0: ಆಯ್ತಪ್ಪ,
1: ಯಾಕಪ್ಪ ಅಂತಂದ್ರ ಸಂಸಾರ ಬರೇ ಅವನ ಮೇಲೆ ಇರ್ತದ. ನೋಡು ಒಬ್ಳೆ ತಾಯಿ ಏನ್ ಮಾಡ್ಬೇಕು ಹೇಳು, ನೋಡಾರಂತ ಪಾಪ ನೋಡವ. ನಾಳೆಗೆ ಅವನ್ ಕರ್ಸುನು, ಕರ್ಸ್ಕಿಂದ ಚಂದಾಗಿ ಹೇಳು ಒಂದ್ಯಾರ ಬುದ್ಧಿವಾದ.
0: ನಿಂಗವನು ಮಾತ ಮನಿ ಬಿಟ್ಟು ಹೋತಿನ ಅಂತಿದ್ಲು. ಸಾಕ ಸಾಕ್ರಿ ಅವ್ವ, ನಾ ಮೂರು ಮಕ್ಕಳನ್ನ ಕರ್ಕೊಂಡು ಹೋಗಂದ್ರೆ ಹೋಗ್ತೀನಿ, ಇಲ್ಲಿ ಇಲ್ಲೇ ಬಿಟ್ಟು ಹೋಗಂದ್ರೆ ಹೋಗ್ತೀನಿ ಅಂತಂದು ನಾನ ಎಲ್ಲ ತಿಳಿಸಿ ಹೇಳಿನಪ್ಪ. ಅದಕ್ ನಾಳೆ ದೌಡ್ ಬಾ ನೀ ಹರ್ಯಾವತ್ತ.
1: ನೋಡ್ ನಿಂಗವಕ್ಕ, ನಾವು ಶುದ್ಧ ಆಗಿದ್ರ ಮಕ್ಕಳು ಕೂಡ ಶುದ್ಧ ಆಗಿರ್ತಾವ, ನಮ್ಮ ನೆರೆ ಹೊರಗಿನವರು ಶುದ್ಧ ಆಗಿರ್ತಾರ. ನಾವೇ ಕೆಟ್ಟೆವಪ್ಪ ಅಂತಂದ್ರ ಎಲ್ಲನೂ ಕೂಡ ಕೆಡ್ತದ. ಅದಕ್ಕ ನಾವ್ ಶುದ್ಧ ಆಗಿರ್ಬೇಕಪ್ಪ ಅಂತಂದ್ರ ನಮ್ಮ ಭಾವನೆಗಳನ್ನ.
0: ಪಾಪ ಕೇರಿ ಹೆಣ್ ಬಾಲಿ ಎಷ್ಟ ದುಡಿತಾಳ, ಆಕಿಗೂ ನಾಕ್ ಮಂದ್ಯಾಗ ಹೋಗಾಕ ಅಸೈನ್ಯ, ಹೊರಗ ಸಮಾಜ ಹೆಂಗೈತೆ ಅನ್ನೋದು ಏನ್ ಗೊತ್ತೈತಿ ನೋಡಿಯಲ್ಲ ನೀನು. ಏನ್ ತಿಳಿತೈತಿ, ಕುಡಿದು ನಿಷೇಧಾಗ ಇಟ್ಟು ಮನ್ಕೊಂಡ್ ಬಿಡ್ತಾನ.
1: ನಾಳಿನ ದಿವಸ ಅವನಿಗೆ ಚಂದಾಗಿ ಬುದ್ಧಿವಾದ ಹೇಳುನು ಬರ್ಲ್ಯಾ ನಿಂಗ.
0: ಅವನ್ಗೆ ಅತ್ತ ಒಂದಿಟ್ಟು ಬಿಟ್ಟು ಬರ್ರಿ ಅವನು ಹೊಯ್ದ.
1: ಸರಿ ಅಕ್ಕ ಸರಿ, ಬರ್ಲ್ಯಾ
2: ಕೇಳುವರೆ. ಈ ಸಜ್ಜಿ ರೊಟ್ಟಿ ಚೌಡಿಕಾಯಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಾನು ಪಿ ವಿ ಡೊಳ್ಳಿ ಹಾಗೂ ಭಾರತಿ ಸುಣಗಾರ್.

ಶ್ರೋತೃಗಳೇ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ. ಒಂದೂರಲ್ಲಿ ಒಬ್ಬಾತ ಕುರಿ ಕಾಯೋ ಕಾಯಕ ಮಾಡಿಕೊಂಡಿದ್ದ. ಬೇರೆಯವರನ್ನ ಸುಮ್ಸುಮ್ನೆ ಹೆದರಿಸಿ, ಅವರನ್ನ ಗಾಬರಿಗೊಳಿಸಿ, ನಂತರ ಅವರನ್ನ ನೋಡಿ ಗೇಲಿ ಮಾಡಿ ನಗೋದ್ರಲ್ಲಿ ವಿಚಿತ್ರವಾದ ಆನಂದವನ್ನ ಕಾಣ್ತಾ ಇದ್ದ. ಪ್ರತಿನಿತ್ಯ ಆತ ತನ್ನ ಕುರಿಯ ಹಿಂಡನ್ನ ಮೇಯಿಸಲು ಅಡವಿಗೆ ಹೋಗ್ತಾ ಇದ್ದ. ಕಟ್ಟಿಗೆ ಬಯಲು ಅಡವಿಗೆ ಬಂದಿರೋ ಜನರನ್ನ ನೋಡಿದ ಆತ ಅವರನ್ನ ಹೆದರಿಸಿ ಮಜಾ ತೆಗೆದುಕೊಳ್ಳಲು ಹೀಗೆ ಹೇಳ್ದ. ಅಯ್ಯೋ, ತೋಳ ಬಂತು, ತೋಳ ತೋಳ ಬಂತು, ತೋಳ ಅಂಥೇಳಿ ಜೋರಾಗಿ ಕಿರ್ಚಾಡ್ದ. ಆಗ ಅಡವಿಯಲ್ಲಿ ಕಟ್ಟಿಗೆ ಸಂಗ್ರಹದ ಕೆಲಸದಲ್ಲಿ ಮಗ್ನರಾಗಿದ್ದ ಜನರೆಲ್ಲ ಗಾಬರಿಯಿಂದ ಕೈಯಲ್ಲಿರೋ ಕುಡುಗೋಲು, ಕಟ್ಟಿಗೆ ಮಚ್ಚಿಗಳನ್ನ ಹಿಡಿದು ಓಡೋಡಿ ಅವನ ಹತ್ರ ಬಂದು ತೋಳ ಎಲ್ಲಿದೆ ಅಂತ ಕೇಳಿ ಸುತ್ತಮುತ್ತ ಹುಡುಕಾಡಿದ್ರು. ತೋಳ ಇರ್ಲೇ ಇಲ್ಲ. ಆ ಕಡೆ ಇರಬಹುದು, ಈ ಕಡೆ ಇರಬಹುದು ಅಂತ ಜನರು ಗಾಬರಿಯಿಂದ ತೋಳವನ್ನ ಹುಡುಕೋದನ್ನ ನೋಡಿ ಬಿದ್ದು ಬಿದ್ದು ನಗ ಹತ್ತಿದ ಈತ. ಆಗ ಜನರೆಲ್ಲ ಅವನನ್ನ ಬೈದು ಮತ್ತೆ ತಮ್ಮ ಕಾಯಕದಲ್ಲಿ ತೊಡಗಿದ್ರು. ಹೀಗೆ ಈತ ಒಂದಿಲ್ಲ ಒಂದು ಕುತಂತ್ರ ಹುಡಿ ಜನರನ್ನ ಪೇಚಾಟಕ್ಕೆ ಸಿಲುಕಿಸ್ತಾ ಇದ್ದ. ಆದ್ರೆ ಒಂದಿನ ನಿಜವಾಗಿಯೂ ತೋಳ ಬಂದು ಆತನ ಕುರಿಗಳ ಮೇಲೆ ಎರಗ್ಬಿಡ್ತು. ಆಗ ಗಾಬರಿಯಿಂದ ಅಯ್ಯೋ, ತೋಳ ಬಂತು, ತೋಳ ತೋಳ ಬಂತು, ತೋಳ ಅಂಥೇಳಿ ಜೋರಾಗಿ ಕಿರ್ಚಾಡ್ದ. ಪ್ರತಿದಿನದಂತೆ ಇವತ್ತು ಬೇಕು ಅಂತಲೇ ಅರ್ಚಿಕೊಳ್ತಾ ಇದ್ದಾನೆ ಈತ ಅಂಥೇಳಿ ಭಾವಿಸಿ ಕಟ್ಟಿಗೆ ಬಯಲು ಅಡವಿಗೆ ಬಂದ ಜನ ಸುಮ್ಮನಾದ್ರು. ಅಷ್ಟರಲ್ಲೇ ತೋಳ ಮೂರ್ನಾಲ್ಕು ಕುರಿಗಳನ್ನ ಮುಕ್ಕಿ ಅಲ್ಲಿಂದ ಪಾರಾಯ್ತು. ಕುರಿ ಕಾಯುವ ಆತ ನಿಸ್ಸಹಾಯಕನಾಗಿ ಅಯ್ಯೋ, ನಾನೆಂಥ ಮೂರ್ಖತನದ ಕೆಲಸ ಮಾಡಿದೆ, ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಸ್ಥಿತಿ ನಂದಾಯ್ತು ಅಂತ ಕುರಿಗಳನ್ನ ಕಳೆದುಕೊಂಡು ಬಿಕ್ಕಿ ಬಿಕ್ಕಿ ಹಣ ಹತ್ತದ. ಶ್ರೋತೃಗಳೇ, ಕಥೆಯ ನೀತಿ ತಿಳಿತಲ್ಲ, ಇತರರಲ್ಲಿ ಭಯ ಹುಟ್ಟಿಸಿ ಅಲ್ಪಕಾಲದ ಖುಷಿ ಪಡ್ತಾ ಇದ್ರೆ ಅದರ ದುಷ್ಪರಿಣಾಮವನ್ನ ಮುಂದೆ ನಾವೇ ಎದುರಿಸಬೇಕಾಗ್ತದೆ. ನಮ್ಮಿಂದ ಸಾಧ್ಯವಾದ್ರೆ ಬೇರೆಯವರ ಭಯ ದುಃಖವನ್ನ ದೂರ ಮಾಡಲು ಪ್ರಯತ್ನಿಸಬೇಕೇ ವಿನಃ ಅನ್ಯರನ್ನ ಭಯ ಪಡಿಸಿ ನಾವು ಅದರಿಂದ ಮಜಾ ತೆಗೆದುಕೊಳ್ತೀವಿ ಅನ್ನೋದು ಹುಚ್ಚಾಟದ ಕೆಲಸ. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನು ಮುಂದೆ ಕೇಳಿ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್. ಮೊದಲಿಗೆ ಒಂದು ಭಕ್ತಿಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ ಕೇಳಿ.

0: ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಯಾ ಸಾವನ್ ಜುಮ್ಕೆ ಚಿತ್ರದ ಒಂದು ಹಿಂದಿ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಹಾಗೂ ಸಂಗಡಿಗರು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಧುರ ದೀಕ್ಷಿತ್ ಅವರ ಧ್ವನಿಗಳಲ್ಲಿ ಕೇಳಿ ಒಂದು ಭಾವಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಈಗ ಸಮಯ 9:30 ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಮತ್ತು SJ ಜಾನಕಿ. ಚೀವುದೇಶಂಕರ್ ಅವರ ಗೀತೆ ರಚನೆ ಸಂಗೀತ ನೀಡಿದ್ದಾರೆ ರಾಜೇನ್ ನಾಗೇಂದ್ರ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಾರದಾ ಪಾಟೀಲ್ ಅವರು ಬಂಜೆತನ ನಿವಾರಣೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮ ಇಂದು ಸಂಜೆ 5:30 ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕ್ಷೀರಸಾಗರ ಚಿತ್ರದ ಗೀತೆಯನ್ನು ಕೇಳಿ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ಜೀನ ಸುದೀನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಕೇಳಿ ಜನ್ಮ ಜನ್ಮದ ಅನುಬಂಧ ಈ ಚಿತ್ರದ ಒಂದು ಗೀತೆಯನ್ನು

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೊನೆಯದಾಗಿ ಆಟೋ ರಾಜ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ಜೀವದೇಶಂಕರ್ ಅವರ ಗೀತೆ ರಚನೆ, ಸಂಗೀತ ರಾಜೇನ್ ನಾಗೇಂದ್ರ.

ಕೇಳುಗರೆ, ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬೇಕಂದ್ರೆ ಸಂಜೆ 5 ಗಂಟೆಗೆ 101.8 ಮೆಗಾಹರ್ಸ್ ಟ್ಯೂನ್ ಮಾಡಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿ. ಸಮಯ ಆಗ್ತಾ ಇದೆ 10 ಗಂಟೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಎದುಗುದೇ.
1: ಈಗ ಸಮಯ 10:01. ಈಗ ಕೆಲವು ಜಾಹೀರಾತುಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
4: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
5: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
1: ಪ್ರತಿದಿನ ಬೆಳಗ್ಗೆ 11:00 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಕೇಳಿಸ್ತು, ಎಷ್ಟ್ ಸಲ ಕರಿತೀಯಾ ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
1: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ಆಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ಡು ಬಿಡ್ಡು ಬಿಡ್ಡು ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ.
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
6: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
7: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
4: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸಮಯ ಆಗ್ತಾ ಇದೆ 10:05. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇದು ಆಕಾಶವಾಣಿ ಬೆಂಗಳೂರು. ಇಂದು ನೇತ್ರದಾನದ ಪಾಕ್ಷಿಕ ದಿನವನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ. ನೇತ್ರದಾನ ಮಾಡಬೇಕು ಅಂತ ಹೇಳ್ತೀವಿ, ಏನೇ ನೇತ್ರದಾನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ, ವ್ಯಕ್ತಿಯ ಮರಣದ ನಂತರ ಕಣ್ಣಿನ ಕಾರ್ನಿಯವನ್ನು ವೈದ್ಯಕೀಯವಾಗಿ ಸಂಗ್ರಹಣೆ ಮಾಡ್ತಾರೆ. ಅದಾದ ನಂತರ ಅಗತ್ಯವಿರುವ ಮತ್ತೊಬ್ಬ ವ್ಯಕ್ತಿಗೆ ಅದನ್ನು ಕಸಿಯನ್ನು ಮಾಡಲಾಗುತ್ತೆ. ಇದರಿಂದ ಕಾರ್ನಿಯ ಹಾನಿಯಿಂದ ದೃಷ್ಟಿ ಕಳ್ಕೊಂಡ ವ್ಯಕ್ತಿಗೆ ದೃಷ್ಟಿ ಮರಳಿ ಪಡೆಯುವ ಅವಕಾಶ ಇದರಿಂದ ದೊರೆಯುತ್ತದೆ. ಸ್ನೇಹಿತರೆ, ನೆನಪಿಡಬೇಕಾದ ಮತ್ತೊಂದು ಸಂಗತಿ ಏನು ಅಂತಂದರೆ, ನೇತ್ರದಾನ ಅಂತಂದರೆ ಜೀವಂತ ವ್ಯಕ್ತಿಯ ಕಣ್ಣುಗಳನ್ನು ತೆಗೆದುಕೊಳ್ಳುವುದಲ್ಲ, ಇದು ಮರಣಾನಂತರ ನಡೆಯುವಂತಹ ಒಂದು ದಾನ ಅಂತ ಹೇಳ್ಬೋದು.

ಇದರಿಂದ ಯಾವುದೇ ರೀತಿಯಾದಂತ ಅಡ್ಡ ಆಗುವುದಿಲ್ಲ ಅಂತ ತಜ್ಞರು ಹೇಳ್ತಾರೆ. ಇದಾದ ನಂತರ ನೇತ್ರದಾನ ಮಾಡಿದ್ರೆ ಸತ್ತವರ ಮುಖ ರೂಪ ಬದಲಾಗುತ್ತೆ, ಸೊ ಹಾಗಾಗಿ ನಾವು ನೇತ್ರದಾನ ಮಾಡೋದು ಬೇಡ ಅಂತ ಕೆಲವೊಬ್ಬರು ತಿಳ್ಕೊತಾರೆ. ಆದರೆ ಇದು ವೈದ್ಯಕೀಯ ವಿಧಾನದಲ್ಲಿ ಕಣ್ಣುಗಳನ್ನು ಸಂಗ್ರಹಿಸೋದು ಅದರದೇ ಆದ ಒಂದು ಪದ್ಧತಿಯಿಂದ ಅವರು ತೆಗೆಯೋದ್ರಿಂದ ಮೃತರ ಮುಖದ ಗೌರವಯುತ ಸ್ವರೂಪವನ್ನು ಹಾಗೆಯೇ ಕಾಪಾಡಲಾಗತ್ತೆ ಅಂತ ತಜ್ಞರು ಹೇಳ್ತಾರೆ.

ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಇಂದು ರಾಷ್ಟ್ರೀಯ ನೇತ್ರದಾನದ ಪಾಕ್ಷಿಕ ದಿನವನ್ನಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಈ ದಿನದ ಉದ್ದೇಶ ಏನು ಅಂತ ಗಮನಿಸೋದಾದ್ರೆ, ಮರಣದ ನಂತರ ಕಣ್ಣುಗಳನ್ನು ದಾನ ಮಾಡುವ ಸಂಕಲ್ಪವನ್ನ ಎಲ್ಲರಲ್ಲೂ ಸಹ ಮೂಡಿಸುವಂತಹ ಪ್ರಯತ್ನವನ್ನ ಪ್ರೇರೇಪಿಸುವಂತಹ ದಿನ ಇಂದು. ಹಾಗಾಗಿ ನಮ್ಮ ಜೀವನದಲ್ಲಿ ಈ ಕಣ್ಣುಗಳು ನಮಗೆ ಜಗತ್ತನ್ನು ತೋರಿಸುತ್ತವೆ. ನಿಜ, ಮರಣದ ನಂತರ ಅದೇ ಕಣ್ಣುಗಳು ಮತ್ತೊಬ್ಬರ ಬದುಕಿಗೆ ಬೆಳಕನ್ನು ನೀಡುತ್ತವೆ. ಹಾಗಾಗಿ ನೇತ್ರದಾನ ಅನ್ನೋದು ಮರಣದ ನಂತರವೂ ಸಹ ಮಾನವೀಯತೆಯನ್ನು ಮುಂದುವರಿಸುವಂತಹ ಮಹಾದಾನ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಈಗ ಪ್ರಸಾರ ಆಗುತ್ತೆ ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ.

0: ಇದುವರೆಗೆ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 10:30. ಈಗ ಸುನೇರಿ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಚಲ್ತಿ ಕಾ ನಾಮ್ ಗಾಡಿ ಚಿತ್ರದ ಗೀತೆನ ಹಾಡಿದ್ದಾರೆ ಕಿಶೋರ್ ಕುಮಾರ್. ಮಜ್ರೂ ಅವರ ಸಾಹಿತ್ಯವಿದೆ, ಎಸ್ ಟಿ ಪರ್ಮನ್ ಅವರ ಸಂಗೀತ. ನಂತರ ಪ್ರಸಾರ ಆಗುತ್ತೆ ಪತ್ಥರ್ ಕಿ ಸನಮ್ ಚಿತ್ರದ ಗೀತೆ. ಮುಕೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗೀತೆಯನ್ನು ಹಾಡಿದ್ದಾರೆ. ಮಜ್ರೂ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತ.

ಲತಾ ಮಂಗೇಶ್ಕರ್ ಅವರು ಹಾಡಿರುವ ಆಂದಿ ಚಿತ್ರದ ಗೀತೆ ಇನ್ನು ಮುಂದೆ ಪ್ರಸಾರ ಆಗುತ್ತೆ. ಗುಲ್ಸಾರ್ ಅವರ ಸಾಹಿತ್ಯವಿದೆ, ಆರ್ ಡಿ ಬರ್ಮನ್ ಅವರ ಸಂಗೀತ. ಅದಾದ ನಂತರ ಸಿಲ್ಸಿಲಾ ಚಿತ್ರಕ್ಕಿಂದು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ ಪ್ರಸಾರ ಆಗುತ್ತೆ.

ಸುನೇರಿ ಪಲ್ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಗೀತಾ ದತ್ ಅವರು ಹಾಡಿರುವ ಪ್ಯಾಸ ಚಿತ್ರದ ಗೀತೆ, ಸಾಹಿರ್ ಅವರ ಸಾಹಿತ್ಯಕ್ಕೆ ಎಸ್ ಟಿ ಬರ್ಮನ್ ಅವರ ಸಂಗೀತ, ನಂತರ ಗೈಡ್ ಚಿತ್ರಕ್ಕಿಂದು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ ಪ್ರಸಾರವಾಗುತ್ತದೆ. ಶೈಲೇಂದ್ರ ಅವರ ಸಾಹಿತ್ಯವಿದೆ, ಎಸ್ ಟಿ ಬರ್ಮನ್ ಅವರ ಸಂಗೀತ.

0: ಇದುವರೆಗೆ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 11:00. ಈಗ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳಲ್ಲಿ ಚಂದನದ ಗೊಂಬೆ ಚಿತ್ರದ ಕೆಲವು ಗೀತೆಗಳು ಇದೀಗ ಪ್ರಸಾರ ಆಗುತ್ತವೆ. ಗೀತೆಗಳನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನಾಗೇಂದ್ರ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳಲ್ಲಿ ಹುಲಿಯ ಹಾಲಿನ ಮೇವೆ ಚಿತ್ರದ ಗೀತೆಗಳು ಇನ್ನು ಮುಂದೆ ಪ್ರಸಾರ ಆಗುವವು. ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಹಾಗೂ ಸಂಗಡಿಗರು ಗೀತೆಗಳನ್ನು ಹಾಡಿದ್ದಾರೆ. ಚೌದೇಶಂಕರ್ ಅವರ ಸಾಹಿತ್ಯವಿದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ ಮೋರೆಯಂಥ ಚಂದ ಮೀಸ ಇನ್ನು ಚಂದ ತುಂಬಿದ ಆಸೆ ಬಲು ಚಂದ ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ
1: ಅಮ್ಮಣಿ ಇವ್ರ್ಯಾರು ನಿನಗೆ ಗೊತ್ತಾ
2: ನೀನೇ ಹೊಸಿಯಾಳು ಕೇಳವ
0: ಅಂದಿಲ್ಲ ಇಂದಿಲ್ಲ ಮುಂದೆಂದು ಹುಟ್ಟೊಲ್ಲ ಇಂಥವ್ರು ನಾಡಲ್ಲಿ ಯಾರಿಲ್ಲ ಇವರು ಆಳೋಕೆ ಬಂದೋರು ಸುಳ್ಳಲ್ಲ ಇವನಂಥ ಹಮ್ಮೀರ ಇವನಂಥ ಸುಕುಮಾರ ಕೋಟಿಗೆ ಬಬ್ಬ ಸುಳ್ಳಲ್ಲ ಇಂಥ ಜೋಡಿಯು ಎಲ್ಲೂ ಸಿಕ್ಕೊಲ್ಲ ರಾಜಾಧೀರ

0: ಮಾತಲ್ಲಿ ಹುಲಿಯಂತೆ, ನೋಡೋದು ಹದ್ದಂತೆ, ಆಸೆಯು ಮನದಲ್ಲಿ ಕಡಲಂತೆ, ಇವರು ಗುಣದಲ್ಲಿ ಗುಳ್ಳೆ ನರಿಯಂತೆ,
1: ಗುಣದಲ್ಲಿ ಗುಳ್ಳೆ ನರಿಯಂತೆ,
0: ಆಡೋದು ಒಂದಂತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವೇನಪ್ಪು ಕೇಳ್ತಾ ಇದ್ದೀರಾ, ನಾನಿರುವುದೇ ನಿನಗಾಗಿ ಚಿತ್ರದಿಂದ ಇದ್ದ ಮೂರು ಹಾಡುಗಳಿದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಕಂಠದಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಸವಿನ ಪೂ ಇದುವರೆಗೂ ಪ್ರಸಾರವಾಯಿತು. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕಟಿತ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ನಮೂನೆ 6 ಭರ್ತಿ ಮಾಡಿ ಹೊಸದಾಗಿ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 4,46,00,000 ಜನ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು 1,08,00,000 ಜನ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಸೆಪ್ಟೆಂಬರ್ 23 ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದರು. 2016 ಆಗಸ್ಟ್ 25 ಪ್ರಾರಂಭವಾದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ವಹಿವಾಟಿನ ಪ್ರಮಾಣ ಇಂದಿಗೆ 13,000 ಪಟ್ಟು ಬೆಳೆದಿದೆ. ಡಿಜಿಟಲ್ ಪೇಮೆಂಟ್ ಸೇವೆ ಯಶಸ್ವಿ 1 ಇಂದಿಗೆ ಪೂರ್ಣಗೊಳಿಸಿತು. ಪ್ರಧಾನಮಂತ್ರಿಯವರು ಯೋಜನೆಯ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆಯ ಬೆನ್ನೆಲುಬಾಗಿ ಯುಪಿಐ ಹೊರಹೊಮ್ಮಿದೆ. 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗಳನ್ನು ಸಹ ಯುಪಿಐ ಸಕ್ರಿಯಗೊಳಿಸಿದೆ. ಡಿಜಿಟಲ್ ಪೇಮೆಂಟ್ ಯುಪಿಐ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್.
1: ಭಾರತ ಸರ್ಕಾರದ ಯೋಜನೆಯಾದ ವಿದ್ಯುನ್ಮಾನ ಹಣ ಪಾವತಿ ವಿಧಾನ ಇಂದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಹಾಗೂ ಇಂಟರ್ನೆಟ್ ಸೌಲಭ್ಯ ಉಳ್ಳ ಸ್ಮಾರ್ಟ್ಫೋನ್ನಿಂದ ಇಂದು ನಾವು 1,00,000 ರೂಪಾಯಿ ವರೆಗಿನ ಮೊತ್ತಗಳನ್ನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಮೂಲಕ ಪಾವತಿಸಬಹುದಾಗಿದೆ. ಕೇಂದ್ರ ಸರ್ಕಾರಿ ಸಂಸ್ಥೆ ಎನ್ಪಿಸಿಐ ಸಹಯೋಗದೊಂದಿಗೆ ಭೀಮ್ ಅಪ್ಲಿಕೇಶನ್ ಮುಂಚೂಣಿಯಲ್ಲಿದೆ. ಖಾಸಗಿ ಆಪ್ಗಳಾದ ಫೋನ್ ಪೇ, ಗೂಗಲ್ ಪೇ, ಮೊಬಿಕ್ವಿಕ್ ಗಳು ಕೂಡ ಜನರನ್ನು ತುಂಬಾ ಹಂತದಲ್ಲಿ ತಲುಪಿವೆ. ಇಂದು ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅಕ್ಕಪಕ್ಕದ ಅಂಗಡಿಗಳಲ್ಲೂ, ಮಾಲ್ಗಳಲ್ಲೂ ಹಾಗೂ ಇತರೆಲ್ಲೆಡೆ ಫೋನ್ ಪೇ, ಗೂಗಲ್ ಪೇ, ಇತರೆ ಯುಪಿಐ ಆಪ್ಗಳನ್ನು ಬಳಸುತ್ತಿದ್ದಾರೆ. ಚಾಲ್ತಿ ಖಾತೆ ಹೊಂದಿರುವ ಅಂಗಡಿಕಾರರು, ಸಂಸ್ಥೆಗಳು, ಇತರೆಲ್ಲರೂ ಬ್ಯಾಂಕ್ ಹಾಗೂ ಅಗ್ರಿಗೇಟರ್ಗಳಿಂದ ನೀಡಲ್ಪಟ್ಟ ಕ್ಯೂಆರ್ ಕೋಡ್ನೊಂದಿಗೆ ಹಣ ಸ್ವೀಕರಿಸುತ್ತಿದ್ದಾರೆ. ಖಾತೆ ಸಂಖ್ಯೆ, ಎಟಿಎಂ ಕಾರ್ಡ್ ನಂಬರ್, ಪಿನ್ ನಂಬರ್, ಒಟಿಪಿಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು.
0: 2025-26 ಆರ್ಥಿಕ ವರ್ಷದಲ್ಲಿ 10,30,000 ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 10,20,00,000 ಹೆಚ್ಚು ವಿದ್ಯಾರ್ಥಿಗಳಿಗೆ ಪಿಎಂ ಪೋಷಣ್ ಯೋಜನೆ ಪ್ರಯೋಜನವಾಗಿದೆ. ವಿಶ್ವದ ಅತಿದೊಡ್ಡ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇದಾಗಿದೆ. ಬುಡಕಟ್ಟು ಭಾಷೆಗಳು ನಶಿಸಿದರೆ ಕೇವಲ ಭಾಷೆಯಷ್ಟೇ ಅಲ್ಲ, ಸಮುದಾಯದ ಸಂಸ್ಕೃತಿ, ಪರಂಪರೆ ಹಾಗೂ ಪಾರಂಪರಿಕ ಜ್ಞಾನವು ನಷ್ಟವಾಗಲಿದೆ. ಹೀಗಾಗಿ ಬುಡಕಟ್ಟು ಭಾಷೆಗಳ ಡಿಜಿಟಲ್ ದಾಖಲಾತಿ, ಸಂರಕ್ಷಣೆ ಮತ್ತು ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬೇಕಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಮೈಸೂರಿನಲ್ಲಿ ನಾಳೆ ಸಮಾರೋಪಗೊಳ್ಳಲಿರುವ 3 ರಾಷ್ಟೀಯ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಖಾತೆ ಸಚಿವರಾದ ದುರ್ಗಾದಾಸ್ ಉಯಿಕಿ, ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡೆಯರ್ ಸೇರಿದಂತೆ ವಿವಿಧ ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21

0: ಮಾದರಿ ಶಿಕ್ಷಕರು ಬೋಧಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಂದು ಪ್ರದಾನಿಸಿ ಗೌರವಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳ 12 ಬೋಧಕರು, ರಾಜ್ಯ ವಿಶ್ವವಿದ್ಯಾಲಯಗಳ 5 ಹಾಗೂ ಪಾಲಿಟೆಕ್ನಿಕ್ಗಳ 4 ಶಿಕ್ಷಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಓಣಂ ಹಬ್ಬ ಕೇರಳದಲ್ಲಿ ಮಲಯಾಳಂ ಹೊಸ ವರ್ಷಾಚರಣೆ ಹಾಗೂ ಬಲಿಚಕ್ರವರ್ತಿಯನ್ನು ಸ್ವಾಗತಿಸಲು ಆಚರಿಸಲಾಗುವ 10 ದಿನಗಳ ಸುಗ್ಗಿಯ ಮತ್ತು ಸಾಂಸ್ಕೃತಿಕ ಹಬ್ಬ ಭರದ ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ತಿರುಓಣಂ ಮೂಲಕ ಹಬ್ಬದ ಆಚರಣೆ ಸಂಪನ್ನವಾಗಲಿದೆ. ರಾಜ್ಯಾದ್ಯಂತ ಸೆಪ್ಟೆಂಬರ್ 12 ನಿಗದಿಯಾಗಿದ್ದ ರಾಷ್ಟೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19 ಮುಂದೂಡಲಾಗಿದೆ ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಬಂಗಾರದೊಡವೆ ಬೇಕೇ ನೀರೇ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
1: ನಮ್ಮ ಈ ನಾಟಕದ ಕಥಾವಸ್ತು ಬಂಗಾರ. ಇದರಿಂದ ತಯಾರಾದ ಒಡವೆಗಳ ಬಗ್ಗೆ ಒಂದು ಗಂಭೀರ ಚಿಂತನೆ. ಈ ಬಂಗಾರ ಯಾರಿಗ್ ತಾನೇ ಇಷ್ಟ ಇರಲ್ಲ ಹೇಳಿ? ಇಲ್ಲಿ ಬಂಗಾರದ ಒಡವೆ ಬೇಕೇ ನೀರೇ ಅಂತ ಕೇಳ್ ನೋಡಿ, ಯಾರ್ ತಾನೇ ಬೇಡ ಅಂತಾರೆ ಅಲ್ವಾ? ಅದರಲ್ಲೂ ಹೆಣ್ಮಕ್ಳಂತೂ ಆಭರಣ ಪ್ರಿಯರು. ಈ ಬಂಗಾರ ಅನ್ನೋದು ಬರೀ ಆಭರಣ ಅಲ್ಲ, ಅದೊಂದು ಜೀವನದ ಭದ್ರತೆ ಕೂಡ. ಬನ್ನಿ ಕೇಳುಗರೆ, ಈ ಒಡವೆಗಳು ಯಾವ್ಯಾವ ಹೆಸರಿಂದ ಇದೆ, ಹಿಂದೆ ಅದನ್ನ ಮಾಡಿಸುವ ಉದ್ದೇಶ ಏನಾಗಿತ್ತು, ಈಗೇನಾಗಿದೆ, ಈಗಿನ ಪರಿಸ್ಥಿತಿಯಲ್ಲಿ ಬಂಗಾರ ಬೇಕಾ, ಬೇಕು ಅಂತಾದ್ರೆ ಯಾಕ್ ಬೇಕು, ಎಷ್ಟು ಬೇಕು, ಬಂಗಾರ ಆಭರಣವೋ ಆತಂಕವೋ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ನಾಟಕದ ಪಾತ್ರಗಳು ಮುಖೇನ ತಿಳಿದುಕೊಳ್ಳೋಣ. ಮನೆ ಹಜಾರದಲ್ಲಿ ಅಜ್ಜಿ ಸಾವಿತ್ರಮ್ಮ ಒಡವೆಗಳನ್ನ ನೋಡ್ತಾ ಕುಳಿತಿದ್ದಾರೆ. ಈ ವೇಳೆಗೆ ಮೊಮ್ಮಗಳು ಕಾವ್ಯಾಳ ಆಗಮನ ಆಗುತ್ತದೆ.
2: ಏನ್ ನೋಡ್ತಾ ಕೂತಿದ್ಯಾ ಅಜ್ಜಿ?
3: ಅಪ್ಪಾ, ಇಷ್ಟೊಂದು ಒಡವೆಗಳು, ಎಲ್ಲ ನಿಂದೇನಾ? ಇಷ್ಟು ಭಾರದ ಒಡವೆಗಳನ್ನ ಹೇಗ್ ಹಾಕೊಳ್ತಾ ಇದ್ರಿ ಅಜ್ಜಿ ನೀವೆಲ್ಲ?
2: ಪುಟಿ, ಮುಂಚೆ ಎಲ್ಲ ಇಷ್ಟು ಭಾರವಾಗಿರೋ ಒಡವೆಗಳನ್ನೇ ಮಾಡಿಸ್ತಾ ಇದ್ದಿದ್ದು. ಭಾರದ ಮಾತ್ ಆಗಿರ್ಲಿ, ನೋಡು ಬಾಯಿಲಿ ಇವುಗಳಲ್ಲಿರೋ ಕುಸರಿ ಕೆಲ್ಸನ. ಇದನ್ನೆಲ್ಲ ಹಾಕೊಂಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಒಳ್ಳೆ ದೇವತೆ ತರ ಕಾಣ್ತಾ ಇದ್ದೆ ಗೊತ್ತಾ? ನಾನು ಯಾವಾಗ ಹಾಕೊಂಡ್ರು ನಮ್ಮಜ್ಜಿ ಉಪ್ಪು ಸಾಸಿವೆ ಮೆಣಸಿನ್ಕಾಯಿ ಕೈಯಲ್ಲಿ ಹಿಡ್ಕೊಂಡ್ ಬಂದು ದೃಷ್ಟಿ ತೆಗಿತಾ ಇದ್ರು ಗೊತ್ತಾ ಕಾವ್ಯ? ಇದನ್ನೆಲ್ಲ ನಿನಗ್ ಹಾಕಿ ಅಲಂಕಾರ ಮಾಡಿ ನೋಡೋ ಆಸೆ ಕಣೆ.
4: ಯಪ್ಪ, ನನ್ ಕೈಲಾಗಲ್ಲ, ಇಷ್ಟೊಂದ್ ಭಾರ ಹಾಕೊಂಡ್ರೆ ಅಷ್ಟೇ ನಾನ್ ಕುಸಿದ್ ಬಿದ್ದೇ ಹೋಗ್ಬಿಡ್ತೀನಿ. ಈ ಬಂಗಾರದ ಬಗ್ಗೆ ನಂಗೆ ಏನೇನೂ ಗೊತ್ತಿಲ್ಲ ಅಜ್ಜಿ, ಅದೊಂದ್ ಬೆಲೆ ಬಾಳೋ ಲೋಹ ಅಂತ ಮಾತ್ರ ನಂಗ್ ಗೊತ್ತಿರೋದು. ನನ್ ಓದಿನ ಭರದಲ್ಲಿ ತಿಳ್ಕೊಳಕ್ಕೆ ಸಮಯನೂ ಇರ್ಲಿಲ್ಲ, ಆಸಕ್ತಿ ಮೊದ್ಲೇ ಇರ್ಲಿಲ್ಲ.
3: ಈ ಬಂಗಾರ ಬರೀ ಲೋಹ ಅಷ್ಟೇ ಅಲ್ಲ ಪುಟಿ, ಹಾಗ ಅಂದ್ಕೋಬೇಡ. ನಮ್ ಕಾಲದಲ್ಲಿ ಮಾತ್ರ ಅಲ್ಲ, ಈಗ್ಲೂ ಜನ ಇದನ್ನ ತುಂಬಾ ಇಷ್ಟ ಪಡ್ತಾರೆ. ಇದ್ರ ಬಗ್ಗೆ ನಮ್ಮಮ್ಮ ನಮ್ಮಜ್ಜಿ ಎಷ್ಟೊಂದು ಕಥೆಗಳನ್ನ ಹೇಳ್ತಾ ಇದ್ರು ಗೊತ್ತಾ? ನಾವೆಲ್ಲ ಬಾಯಿ ಬಿಟ್ಕೊಂಡು ಹಂಗೆ ಕೇಳಿಸ್ಕೊಳ್ತಾ ಕೂತಿರ್ತಿದ್ವಿ. ಈ ಪೆಟಾರಿಲಿ ನೋಡು, ನಮ್ ಮನೆಯ ಮೂರು ತಲೆಮಾರಿನ ಕಥೆ ಇದೆ. ಇದೇ ನಮ್ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾ ಇದ್ದದ್ದು. ನಮ್ ಪಾಲಿನ ಮಹಾಲಕ್ಷ್ಮಿ ಅಂದ್ರೆ ಈ ಒಡವೆಗಳೇ.
4: ಅಜ್ಜಿ, ಸೋಮಣ್ಣ ಅಂಕಲ್ ಬಂದ್ರು.
3: ಸೋಮಣ್ಣ ಬಾರಪ್ಪ, ಕೂತ್ಕೋಬಾ.
5: ನಮಸ್ಕಾರ ಪಾರ್ವತಮ್ಮನವ್ರೆ, ಆರಾಮಾಗಿದ್ದೀರಾ? ಆರೋಗ್ಯ ಹೇಗಿದೆ?

0: ನಾವೆಲ್ಲ ಚೆನ್ನಾಗಿದ್ದೀವಪ್ಪ. ನೀವು ಮನೇಲೆಲ್ಲ ಚೆನ್ನಾಗಿದ್ದೀರಾ?
1: ಎಲ್ಲ ಆರೋಗ್ಯವಾಗಿದ್ದೀವಿ ತಾಯಿ. ಮೊಮ್ಮಗಳ ಮದುವೆ ಫಿಕ್ಸ್ ಆಗಿದೆ, ಒಡವೆಗಳು ಮಾಡೋಕೆ ಆರ್ಡರ್ ಕೊಡಬೇಕು, ಬಂದು ಹೋಗು ಅಂದಿದ್ರಲ್ಲ, ಅದಕ್ಕೆ ಬಂದೆ. ಅಳತೆ ತಗೊಂಡು ಹೋಗೋಣ ಅಂತ. ಏನೇನು ಬೇಕು ಅಂತ ಹೇಳಿದ್ರೆ ಒಂದ್ ಕಡೆ ಬರ್ಕೊಂಡ್ ಬಿಡ್ತೀನಿ. ಹಾಗೇನೆ ಶಾರದಮ್ಮನವ್ರನ್ನ ಸ್ವಲ್ಪ ಕರೆದ್ ಬಿಡಿ ತಾಯಿ.
0: ಹ್ಮ್, ನಮ್ ಸೊಸೆ ಇಲ್ಲೇ ಎಲ್ಲೋ ಪಕ್ಕದ ಮನೆ ಹೋಗಿದ್ದಾಳಪ್ಪ. ಇನ್ನೇನು ಬರೋ ಹೊತ್ತಾಯ್ತು. ಕಾವ್ಯ ಬಾ ಅಮ್ಮ ಇಲ್ಲಿ ಕೂತ್ಕೋ ಬಾ. ಸೋಮಣ್ಣ, ಇವಳೆಪ್ಪ ನನ್ನ ಮೊಮ್ಮಗಳು ಕಾವ್ಯ, MBA ಓದ್ತಾ ಇದ್ದಾಳೆ. ಇವಳದೇನೆ ಮದುವೆ ಮಾಡ್ತಾ ಇರೋದು. ಹುಡುಗನು ಒಳ್ಳೆ ಕೆಲಸದಲ್ಲಿದ್ದಾನೆ, ಅದಕ್ಕೆ ಮದುವೆ ಮಾಡಿಬಿಡೋಣ ಅಂತ.
1: ಒಳ್ಳೇದಾಯ್ತಲ್ಲ ತಾಯಿ, ಶುಭಶ್ಯ ಶೀಘ್ರಂ. ನಮ್ಮ ಮಕ್ಕಳು ಚೆನ್ನಾಗಿ ಖುಷಿಯಾಗಿದ್ಬಿಟ್ರೆ ಸಾಕಲ್ವಾ, ಇನ್ನೇನು ಬೇಕು ಹೇಳಿ.
0: ಅದು ಹೌದು, ಈ ಬೇಸಿಗೆಲಿ ಅಂಗಡಿ ಅಂಗಡಿ ಸುತ್ತಿ ಈ ಡಿಸೈನ್ ಎಲ್ಲ ಹುಡುಕಿ ಮಾಡಿಸೋದು ಕಷ್ಟ ಕಣಪ್ಪ. ನಂಗೂ ವಯಸ್ಸಾಯ್ತು ನೋಡು. ನೀವು ನಂಬಿಕಸ್ತ್ರಪ್ಪ, ಅದಕ್ಕೆ ನಿಮ್ಮನ್ನೇ ಬರಕ್ ಹೇಳಿದೆ.
1: ಸರಿಯಾಗಿ ಹೇಳಿದ್ರಿ ತಾಯಿ, ನಾವಿರೋವಾಗ ನಿಮಗೆ ಚಿಂತೆ ಯಾಕೆ ಹೇಳಿ. ನೀವು ಹೇಳಿ ಸಾಕು ಏನೇನು ಬೇಕು ಅಂತ, ಅದನ್ನೆಲ್ಲ ನಾನೇ ಮಾಡಿ ಖುದ್ದಾಗಿ ಮನೆಗೆ ತಲುಪಿಸ್ತೀನಿ. ಈ ಬುಕ್ಕಲ್ಲಿ ಬೇರೆ ಬೇರೆ ಡಿಸೈನ್ ಇದೆ, ನೀವು ಒಂದ್ಸಲಿ ನೋಡಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ ಹೇಳಿ. ಅಷ್ಟೊತ್ತಿಗೆ ಶಾರದಮ್ಮನವರು ಬರ್ತಾರೆ, ಅವ್ರೇನು ಹೇಳ್ತಾರೋ ನೋಡೋಣ.
0: ಸೋಮಣ್ಣ, ಈ ಕೇಳಪ್ಪ, ಇಲ್ಲಿ ನಮ್ಮ ಕಾವ್ಯಂಗೆ ಹಿಂದಿನ ಕಾಲದ ಥರ ಭಾರವಾದ ಒಡವೆಗಳು ಬೇಡವಂತೆ. ಹಗುರವಾಗಿ ಅದೇನೋ ಹೊಸ ಥರದ್ದು ಅಂತಾರಲ್ಲಪ್ಪ.
1: ಅದೇ ಈಗಿನ ಹೊಸ ಟ್ರೆಂಡು ತಾಯಿ.
0: ಆ ನೋಡು, ಅದೇ ಆ ಥರದ್ದು ಮಾಡಿಕೊಟ್ಬಿಡು.
1: ಆಗಲಿ ತಾಯಿ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡಿಕೊಡ್ತೀನಿ.
2: ಥ್ಯಾಂಕ್ ಯು ಅಂಕಲ್.
0: ಸೋಮಣ್ಣ, ಈ ಸಲನೂ ದುಡ್ಡಿನ ಬದಲು ಅಕ್ಕಿ ಬೇಳೆ ಕೊಡ್ತೀವಿ, ಆಗುತ್ತಲ್ವಾ?
1: ಆಯ್ತು ತಾಯಿ, ನಿಮ್ ಖುಷಿ.
2: ಅಜ್ಜಿ, ಹಿಂದೆಲ್ಲ ಇಷ್ಟೊಂದು ಒಡವೆಗಳನ್ನ ಮಾಡಿಸಿ ಇಡ್ತಿದ್ರಲ್ಲ, ಯಾಕೆ ಅಂತ? ಅಲಂಕಾರಕ್ಕೆ ಅಂತನಾ ಅಥವಾ ಇನ್ನೇನಾದ್ರೂ ಬೇರೆ ಉದ್ದೇಶ ಇತ್ತಾ?
0: ಸರಿಯಾಗ ಕೇಳಿದೆ. ಹಿಂದೆಲ್ಲ ಈ ಒಡವೆಗಳನ್ನ ಮಾಡಿಸಿತ್ತಾ ಇದ್ದಿದ್ದ ಉದ್ದೇಶ ಬೇರೆನೇ ಇತ್ತು.
2: ಹೌದಾ? ನಾನಂತೂ ತಿಳ್ಕೊಳಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ, ಸ್ವಲ್ಪ ಹೇಳ್ತೇನಜ್ಜಿ.
0: ಹ್ಮ್, ಹೇಳ್ತೀನಿ. ಆದ್ರೆ ಆ ನಿನ್ ಫೋನನ್ನ ಪಕ್ಕಕ್ಕಿಟ್ಟು ಬಾ ಈ ಕಡೆ.
2: ಆಯ್ತಾಯ್ತಾಯ್ತು, ನೋಡು ಸ್ವಿಚ್ ಆಫ್ ಮಾಡಿದ್ದೀನಿ. ಸರಿನಾ, ಹೇಳು ಇವಾಗ.
0: ಹ್ಮ್, ಮುಂಚೆಲ್ಲ ನಮ್ಮ ದುಡಿಮೆನಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಅದರಲ್ಲಿ ಒಡವೆ ಮಾಡಿಸಿಡ್ತಿದ್ವಿ, ಅವು ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರಲಿ ಅಂತ. ಮುಂದೊಂದಿನ ಮಕ್ಕಳು ಮದುವೆ ಅಂತ ಅಂದರೆ ಅದನ್ನೇ ಮುರಿಸಿ ಅದಕ್ಕೆ ಪಾಲಿಶ್ ಮಾಡಿಸಿ ಹುಡುಗಿ ಕೊಡ್ತಿದ್ವಿ. ಅದ್ರ ಉದ್ದೇಶನೂ ಅವಳು ಹಾಕ್ಕೊಂಡು ಪ್ರದರ್ಶನ ಮಾಡಲಿ ಅಂತ ಅಲ್ಲ, ಹಬ್ಬ ಹರಿದಿನಗಳಲ್ಲಿ ಹಾಕೊಳ್ತಿದ್ದು ಅಷ್ಟೆ. ಬಾಕಿ ದಿನಗಳಲ್ಲಿ ಈ ಥರ ಪೆಟ್ಟಿಗೆನಲ್ಲಿ ಭದ್ರವಾಗಿಟ್ಟು ಜೋಪಾನ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ಜಮೀನು ಕೊಂಡ್ಕೋಬೇಕು ಅಂದರೆ, ಎತ್ತುಗಳನ್ನು ಕೊಂಡ್ಕೋಬೇಕು ಅಂದರೆ, ಮದುವೆ ಮುಂಜಿ ಇಂಥ ಕಾರ್ಯಗಳಲ್ಲಿ ಏನಾದರೂ ದುಡ್ಡು ಕಡಿಮೆ ಬಿದ್ದರೆ ಆಗ ಕೂಡಿಟ್ಟಿದ್ದ ಈ ಚಿನ್ನ ಮಾರಿ ತಗೋತಿದ್ವಿ. ಯಾವಾಗಲಾದರೂ ಅನುಕೂಲ ಆದಾಗ ಮತ್ತೆ ಮಾಡಿಸಿಟ್ಕೋತಿದ್ವಿ.
1: ಸರಿಯಾಗಿ ಹೇಳಿದ್ರಿ ತಾಯಿ, ಹಿಂದಿನ ಕಾಲದಲ್ಲೆಲ್ಲ ಕಷ್ಟ ಕಾಲದಲ್ಲಿ ಆಗಲಿ ಅಂತಾನೆ ಒಡವೆಗಳನ್ನು ಮಾಡಿಸ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ಬ್ಯಾಂಕ್ ಎಲ್ಲ ಎಲ್ಲಿತ್ತು, ಮನೇಲಿರೋ ಪೆಟಾರಿನೇ ಭದ್ರ. ಈ ಒಡವೆಗಳೇ ಆಪತ್ ಕಾಲದಲ್ಲಿ ನಮ್ಗೆ ಆಗ್ತಾ ಇದ್ದಿದ್ದು.
2: ಓ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ.
0: ಆದ್ರೆ ಈಗ ಒಡವೆ ಮಾಡಿಸಿಡೋದು ಒಂಥರಕ್ಕೆ ಶ್ರೀಮಂತಿಕೆ ಪ್ರದರ್ಶನ, ಅಷ್ಟೇ ಅಲ್ಲ ಪ್ರತಿಷ್ಠೆಯ ಸಂಕೇತ ಆಗ್ಬಿಟ್ಟಿದೆ. ಕೆಲವ್ರಿಗಂತೂ ಇದು ಅಲಂಕಾರದ ಸಾಧನೆ, ಆದ್ರೆ ಇನ್ ಕೆಲವ್ರಿಗೆ ಒಂಥರ ಅಹಂಕಾರದ ಪ್ರದರ್ಶನ ಆಗ್ಬಿಟ್ಟಿದೆ. ಕಾಲ ಕೆಟ್ಟೋಯ್ತು, ಮುಂದೆ ಇನ್ನು ಏನೇನು ಕಾಣಬೇಕು ಏನು, ಆ ಶಿವನೇ ಬಲ್ಲ.
2: ಅಜ್ಜಿ, ನೀವು ಹೇಳ್ತಾ ಇರೋದು ಕೇಳಿದ್ರೆ ನನಗೆ ನಗು ಬರ್ತಾ ಇದೆ. ಅಂಕಲ್, ಮೊನ್ನೆ ನನ್ನ ಫ್ರೆಂಡು ಚೋಕರ್ ನೆಕ್ಲೆಸ್, ಈ ಹಿಂದಿನ ಅಡಕೆ ಥರ ಇರತ್ತಲ್ಲ, ಅದನ್ನು ಹಾಕ್ಕೊಂಡು ಕಾಲೇಜಿಗೆ ಬಂದಿದ್ಲು. ತುಂಬ ಚೆನ್ನಾಗಿತ್ತು. ಈ ಟೆಂಪಲ್ ಜುವೆಲ್ರಿನೂ ಚೆನ್ನಾಗಿರುತ್ತೆ, ಆ ಥರ ಮಾಡ್ಕೊಡ್ತೀರಾ ಅಂಕಲ್? ಶೈನಿಂಗ್ ಬೇಡ, ಆ್ಯಂಟಿಕ್ ಮ್ಯಾಟ್ ಫಿನಿಷಿಂಗ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ.
1: ಆಯಿತು ಪುಟ್ಟಿ, ನೀನು ಹೇಳಿದ್ದು ನನಗೆ ಅರ್ಥ ಆಯಿತು. ನಿಮಗೆಲ್ಲ ಈಗ ಹೊಸ ಡಿಸೈನ್ ಒಡವೆ ಬೇಕಲ್ವಾ, ಹಾಗೆ ಮಾಡಿಕೊಡೋಣ. ಈಗಿನ ಕಾಲದ ಹೊಸ ಡಿಸೈನು, ಹಳೆ ಸಂಪ್ರದಾಯ, ಇದೆರಡನ್ನು ಮಿಕ್ಸ್ ಮಾಡಿ ಟ್ರೆಂಡಿಯಾಗಿ ಒಂದೊಳ್ಳೆ ಒಡವೆ ಮಾಡಿಕೊಡ್ತೀನಿ. ಆಯಿತಾ ಪುಟ್ಟಿ?
2: ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಹಾಗೆ ಮಾಡಿ.
1: ಆಯಿತು ಪುಟ್ಟಿ, ನೀನು ಹೇಳಿದ ಹಾಗೆ ಒಡವೆ ಮಾಡಿಕೊಡ್ತೀನಿ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ.

0: ಒಡವೆಗಳೆಲ್ಲ ತಯಾರಾದ್ಮೇಲೆ ತಗೊಂಡು ನಾನೇ ಬಂದು ಕೊಡ್ತೀನಿ. ಹಾಗೇನೆ ಶಾರದಮ್ಮನವ್ರಿಗೂ ಹೇಳ್ಬಿಡಿ. ನಮಸ್ಕಾರ, ನಾನು ಹೊರಡ್ತೀನಿ.
1: ಆಗ್ಲಪ್ಪ, ಹೋಗ್ಬಾ, ಆದಷ್ಟು ಬೇಗ ಒಡವೆ ಮಾಡ್ಕೊಂಡ್ ಬಾ, ಎಲ್ಲ ಒಳ್ಳೇದಾಗ್ಲಿ.
2: ಕಾವ್ಯ ಅಜ್ಜಿ ಮಾತಾಡ್ತಾ ಕೂತಿರ್ತಾರೆ. ಶಾರದ ಕೂಡ ಅಲ್ಲಿಗ್ ಬರ್ತಾರೆ.
3: ಅಯ್ಯೋ ಅಮ್ಮ, ಎಲ್ ಹೋಗಿದ್ದೆ ಇಷ್ಟೊತ್ತು?
1: ಅಯ್ಯೋ ಅದೇ ಕಣೆ, ನೆಕ್ಸ್ಟ್ ಬೀದಿಲಿ ನಾಲ್ಕನೇ ಮನೇಲಿ ಇದಾರಲ್ಲ ನನ್ ಫ್ರೆಂಡು ಸರೋಜಾ, ಅವರು ಅರ್ಶನ ಕುಂಕುಮ ಕರೆದಿದ್ರು. ಇನ್ನೂ ಇವ್ರು ಬಂದಿರ್ಲಿಲ್ವಲ್ಲ, ಅಷ್ಟ್ರೊಳಗೆ ಹೋಗ್ ಬಂದ್ಬಿಡೋಣ ಅನ್ಕೊಂಡು ಹೋದ್ನ. ಅಲ್ಲಿ ನೋಡಿದ್ರೆ ಇಷ್ಟು ಹೊತ್ತಾಗೋಯ್ತು. ನೀನ್ ತಾನೇ ಹಾಕೊಳ್ಳೋಳು, ನೀನ್ ಸೆಲೆಕ್ಟ್ ಮಾಡಿದ್ಮೇಲೆ ಆಯ್ತು ಬಿಡು. ಮತ್ತೆ ಏನಂದ್ರು ಅತ್ತೆ ಸೋಮಣ್ಣವರು?
4: ಆದಷ್ಟು ಬೇಗ ಒಡವೆನ ಮಾಡ್ಕೊಂಡು ತಗೊಂಬರ್ತೀನಿ ಅಂತ ಹೇಳಿದಾನೆ.
1: ಸರಿ, ಹಾಗಿದ್ರೆ ನಾನು ನಿನ್ನ ಅಡುಗೆ ಮನೆ ಕಡೆ ಹೋಗ್ತೀನತ್ತೆ. ನಿಮ್ಮ ಮಗ ಬರೀ ತಿಳಿಸಾರು ಹುರುಳಿಕಾಯಿ ಪಲ್ಯ ಮಾಡಿಡು ಅಂತ ಹೇಳಿದ್ದಾರೆ. ಹೋಗಿ ಫಸ್ಟು ಕುಕ್ಕರ್ ಇಡ್ತೀನಿ.
5: ಹ್ಮ್, ಅಜ್ಜಿ ಇವಾಗ ನೀವು ನನಗೆ ಬಂಗಾರದ ಬಗ್ಗೆ ಸ್ವಲ್ಪ ಹೇಳಿ.
4: ಹೊನ್ನು ಅಂದರೆ
5: ಬಂಗಾರನ?
4: ಬಂಗಾರನ ತುಂಬ ಹೆಸರಿಂದ ಕರೀತಾರೆ. ಏನು ಒಂದ ಎರಡ ಕೇಳು. ಸುವರ್ಣ, ಚಿನ್ನ, ಹೊನ್ನು, ಹೇಮ, ಕನಕ, ಹಾಟಕ, ಕಾಂಚನ, ಮಿಸುನಿ, ನೋಡು ಇಷ್ಟೆಲ್ಲ ಹೆಸರಿಂದ ಕರೀತಾರೆ. ಆದರೆ ಜಾಸ್ತಿ ಬಳಸೋದು ಏನು ಹೆಸರು ಗೊತ್ತಾ? ಬಂಗಾರ, ಚಿನ್ನ ಅಂತ ಅಷ್ಟೆ.
1: ಅಬ್ಬಾ, ಕುಕ್ಕರ್ ಇಟ್ಟು ತರಕಾರಿ ಹೆಚ್ಚಿಟ್ಟು ಬಂದೆ. ಯಾವಾಗ ಕೇಳಿದ್ರು ಆ ಕೆಲಸ ಈ ಕೆಲಸ ಅಂತ ಹೇಳ್ತಾನೇ ಇರ್ತೀನಿ ಅಲ್ವಾ. ಇನ್ನೆಷ್ಟು ದಿನ ಸಿಗ್ತೀಯ ನಂಗೆ ನೀನು? ಗಂಡನ ಮನೆಗೆ ಹೋಗೋಕೆ ಒಂಟಿ ಕಾಲಲ್ಲಿ ನಿಂತುಬಿಟ್ಟಿದ್ಯಾ?
5: ಅಯ್ಯೋ ಅಮ್ಮ, ಅಷ್ಟೊಂದು ಯೋಚನೆ ಮಾಡಬೇಡ. ಅವಾಗವಾಗ ಬರ್ತಿರ್ತೀನಿ ತಾನೆ, ಹೇಗಿದ್ರು ಒಂದೇ ಊರಲ್ಲಿ ಇರ್ತೀನಿ. ಬಾ ಕೂತ್ಕೋ.
1: ಈ ಅಕ್ಷಯ ತದ್ಗೆ ದಿನ ಬಂಗಾರನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ, ಆಮೇಲೆ ಹಾಕೊಳ್ತೀವಿ, ನೋಡಿಲ್ವಾ ನೀನು?
5: ಹ್ಮ್,
1: ಅದು ನಮಗೆ ಅಕ್ಷಯ ಅಂದ್ರೆ ವೃದ್ಧಿ ಆಗುತ್ತೆ ಅಂತ. ಅದು ತುಂಬಾ ದೊಡ್ಡ ನಂಬಿಕೆ ಕಣೆ ನಮ್ಗೆ. ನಿಮ್ಮಪ್ಪ ಎಷ್ಟೇ ಕಷ್ಟ ಇರ್ಲಿ, ಪ್ರತಿ ವರ್ಷಾನು ತಪ್ಪದೆ ಒಂದ್ ಬಂಗಾರದ ನಾಣ್ಯ ಆದ್ರೂ ತಂದ್ಕೊಡ್ತಾ ಇದ್ರು. ಈಗ ನೋಡು, ಅಕ್ಷಯ ತದ್ಗೆ ಅಂದ್ರೆ ಸಾಕು, ಬಂಗಾರದ ಅಂಗಡಿಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಬಂಗಾರ ತಗೊಳಕ್ಕೆ.
5: ಹೌದೇನಮ್ಮ, ಮತ್ತೆ ನೀ ನನ್ಗೆ ಇದೆಲ್ಲ ಹೇಳೇ ಇರ್ಲಿಲ್ಲ.
1: ಹ್ಮ್, ಚೆನ್ನಾಗಿ ಹೇಳ್ದೆ ಬಿಡು. ಕೇಳಿಸ್ಕೊಳಕ್ ನಿನಗ್ ಪುರ್ಸೋತ್ ಎಲ್ಲಿದೆ ಹೇಳು? ನೀನಾಯ್ತು, ನಿನ್ ಓದಾಯ್ತು.
5: ಅಜ್ಜಿ ಈ ಬಂಗಾರದ ಇತಿಹಾಸ ತುಂಬಾ ಹಳೇದಾ? ನೀ ಚಿಕ್ಕವಳಿದ್ದಾಗ್ಲೂ ಇತ್ತ?
4: ಇದೇನ್ ಹಿಂಗ್ ಕೇಳ್ತೀಯ? ಇದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಲ್ಲೂ ಇತ್ತು. ರಾಮಾಯಣ ಮಹಾಭಾರತ ಕೇಳಿದ್ಯಾಲ್ವಾ?
5: ಹ್ಞೂ ಗೊತ್ತಜ್ಜಿ, ಅದು ನಮ್ಮ ಮಹಾಕಾವ್ಯಗಳ ತಾನೇ.
4: ಆ ಮಹಾಕಾವ್ಯಗಳಲ್ಲೇ ಈ ಬಂಗಾರದ ಹೆಸರುಗಳು ಬಂದಿದ್ದಾವೆ. ಈ ಬಂಗಾರ ನಮ್ಮ ಹಿಂದಿನ ಶಿಲಾಯುಗದಲ್ಲೂ ಬಳಕೆಯಲ್ಲಿ ಇತ್ತು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಸೀತೆ ಸುಗ್ರೀವನ್ ಸಹಾಯದಿಂದ ಶ್ರೀರಾಮಚಂದ್ರನ್ಗೆ ತನ್ನ ಕಾಲ್ಗೆಜ್ಜೆನೆ ಕಳಿಸ್ಕೊಡ್ತಾಳೆ. ಹಾಗೆ ಶ್ರೀರಾಮನು ಅಷ್ಟೇ ಸೀತಾಮಾತೆಗೆ ಚೂಡಾಮಣಿನ ಕಳಿಸ್ಕೊಡ್ತಾನಂತೆ. ಸೀತೆ ಕೂಡ ಹನುಮಂತನಿಗೆ ಬಹುಮಾನ ಅಂತ ಅವಳೇ ಹಾಕೊಂಡಿದ್ದ ಕಂಠಾಭರಣವನ್ನೇ ತೆಗೆದುಕೊಟ್ಬಿಡ್ತಾಳೆ. ನೋಡು ಇದೆಲ್ಲ ಪುರಾಣದಲ್ಲಿದೆ.
5: ಓಹೋ, ಇಷ್ಟೆಲ್ಲ ಇತಿಹಾಸ ಇದೆಯಾ ಈ ಬಂಗಾರಕ್ಕೆ? ಅಪ್ಪ ಎಷ್ಟೊಂದು ಒಡವೆಗಳಜ್ಜಿ. ಒಡವೆ ಹಾಕೊಳ್ಳೋದಿರ್ಲಿ, ಯಾವುದಕ್ಕೆ ಏನ್ ಹೆಸರು ಅಂತ ಕೂಡ ನನಗೆ ಗೊತ್ತಿಲ್ಲ. ಎಷ್ಟು ಹೊಳಿತಾ ಇದೆ ಇಲ್ಲಿ, ಇದ್ ನೋಡು ಎಷ್ಟು ಚೆನ್ನಾಗಿದೆ. ಅಮ್ಮ ಇದಕ್ಕೇನಮ್ಮ ಹೆಸರು?
1: ಸದ್ಯ ಇದ್ರ ಬಗ್ಗೆ ಈಗಲಾದರೂ ತಿಳ್ಕೋಬೇಕು ಅಂತ ನಿಂಗೆ ಆಸಕ್ತಿ ಬಂತಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ ಕೇಳು. ನಮಗೆಲ್ಲ ದಿನ ಕೊಡ್ತಿರ್ಲಿಲ್ಲ ಒಡವೆಗಳನ್ನ, ಹಾಗಾಗಿ ಈ ಹಬ್ಬ ಬರುತ್ತೆ ಅಂದ್ರೇ ನಮಗೆ ತುಂಬ ಖುಷಿ, ಕಾಯ್ತಾ ಇರ್ತಿದ್ವಿ. ನಂಗಂತೂ ಒಡವೆ ಅಂದರೆ ಪಂಚಪ್ರಾಣಪ್ಪ.
5: ಹ್ಞೂ ಸರಿ ಸರಿ ಅಜ್ಜಿ, ಮತ್ತೆ ನಿಂಗೆ ಗೋಳು ಹಾಕೋತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಇವಾಗ ನೀನು ಹೇಳ್ತೀಯಾ ಇವುಗಳಿಗೆಲ್ಲ ಏನೇನು ಹೆಸರು, ಎಲ್ಲೆಲ್ಲಿ ಹಾಕ್ಕೊಳ್ಳೋದು ಅಂತ.
4: ಹ್ಞೂ ನೋಡು, ಇದು ತಲೆಗೆ ಹಾಕೊಳ್ತಾ ಇದ್ದಿದ್ದ ಆಭರಣಗಳು. ನೋಡು ಇದು ಬೈತಲೆ ಬುಟ್ಟು, ನಾಗರ ಕುಚ್ಚು, ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡು ಇದಕ್ಕೆ ಜಡೆಬಿಲ್ಲೆ ಅಂತಾರೆ, ಗೊಂಡೆ ಹೂವು.
5: ಅಚ್ಚರಿ ಅಜ್ಜಿ, ಈ ಕಡೆ ಇನ್ನೊಂದು ಸ್ವಲ್ಪ ಇದೆಯಲ್ಲ, ಇವೆಲ್ಲ ಕಿವಿಗೆ ಹಾಕೊಳ್ಳೋದಲ್ವಾ, ಇದರ ಹೆಸರುಗಳೇನೇನು?
4: ಹಾ ಅದ ತೋರಿಸ್ತೀನಿ ಬೈಲಿ. ಇದು ಓಲೆ ಜುಮ್ಕಿ, ಕಮಲ ಪುಷ್ಪ ಬುಗುಡಿ. ನೋಡಿದು ಮೂಗಿಗೆ ಹಾಕೊಳ್ಳೋದು, ಮೂಗುತಿ ಅಂದ್ರೆ ಮೂಗ್ಬಟ್ಟು ಅಂತ ಹೇಳ್ತಾರಲ್ಲ ಅದು.
5: ಅಮ್ಮ ನೀನು ತುಂಬಾ ಚಿಕ್ಕ ವಯಸ್ಸಲ್ಲೇ ಮೂಗ್ ಚುಚ್ಚಿಸ್ಕೊಂಡಿದ್ದೆ ಅಲ್ವಾ, ನೋವಾಗ್ಲಿಲ್ವೇನಮ್ಮ?
1: ಆಗ್ದೇ ಇರುತ್ತಾ ಪುಟ್ಟಿ.

0: ಆದ್ರೂ ತಡ್ಕೋಬೇಕಷ್ಟೇ. ಆಗೆಲ್ಲ ಹೆಣ್ಣು ಮಕ್ಳಿಗೆ ಇದು ಕಂಪಲ್ಸರಿ ಆಗಿತ್ತು.
1: ಓ ಸರಿ ಸರಿ ಸರಿ, ಇನ್ನೊಂದಷ್ಟು ಇದೆಯಲ್ಲ, ಇದೆಲ್ಲ ಕಟ್ಟಿಗೆ ಹಾಕೋ ಸರ್ಗಳಲ್ವಾ? ಸ್ಟೋನ್ ಬಗೆ ಇದೆ.
0: ಹೂ ಮತ್ತೆ?
1: ಅಯ್ಯೋ ಹೇಳ್ತಾ ಕೂತಿದ್ರೆ ಇವತ್ ನನ್ ಕೆಲ್ಸ ಆದ ಹಾಗೆ. ನಿಮ್ಮಪ್ಪ ಊಟಕ್ ಬರೋ ಹೊತ್ತಾಯ್ತು, ನಾನ್ ಬರ್ತೀನಮ್ಮ, ಉಳ್ದಿದ್ನ ನಿನ್ ಅಜ್ಜಿ ಹತ್ರನೇ ಕೇಳ್ಕೋ.
0: ಅಯ್ಯೋ ಹೋಗಮ್ಮ, ನಿಂದ್ ಯಾವಾಗ್ಲೂ ಇದ್ದಿದ್ದೆ.
2: ಅಜ್ಜಿ ಇಲ್ ನೋಡು, ಈ ಬಳೆ ಡಿಸೈನ್ ಇಷ್ಟ ಚೆನ್ನಾಗಿದೆ ಅಲ್ವಾ?
3: ನಿಂಗೆ ಇಷ್ಟ ಆಯ್ತೇನೆ?
0: ಹೋ
3: ಹಾಗಾದ್ರೆ ಆಚಾರಿ ಹೇಳಿ ಇದೇ ತರದ್ ಮಾಡಿಸ್ಕೊಡೋಣ ಬಿಡು.
0: ಅಪ್ಪಪ್ಪ ಎಷ್ಟೊಂದು ಒಡವೆಗಳು.
3: ಹಾ
4: ವಿಶ್ವನಾಥ್, ಮಗಳು ಮದ್ವೆಗಾಗಬಹುದಾದ ಖರ್ಚು ಲೆಕ್ಕ ಹಾಕ್ತಾ ಕೂತಿದ್ದಾರೆ. ಅಲ್ಲಿಗೆ ಶಾರದಾ ಬರ್ತಾಳೆ, ಕೈಯಲ್ಲಿ ಮದುಮಗಳಿಗೆ ಮಾಡಿಸ್ಬೇಕಾದ ಒಡವೆಗಳ ಪಟ್ಟಿನೇ ಇದೆ. ಇದೇ ವಿಷಯಕ್ಕೆ ಮನೆಯಲ್ಲಿ ಯುದ್ಧನೇ ನಡೆದಿದೆ.
0: ಏನುಂದ್ರೆ, ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ, ನಮ್ಗಿರೋದು ಒಬ್ಳೆ ಮಗಳು, ಅವಳ ಮದ್ವೆನ ನಾವು ಅದ್ಧೂರಿಯಾಗಿ ಮಾಡ್ಬೇಕು. ಕೇಳಿಸ್ತಿದ್ಯಾ ನನ್ ಮಾತು?
5: ಹಾ ಕೇಳ್ತಾ ಇದೆ, ಹೇಳು.
0: ನಮ್ ಕಾವ್ಯಗೆ ಒಂದು 50 ತೊಲ ಆದ್ರೂ ಬಂಗಾರ ಹಾಕ್ಲೇಬೇಕು.
5: ಎಷ್ಟೆಷ್ಟು? 50 ತೊಲನ?
0: ಇಲ್ಲ ಅಂದ್ರೆ ನೋಡ್ದವ್ರು ಅಕ್ಕಪಕ್ಕದವ್ರೆಲ್ಲ ಆಡ್ಕೋತಾರಷ್ಟೇ.
5: ಸರಿ ಬಿಡು.
0: ನಾವ್ ಇದ್ರಲ್ಲೇ ಕಡಿಮೆ ಮಾಡಿದ್ರೆ ನಮ್ ಮರ್ಯಾದೆ ಹೋಗುತ್ತೆ ರೀ. ಆ ಪಕ್ಕದ ಮನೆ ಸರೋಜಮ್ಮ ನೋಡಿ, ಅಷ್ಟ್ ಕಷ್ಟ ಇದ್ರೂ ಮಗಳಿಗೆ ಎಷ್ಟು ಒಡವೆ ಹಾಕಿದ್ರು ಅಂತ. ಅದ್ ಹೇಗ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ, ನೀವ್ ಮಾಡಿಸ್ಲೇಬೇಕಷ್ಟೇ. ಈಗಾಗ್ಲೇ ನನ್ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ, ನೀವ್ ಬಿಡಿಪ್ಪ, ಒಬ್ಳೆ ಮಗಳು ಬೇರೆ, ಗ್ರ್ಯಾಂಡ್ಗೆ ಮದ್ವೆ ಮಾಡ್ತೀರಾ ಅಂತೆಲ್ಲ ಹೇಳ್ತಿದ್ದಾರೆ.
5: ಶಾರದಾ ಶಾರದಾ ಶಾರದಾ, ನೀವು ಸ್ವಲ್ಪ ಅರ್ಥ ಮಾಡ್ಕೊ. ಹಾಗೆ ಮಾಡಿದ್ರೆ ನಾವು ಮುಂದೆ ಸಂಸಾರ ನಡೆಸೋದು ಹೇಗೆ? ಇವತ್ತು ಬಂಗಾರ ಅಂತಸ್ತಿನ ಮಾನದಂಡ ಆಗ್ಬಿಟ್ಟಿದೆ, ಆದರೆ ನಮ್ಮಂಥವ್ರಿಗೆ ಅದು ದೊಡ್ಡ ಹೊರೆನೇ ಅಲ್ವಾ? ಸ್ವಲ್ಪ ಯೋಚನೆ ಮಾಡು. ಸಾಲ ಮಾಡಿ ಅಷ್ಟೊಂದು ಚಿನ್ನ ತರಬೇಕಾ? 50 ತೊಲಾ ಚಿನ್ನ ಅಂದರೆ ಎಷ್ಟು ಲಕ್ಷ ಆಗುತ್ತೆ ಗೊತ್ತಾ ನಿನಗೆ? ಅಲ್ಲದೆ ಇನ್ನು ಬೇರೆ ಬೇರೆ ಖರ್ಚು ಬೇರೆ ಇರುತ್ತೆ. ನೀನು ಈ ಥರ ಹಠ ಮಾಡೋದಾದರೆ ಹೇಗಾಗುತ್ತೆ? ಈ ಹುಚ್ಚಾಟ ಎಲ್ಲ ಬಿಡು ಶಾರದಾ.
0: ಸುಮ್ಮನಿರ್ರಿ ಸಾಕು, ನೀವ್ ಯಾವಾಗ್ಲೂ ಹೀಗೆ ಹೇಳ್ತಾ ಇರ್ತೀರಾ. ಇಷ್ಟು ದಿನ ನೀವ್ ಹೇಳ್ದಾಗೆಲ್ಲ ಕೇಳಿದಾಯ್ತು, ಇದು ನಮ್ ಮರ್ಯಾದೆ ಪ್ರಶ್ನೆ. ನಗೋರ್ ಮುಂದೆ ನಾಚಿಕ್ಕೇಡು ಅನ್ನೋ ಹಾಗ ಆಗ್ಬಾರ್ದು ನಮ್ ಪರಿಸ್ಥಿತಿ. ಅಲ್ಲರಿ, ಬಂಗಾರನ ಇಲ್ದೆ ಮದ್ವೆನೂ ಒಂದ್ ಮದ್ವೆನ? ನಾವು ನಮ್ಗಿರೋ ಒಬ್ಳೆ ಮಗಳನ್ನ ಬಿಚ್ಚೋಲೆ ಗೌರಮ್ಮಂತರ ಕಳ್ಸ್ಕೊಡ್ಬೇಕಾ? ಜನ ಉಗಿತಾರಷ್ಟೇ ಇವ್ರಿಗೇನ್ ಬಂದಿರೋದು ಅಂತ.
4: ಅಮ್ಮ, ಅಪ್ಪ ಹೇಳೋದು ಸರಿಯಾಗೇ ಇದೆ. ಮದ್ವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೆ ಮದ್ವೆ ಹೆಣ್ಣು ಹಾಕಿರೋ ಒಡವೆ, ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೆ ಹಾಕಿರೋ ಬಂಗಾರದಿಂದ. ಅಲ್ಲಮ್ಮ, ನೀನು ಅವ್ರ ಮಾತಿಗೆಲ್ಲ ಸೊಪ್ಪು ಹಾಕ್ತಿದ್ಯಲ್ಲ, ನೀನೇ ಯೋಚನೆ ಮಾಡು. ಇದೇನು ಮದ್ವೆನ ಅಥವಾ ಒಡವೆ ಪ್ರದರ್ಶನ ಸಮಾರಂಭನ? ಅಷ್ಟೊಂದ್ ಬಂಗಾರ ನನಗ್ ಬೇಡಮ್ಮ. ಅಪ್ಪ ಸಾಲ ಮಾಡೋದು ನನಗೆ ಇಷ್ಟ ಇಲ್ಲ. ಆಯ್ತಾ, ಇನ್ನು ಜಗಳ ಆಡೋದ್ ನಿಲ್ಸಿ ನೀವು.
3: ಹೇ ವಿಶ್ವ.
5: ಹೇಳಮ್ಮ.
3: ನೀನೇನು ಹೊಸ್ತಾಗಿ ಬಂಗಾರ ಕೊಂಡ್ಕೊಳಕ್ ಹೋಗ್ಬೇಡ ಕಣೋ. ಇಲ್ ನೋಡು, ನನ್ನ ಹತ್ರನೇ ಎಷ್ಟೊಂದ್ ಇದೆ ಅಲ್ವಾ, ಇಟ್ಕೊಂಡು ನಾನೇನೋ ಮಾಡ್ಲಿ? ಕಾವ್ಯ ಬೇರೆ ಯಾರು ಅಲ್ಲ, ನನ್ ಮೊಮ್ಮಗಳೇ ಅಲ್ವಾ. ಇದನ್ನೇ ಮುರ್ಸಿ ಯಾವ್ದಾದ್ರು ಅವಳಿಗೆ ಇಷ್ಟ ಆಗೋ ಅಂತ ಒಂದು ಒಳ್ಳೆ ಒಡವೆ ಮಾಡ್ಸೋ.
5: ಬೇಡಮ್ಮ, ಇದೆಲ್ಲ ನಿಂದು, ನೀನು ಅಪ್ಪ ಕಷ್ಟಪಟ್ಟು ಮಾಡಿಸಿರೋದು. ನನ್ನ ಮಗಳ ಮದುವೆ ನಾನೇ ಮಾಡಿಸ್ತೀನಿ, ತುಂಬಾ ಅಲ್ದಿದ್ರು ಕೈಲಾದಷ್ಟು, ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿಸ್ತೀನಿ. ಆಯ್ತಾ?
4: ಕಾವ್ಯನ್ ಗೆಳತಿ ರೇಷ್ಮಾ ತುಂಬಾ ಗಾಬರಿಯಿಂದ ಕಾವ್ಯನ್ ಮನೆಗೆ ಬರ್ತಾ ಇದ್ದಾಳೆ.
1: ಯಾಕೆ ರೇಷ್ಮಾ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು?
6: ಏನ್ ಗೊತ್ತಾ, ನಮ್ ಫಿಸಿಕ್ಸ್ ಮೇಡಮ್ ಆಶಾ ಇದ್ರಲ್ಲ, ಅವ್ರ ಕಸಿನ್ ಮದ್ವೆಗ್ ಹೋಗ್ವಾಗ ಒಡವೆ ಬಾಕ್ಸ್ ಕಳ್ಕೊಂಡ್ರಂತೆ ಕಣೆ.
3: ಅಯ್ಯೋ ಪಾಪ ಕಣೆ.
5: ಓ ಏನಮ್ಮ ರೇಷ್ಮಾ, ಹೇಗಿದ್ಯಾ? ಇದೇನು ಇಷ್ಟು ದೂರ ಬಂದ್ಬಿಟ್ಟಿದ್ಯಾ ಅವತ್ತು?
6: ಅದೇ ಅಂಕಲ್, ನಮ್ ಫಿಸಿಕ್ಸ್ ಮ್ಯಾಮ್ ಒಡವೆಗಳನ್ನ ಕಳ್ಳಕದ್ದು ಪರಾರಿ ಆಗ್ಬಿಟ್ಟ, ಆ ವಿಷಯ ಹೇಳೋಣ ಅಂತ ಬಂದಿದ್ದೆ.
5: ಈ ಜನಕ್ಕೆ ಅದ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಆ ಒಡವೆ ಅಂದ್ರೇನೆ ಹಾಗೆ, ಮನೆಯಲ್ಲಿ ಇಟ್ಟಿದ್ರು ಭಯ, ಹೊರಗೆ ಹಾಕೊಂಡು ಹೋದ್ರೂ ಭಯ. ಇನ್ನು ಬೆಳಗ್ಗೆ ಕತೆ ಕೇಳ್ಬೇಕಾ, ವಾಕಿಂಗ್ ಹೋಗ್ತೀವಲ್ಲ ಅವಾಗ್ಲೂ ಭಯ. ಬೈಕಲ್ಲಿ ಸೈಕಲಲ್ಲಿ ಅಡ್ರೆಸ್ ಕೇಳಕ್ಕೆ ಅಂತ ಬರ್ತಾರೆ, ಇನ್ನೇನ್ ಮಾಡ್ತಾರೆ, ಸರ ಕಿತ್ಕೊಂಡು ಹೋಗೋದೆ ಅಲ್ವಾ. ಅದನ್ನ ಕಿತ್ಕೊಳ್ಳೋ ಬರದಲ್ಲಿ ಪ್ರಾಣಕ್ಕೆ ಸಂಚಕಾರ ಕೂಡ ತಂದ್ಬಿಡ್ತಾರೆ.
3: ಅಯ್ಯೋ ದೇವ್ರೆ, ಅದೇನ್ ಕಾಲ ಬಂತಪ್ಪ. ಮನೆ ಬೀಗ ಹಾಕಿದ್ರೆ ಕಳ್ಳ ಕಾಕರು ಭಯ, ಹೊರಗ್ ಹಾಕೊಂಡು ಹೋದ್ರೆ ಸರಗಳ್ರ

0: ಅಯ್ಯ ಸಾಕಪ್ಪ ಈ ಬಂಗಾರದ ಸಹವಾಸ.
1: ಪೊಲೀಸ್ ಇನ್ಸ್ಪೆಕ್ಟರ್ ಪಾಟೀಲ್ ಆಗಮನ.
2: ನಮಸ್ಕಾರ ವಿಶ್ವನಾಥ್ ಅವರೇ.
3: ನಮಸ್ಕಾರ ಸರ್. ಏನ್ ಸರ್ ನಮ್ಮನೆ ತನಕ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ?
2: ನಿಮ್ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ತಿಳಿಯಿತು, ಹಾಗೆ ಬಾಗ್ಲಲ್ಲಿ ನಿಮ್ನ ನೋಡಿದ್ನಲ್ಲ, ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಒಳಗ್ ಬಂದೆ. ಇವತ್ತು ಒಬ್ರು ಮೇಡಮ್ ಪಾಪ ಒಡವೆಗಳನ್ನ ಕಳ್ಕೊಂಡ್ಬಿಟ್ರು. ನೀವು ಹುಷಾರು ಸರ್, ಜೋಪಾನ.
3: ಸರ್ ನೀವುಗಳು ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತೀರಿ, ನಿಮ್ನು ಯಾಮಾರಿಸಿ ಈ ತರ ತೊಂದರೆ ಕೊಡ್ತಾರಲ್ಲ ಸರ್.
2: ಅಲ್ವಾ ನೋಡಿ, ಮತ್ತೆ ನಾವು ದಿನಾ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತೀವಿ, ದೇವಸ್ಥಾನ ಪಾರ್ಕ್ಗಳಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಫಲಕ ಕೂಡ ಹಾಕಿರ್ತೀವಿ. ನಿಮ್ಮ ಆಭರಣಗಳ ಬಗ್ಗೆ ಎಚ್ಚರವಿರಲಿ ಅಂತ ಎಷ್ಟೇ ಹೇಳಿದ್ರು ಹಾಕೊಂಡು ಬಂದು ಕಳ್ಕೊಳ್ತಾರೆ. ಆಮೇಲೆ ನಾನು ಎಷ್ಟು ಕೂಗ್ಕೊಂಡ್ರು ಪೊಲೀಸ್ನವ್ರು ಬರಲೇ ಇಲ್ಲ ಅಂತ ನಮ್ಮನ್ನೇ ದೂಷಣೆ ಮಾಡ್ತಾರೆ. ನಾವೇನು ಮನುಷ್ಯರಲ್ವಾ ಸರ್, ನಮಗೂ ಸಂಸಾರ ಅಂತ ಇರುತ್ತಲ್ವಾ? ಇದು ಯಾವ ನ್ಯಾಯ ಸರ್, ಎಲ್ಲ ನಮ್ ಕರ್ಮ ಅಷ್ಟೇ.
4: ಈಗ ಆದಷ್ಟು ಜನ ಬಂಗಾರದ ಒಡವೆ ಹಾಕೊಂಡು ಹೊರ ಬರೋದನ್ನ ಕಡಿಮೆ ಮಾಡಿದ್ದಾರೆ.
0: ರೇಷ್ಮಾ ನೀನ್ ಹೇಳೋದ್ ನಿಜಾನ?
4: ಅಜ್ಜಿ ಈಗ ಜನ ಆದಷ್ಟು ಆರ್ಟಿಫಿಷಿಯಲ್ ಒಡವೆಗಳನ್ನ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. 1 ಗ್ರಾಮ್ ಗೋಲ್ಡ್ ಒಡವೆಗಳು ಸಿಗ್ತಾ ಇವೆ. ಮಧುಮಕ್ಕಳಿಗೂ ಈಗ ಎಲ್ಲಾ ಸಿಗುತ್ತೆ. ಬಂಗಾರಕ್ಕೆ ಹೋಲಿಸಿದ್ರೆ ಬೆಲೆನೂ ಕಡಿಮೆ, ಬಂಗಾರದ ತಲೆ ಮೇಲೆ ಹೊಡೆದಂಗ ಇರುತ್ತೆ, ನೋಡ್ದವ್ರಿಗೆ ಗೊತ್ತಾಗೋದೇ ಇಲ್ಲ.
0: ಅಯ್ಯಯ್ಯೋ ದೇವ್ರೇ, ಹೇ ತುಂಬಾ ಒಳ್ಳೆ ಐಡಿಯಾ ಇದು ಅಲ್ವೇನಪ್ಪ? ನನ್ ಮದ್ವೆಗೂ ಹೀಗೆ ಮಾಡೋಣ. ಅಲ್ದೆ ನನ್ಗನ್ನಿಸ್ತಾ ಇರೋದೇನ್ ಗೊತ್ತಾ, ಈ ಬಂಗಾರ ಮಾಡಿಸೋದೆ ವೇಸ್ಟ್, ಡೆಡ್ ಇನ್ವೆಸ್ಟ್ಮೆಂಟ್.
3: ಈ ಬಂಗಾರ ಕೂಡಿಡೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೇನಾದ್ರೂ ಇಂಟ್ರೆಸ್ಟ್ ಬರುತ್ತಾ? ಇಲ್ಲ. ಮನೇಲಿ ಇಟ್ಕೊಳ್ಳೋದು ಸೇಫ್ಟಿ ಪ್ರಶ್ನೆ. ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟರೆ ಅದಕ್ಕೆ ಹಣ ಕಟ್ಟಬೇಕು, ಅದ್ರ ಬದಲು ಅದನ್ನು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಂಡ್ರೆ ಉಳಿದಿದ್ದನ್ನ ಕನ್ವರ್ಟ್ ಮಾಡಿ ಅದೇ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ ಇಂತಿಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆದ್ರೂ ಬರುತ್ತಲ್ವಾ?
4: ಇನ್ನೂ ಒಂದ್ ಸ್ಕೀಮ್ ಇದೆ ಅಂತ ಹೇಳಿದ್ರಲ್ಲ ಅಂಕಲ್, ಗೋಲ್ಡ್ ಬಾಂಡ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದ್ ಸೇಫೇನಾ?
3: ಹೌದು ರೇಷ್ಮಾ, RBI ನವರು ಗೋಲ್ಡ್ ಬಾಂಡ್ ಅಂತ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ. ಈ ಚಿನ್ನದ ಬದಲು ಗೋಲ್ಡ್ ಬಾಂಡ್ ತಗೊಂಡ್ರೆ ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ, ರೇಟ್ ಜಾಸ್ತಿ ಆದಾಗ ಅದನ್ನ ಮಾರ್ಲೂಬಹುದು. ಇದು ಒಳ್ಳೆ ಐಡಿಯಾ ತಾನೆ ಶಾರದಾ? ನೋಡು ಇನ್ನೂ ಸಮಯ ಇದೆ, ಯೋಚನೆ ಮಾಡಿ ಹೇಳು.
0: ರೀ ನನ್ನ ಕ್ಷಮಿಸ್ಬಿಡ್ರಿ, ನೀವ್ ಎಷ್ಟು ಹೇಳಿದ್ರು ನಾನು ಹಠ ಮಾಡ್ದೆ, ವೆರಿ ಸಾರಿ. ನಂಗೆ ಈಗ ಅರ್ಥ ಆಯ್ತು ನೋಡಿ, ಸಮಾಜದ ಮಾತಿಗೆ ಅಂಜಿ ಒಡವೆ ಜಾಸ್ತಿ ಮಾಡಿಸೋದೇನ್ ಬೇಡ, ಅದೇ ಹಣ ನಮ್ಮ ಮಗಳ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಬಿಡೋಣ, ಗೋಲ್ಡ್ ಬಾಂಡ್ನ ಪರ್ಚೇಸ್ ಮಾಡಿದ್ರು ಓಕೆನೆ. ಈ ಕಳ್ತನ ಎಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸು ಬದಲಾಯಿಸ್ಬೇಕು ಅನಿಸ್ತಾ ಇದೆ. ನೀವು ಹೇಳಿದ ಹಾಗೆ ಮಾಡೋಣ, ಆದರೆ ಒಂದು ಸ್ವಲ್ಪ ಆದರೂ ಒಡವೆ ಹಾಕೋಣ ರೀ. ಅದು ಇಲ್ಲ ಅಂದರೆ ತುಂಬ ಪಿಚ್ ಅನಿಸುತ್ತೆ, ಬಿಚ್ಚೋಲೆ ಗೌರಮ್ಮಂತರ ಮದುವೆ ಮಾಡಿ ಕಳಿಸ್ಬಿಟ್ರು ಅಂತ ಜನ ಆಡ್ಕೋತಾರೆ. ಕಾವ್ಯಾಗೂ ಬಣ ಬಣ ಅನ್ನಿಸ್ಬಾರ್ದಲ್ವಾ, ಅದಕ್ಕೆ ಹೇಳ್ದೆ ಪ್ಲೀಸ್.
3: ಶಾರದಾ ಅಷ್ಟು ಬೇಜಾರು ಯಾಕೆ ಮಾಡ್ಕೋತೀಯಾ? ಅಷ್ಟು ಖಂಡಿತ ಮಾಡಿಸ್ತೀನಿ. ಹಾಗೆ ನನ್ನ ಮಗಳನ್ನ ಕಳಿಸೋಕೆ ನನಗಾದ್ರೂ ಮನಸ್ಸೊಪ್ಪುತ್ತಾ ಹೇಳು.
0: ಯಾರೋ ಅಂತಾರೆ ಅಂತ ಯೋಚನೆ ಮಾಡ್ತಾ ಕೂರೋದ್ ಬೇಡ ರೀ, ಯಾರು ಏನಾದ್ರೂ ಅನ್ಕೊಳ್ಳಿ, ಮದ್ವೆ ಸರಳವಾಗೇ ಮಾಡೋಣ.
5: ಸರಿ ಹಾಗಾದ್ರೆ ವಿಶ್ವ ಒಂದ್ ಕೆಲ್ಸ ಮಾಡ, ನಾನು ಸ್ವಲ್ಪ ಬಂಗಾರ ಕೊಡ್ತೀನಿ, ಅದನ್ನ ಕೊಟ್ಬಿಟ್ಟು ಅದೇನೋ ಹೇಳ್ದಿಯಲ್ಲ ಗೋಲ್ಡ್ ಬಾಂಡ್ ಅಂತ, ಅದನ್ನ ಮಾಡಿ ನನ್ನ ಮೊಮ್ಮಗಳ ಹೆಸರಲ್ಲಿ ಇಟ್ಬಿಡ. ಬಂಗಾರ ಕೇವಲ ಆಪತ್ತಿನ ಕಾಲಕ್ಕೆ ಮಾತ್ರ ಇರಲಿ, ಅಹಂಕಾರ ಪ್ರದರ್ಶನಕ್ಕೆ ಬೇಡ ಕಣೋ.
0: ಹೌದು ಅತ್ತೆ, ಸರಿಯಾಗಿ ಹೇಳಿದ್ರಿ, ಬಂಗಾರ ಯಾವತ್ತೂ ಪ್ರದರ್ಶನದ ವಸ್ತುವಾಗಿ ಬಳಸಬಾರ್ದು, ಆಪತ್ತಿನ ಕಾಲಕ್ಕೆ ಇರಲಿ ಅಷ್ಟೇ ಸಾಕು, ಹಳೆ ಸಂಪ್ರದಾಯನೂ ಇರಲಿ ಜೊತೆಗೆ ಆಧುನಿಕ ಹೂಡಿಕೆ ಜ್ಞಾನನೂ ಇರಲಿ, ಅದೇ ಸರಿ ಅನ್ಸ್ತು ನಂಗೆ. ಈಗ ಸರಳತೆನೇ ನಿಜವಾದ ಆಭರಣ, ಈ ಒಡವೆಗಳ ಪ್ರದರ್ಶನಕ್ಕಿಂತ ಶಾಸ್ತ್ರಕ್ಕೆ ಹೊತ್ಕೊಟ್ಟು ಮದುವೆ ಮಾಡಿ ಮಗಳ ಜೀವನದ ಅಡಿಪಾಯ ಭದ್ರ ಮಾಡೋಣ, ಏನಂತೀರಾ?
5: ಸರಿಯಾಗಿ ಹೇಳ್ದೆ ಕಣಮ್ಮ. ವಿಶ್ವ ನೋಡ ಎಷ್ಟ್ ಚೆನ್ನಾಗಿ ಹೇಳದ್ಲು.
3: ಈಗ ನಮ್ ಶಾರದಂಗ್ ಬುದ್ಧಿ ಬಂದಂಗ ಆಯ್ತು.
0: ಅಬ್ಬಾ ಕೊನೆಗೂ ನಮ್ಮಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ಲು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಐ ಲವ್ ಯು.
2: ಅಂತೂ ಬುದ್ಧಿವಂತ ಕುಟುಂಬ ನಿಮ್ದು, ವೆರಿ ಗುಡ್. ಎಲ್ರೂ ಹೀಗೆ ಅರ್ಥ ಮಾಡ್ಕೊಂಡು ನಡೆದ್ರೆ ಎಷ್ಟು ಚೆನ್ನಾಗಿರತ್ತೆ. ಬಂಗಾರವೇ ಅಂತಸ್ತಿನ ಮಾನದಂಡ ಅನ್ನೋದು ಬರೀ ಭ್ರಮೆ, ನಿಮ್ಮ ಸುರಕ್ಷತೆ ನಿಮ್ ಕೈಯಲ್ಲೇ ಇದೆ. ಮದುವೆ ಸರಳವಾಗಿ ಮಾಡಿ ಖುಷಿ ಖುಷಿಯಾಗಿರಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಏನಂತೀರಾ?
6: ಹೌದು ಹೌದು, ಕನಕದ ಬೇಡಿ ಕಳಚೋಣ, ನೆಮ್ಮದಿಯ ಬಾಳು ಕಟ್ಟೋಣ.
1: ಕೇಳಿದ್ರಲ್ಲ ಶ್ರೋತೃಗಳೇ, ನಾಟಕ ಹೇಗಿತ್ತು, ನಿಮ್ಗೆ ಏನ್ ಅನ್ನಿಸ್ತು ಅಂತ

0: ತಿಳಿಸೋದು ಮರಿಬೇಡಿ ಆಯ್ತಾ. ನಮಸ್ಕಾರ.
1: ಇದುವರೆಗೆ ಬಂಗಾರದೊಡವೆ ಬೇಕೇ ನೀರೆ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ, ಸಂಕಲನ ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ

0: ಬೆಳಿಗ್ಗೆ 8:45ಕ್ಕೆ ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45ಕ್ಕೆ ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನೇತ್ರದಾನ ಮಹಾದಾನ, ನೇತ್ರದಾನ ಜೀವದಾನ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ನೇತ್ರದಾನದ ಪಾಕ್ಷಿಕ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸಿದ ತಜ್ಞರು ಡಾಕ್ಟರ್ ಎಂಎಂ ಜೋಶಿ ನೇತ್ರಾಲಯದಲ್ಲಿ ನೇತ್ರ ತಜ್ಞರಾಗಿರುವ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
2: ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ನಾವು ನೇತ್ರದಾನದ ಪಾಕ್ಷಿಕ ದಿನಾಚರಣೆಯಲ್ಲಿ ಇದ್ದೀವಿ. ಮುಖ್ಯ ಉದ್ದೇಶ ನೇತ್ರದಾನದ ಮಹತ್ವ ಏನು, ಜನಸಾಮಾನ್ಯರು ನೇತ್ರದಾನದ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು, ಮತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜನಸಾಮಾನ್ಯರಲ್ಲಿ ಸಾಕಷ್ಟು ಅರಿವು ಜಾಗೃತಿ ಮೂಡಿದೆ, ಇನ್ನೂ ಹೆಚ್ಚು ಈ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿ ವರ್ಷ ನೇತ್ರದಾನ ಪಾಕ್ಷಿಕ ದಿನಾಚರಣೆಯನ್ನ ರಾಷ್ಟ್ರಾದ್ಯಂತ ಹಮ್ಮಿಕೊಳ್ಳಲಾಗ್ತದೆ. ಈ ನಿಟ್ಟಿನಲ್ಲಿ ಜನರಿಗೆ ಬೇಕಾಗುವಂತಹ ಮಾಹಿತಿ ಮಾರ್ಗದರ್ಶನಗಳನ್ನು ಈ ರೋಡ್ ಶೋ ಮೂಲಕ ಆಗಲಿ ಅಥವಾ ಶಾಲಾ ಮಕ್ಕಳಲ್ಲೇ ಆಗಲಿ ಕಾಲೇಜು ಮಕ್ಕಳಲ್ಲಾಗಲಿ ನೇತ್ರ ತಜ್ಞರು ಅರಿವು ಮಾಹಿತಿ ಮಾರ್ಗದರ್ಶನವನ್ನು ಮಾಧ್ಯಮಗಳ ಮೂಲಕ ಕೂಡ ಇವತ್ತು ಪ್ರಸಾರ ಮಾಡ್ತಾ ಇದ್ದಾರೆ. ಹಂಗಿದ್ರೆ ಬರ್ರಿ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಕೆವಿ ಸತ್ಯಮೂರ್ತಿ.
3: ನಮಸ್ಕಾರ.
2: ಈಗ ಡಾಕ್ಟರ್, ಸಾಮಾನ್ಯವಾಗಿ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು ನೇತ್ರದಾನ, ದಾನ ದಾನಗಳಲ್ಲಿ ಮಹಾದಾನ ಅಂತ ನಾವು ಕೇಳ್ತೀವಿ. ಈ ನೇತ್ರದಾನ ಯಾವಾಗಿಂದ ಶುರು ಆಯಿತು, ಇದರ ಮುಖ್ಯ ಒಂದು ಗುರಿ ಉದ್ದೇಶ ಅಥವಾ ಮಹತ್ವ ಏನು ಅಂತ ಹೇಳ್ತೀವಿ?
3: ಈಗ ನೇತ್ರ ದಾನ ಅಂದ್ರೆ ಜೀವನದಾನ ಅಂತ, ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ದೃಷ್ಟಿ ಇಲ್ಲದವ್ರಿಗೆ ನಾವು ದೃಷ್ಟಿ ಕೊಟ್ಟಲ್ಲಿ ಅವನ ಜೀವನ ಕೊಟ್ಟಂಗೆ ಆಗ್ತದೆ ನಮ್ಗೆ. ಇದು ಸುಮಾರು ಒಂದು 50 ವರ್ಷದಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ. ಯಾವ ವ್ಯಕ್ತಿಗೆ ಅವನ ಕಣ್ಣಿನ ಕರಿಗುಡ್ಡೆಯ ಪಾರದರ್ಶಕವಾಗಿರುವಂತಹ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ, ಕಣ್ಣಲ್ಲಿ ಹೂ ಬೀಳೋದು ಅಂತ ಹೇಳ್ತಾರೆ, ಅಥವಾ ಈ ಕಾರ್ನಿಯ ಒಪ್ಯಾಸಿಟಿ ಅಂತ ಕರಿತೀವಿ. ಇದರಿಂದ ಕಣ್ಣಿನ ಕರಿಗುಡ್ಡೆ ಅಪಾರದರ್ಶಕವಾದಾಗ ದೃಷ್ಟಿ ಕುಂಠಿತವಾಗ್ತದೆ. ಇದನ್ನ ಸರಿಪಡಿಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯ ಮರಣಾನಂತರ ಏನು ನೇತ್ರಗಳು ದಾನ ಬರ್ತದೆ, ಆ ವ್ಯಕ್ತಿಯ ಕಣ್ಣಿನ ಕರಿಗುಡ್ಡೆಯನ್ನ ಜೋಡಿಸಿದಲ್ಲಿ ದೃಷ್ಟಿ ಮರುಕಳಿಸುತ್ತದೆ. ಈಗ ಹುಬ್ಬಳ್ಳಿಯಲ್ಲಿ 1977ರಿಂದ ಈ ಪ್ರಕ್ರಿಯೆ ಶುರುವಾಗಿದೆ. ಇದು ಸ್ವಯಂ ಪ್ರೇರಿತ ನೇತ್ರದಾನದಿಂದ, ಒಬ್ಬ ಗುಜರಾತಿ ಮೂಲದ ಠಕ್ಕರೆ ವ್ಯಕ್ತಿ ನೇತ್ರದಾನ ಮಾಡಿದ್ರಿಂದ ಶುರುವಾಗಿದ್ದು, ಆವಾಗಿಂದ ಇದು ನಡೀತಾ ಇದೆ.
2: ಈಗ ಡಾಕ್ಟರ್, ಸಾಮಾನ್ಯವಾಗಿ ನೇತ್ರದಾನ ಅಂದ ತಕ್ಷಣ ನಾನು ಮಾಡಬಹುದು ನಾನು ಮಾಡಬಹುದು ಅಂತ ಜನ ಮುಂದೆ ಬರ್ತಾರೆ. ಹಂಗಿದ್ರೆ ಯಾರು ನೇತ್ರದಾನ ಮಾಡ್ಲಿಕ್ಕೆ ಅರ್ಹರು, ಒಬ್ಬ ವ್ಯಕ್ತಿ ನೇತ್ರದಾನ ಮಾಡಬೇಕು ಅಂತಂದಾಗಿನ ಒಂದು ವಿಧಿ ವಿಧಾನಗಳು ಏನು?
3: ನೇತ್ರದಾನ ಯಾರು ಬೇಕಾದ್ರೂ ಮಾಡಬಹುದು, ಅಂದ್ರೆ ಈಗ ಹುಟ್ಟಿದ ಕೂಸಿನಿಂದ ಹಿಡಿದು 100 ವರ್ಷದ ವಯಸ್ಸಿನ ವ್ಯಕ್ತಿಯವರೆಗೆ ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರ ನೇತ್ರಗಳನ್ನು ಉಪಯೋಗ ಮಾಡ್ಲಿಕ್ಕೆ ಬರ್ತದೆ, ಕೆಲವು ಸಂದರ್ಭಗಳಲ್ಲಿ ಅಷ್ಟೇ. ಅಂದ್ರೆ ಈಗ ಈ ವೈರಸ್ ಎಂಬುವ ಸೋಂಕು ರೋಗದಿಂದ, ಉದಾಹರಣೆಗೆ ಏಡ್ಸ್ ಅಂತ ಕರಿತೀವಿ, ಹೀಗೆ ಬೇರೆ ಕೆಲವು ಕಾಯಿಲೆ ವೈರಸ್ ಕಾಯಿಲೆಗಳಿಂದಾಗ್ಲಿ, ಕ್ಯಾನ್ಸರ್ ಇಂದ ಬಳಲುತ್ತಿದ್ದ ವ್ಯಕ್ತಿ ಮರಣ ಸಂಭವಿಸಿದಾಗ ಆ ಕಣ್ಣುಗಳನ್ನು ತೆಗೆದುಕೊಳ್ಳಿಕ್ ಬರೋದಿಲ್ಲ. ಇದು ಹೀಗೆ ಕಡಿಮೆ ಅಷ್ಟು ಜನರು ಮಾತ್ರ ಇದಕ್ಕೆ ಬರೋದಿಲ್ಲ, ಬಾಕಿ ಎಲ್ಲರಿಗೂ ಬರ್ತದೆ. ಈಗ ನಾನು ದಪ್ಪ ಚಶ್ಮಾ ಹಾಕ್ತಾ ಇದ್ದೀನಿ ಅಂದ್ರೆ ಅವ್ರ ಕಣ್ಣು ದುರ್ಬಲವಾಗಿರೋದಿಲ್ಲ, ಆ ಕಣ್ಣಿನ ಕರಿಗುಡ್ಡೆ ಸದೃಢವಾಗಿರ್ತದೆ, ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ ಬರ್ತದೆ. ಈಗ ಒಬ್ಬ ವ್ಯಕ್ತಿಗೆ ಮಧುಮೇಹ ಕಾಯಿಲೆ ಇದೆ ಅಥವಾ ರಕ್ತದೊತ್ತಡ ಹೆಚ್ಚಿದೆ ಅಥವಾ ಅವನಿಗಾಗಲೇ ಶಸ್ತ್ರಚಿಕಿತ್ಸೆ ಆಗಿದೆ, ಆ ಕಣ್ಣಿನ ಕೂಡ ನಾವು ಉಪಯೋಗ ಮಾಡ್ಕೊಳ್ಳಿಕ್ ಬರ್ತದೆ, ಅವ್ರು ಕೂಡ ನೇತ್ರದಾನ ಮಾಡ್ಲಿಕ್ ಬರ್ತದೆ.
2: ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿಯೇ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕ?
3: ಈಗ ನೇತ್ರದಾನ ಶಪಥ ಮಾಡ್ಬೇಕಾಗ್ತದೆ, ಅಂದ್ರೆ ಪ್ಲೆಜಿಂಗ್ ಮಾಡಬೇಕಾಗ್ತದೆ. ಇದನ್ನ ನೇತ್ರ ಭಂಡಾರ, ಯಾವ ನೇತ್ರ ಭಂಡಾರದ ಪರವಾಗಿಲ್ಲ, ಪ್ರತಿಯೊಂದು ಊರಿನಲ್ಲೂ ಒಂದು ಅಥವಾ ಎರಡು ನೇತ್ರ ಭಂಡಾರಗಳಿರ್ತದೆ, ಅಲ್ಲಿ ಹೋಗಿ ಅದಕ್ಕೆ ನೇತ್ರ ದಾನ ಶಪಥದ ಒಂದು ಪತ್ರ ಇರ್ತದೆ, ಅದನ್ನ ತುಂಬಿ ಅವರಿಗೆ ಕೊಡಬೇಕು. ಒಂದು ಕಾರ್ಡ್ ಅನ್ನು ಕೊಡಲಾಗ್ತದೆ ಅವರಿಗೆ. ಮರಣ ಸಂಭವಿಸಿದ ನಂತರ 6 ಗಂಟೆಗಳ ಒಳಗೆ ನೇತ್ರದಾನ ಮಾಡಿದಲ್ಲಿ ಅದು ಒಳ್ಳೇದಾಗ್ತದೆ. ನೇತ್ರ ಭಂಡಾರ ಸಂಪರ್ಕಿಸಿದ ಕೂಡಲೇ ಅವರು ಬಂದು ಇದನ್ನು ತಗೊಂಡು ಹೋಗ್ತಾರೆ, ಅಂದ್ರೆ ನಾನು ಈಗ ನೇತ್ರದಾನ ಶಪಥ ಮಾಡಿದ್ದೇನೆ, ನನ್ನ ನೇತ್ರಗಳನ್ನ ದಾನ ಮಾಡಲಿಕ್ಕೆ ನನ್ನ ಇಚ್ಛೆ ಇದೆ. ಅದರ ಸಲುವಾಗಿ ಆ ಕಾರ್ಡ್ ಅನ್ನು ಕೊಡೋದು. ಆದ್ರೆ ಈಗ ತನ್ನ ಮಕ್ಕಳಲ್ಲಾಗ್ಲಿ ಅಥವಾ ತನ್ನ ಕುಟುಂಬದವರಲ್ಲಿ ಯಾರಲ್ಲಾಗ್ಲಿ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಈ ನೇತ್ರ ಭಂಡಾರದಲ್ಲಿ ಅವರ ಹೆಸರು ನೋಂದಾಯಿಸದೇ ಇದ್ರೂ ಸಹ ಅವರು ನೇತ್ರಗಳನ್ನ ದಾನ ಮಾಡ್ಲಿಕ್ಕೆ ಬರ್ತದೆ. ಇದು ಈ

0: ಅಪಘಾತಗಳಲ್ಲಿ ಸಂಭವಿಸುವಂತಹ ಸಾವುಗಳು ಹೆಚ್ಚು ಹೆಚ್ಚು ಕಡಿಮೆ ವಯಸ್ಸಿನವರದೇ ಇರುತ್ತೆ. ಈ ಕಡಿಮೆ ವಯಸ್ಸಿನವರ ಕಣ್ಣುಗಳು ಬಹಳ ಅಮೂಲ್ಯ, ಏಕೆಂದ್ರೆ ಕಣ್ಣು ನಮ್ಮ ಕರಿಗುಡ್ಡೆ ಒಳಗೆ ಎಂಡೋಥೀಲಿಯಂ ಅಂತ ಇರ್ತದೆ. ಈ ಎಂಡೋಥೀಲಿಯಂನ ಆರೋಗ್ಯ ಏನಿದೆಲ್ಲ ಈ ಸಣ್ಣ ವಯಸ್ಸಿನಲ್ಲಿ ಬಹಳ ಹೆಚ್ಚಿರ್ತದೆ, ಬಹಳ ಅಮೂಲ್ಯ. ಇದು ಇದನ್ನ ಯಾರಿಗೆ ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಳಕ್ ಬರ್ತದೆ. ನಮ್ಮ ಈಗ ದೇಶದಲ್ಲಿ 1/3 ಜನ ಈ ಕರಿಗುಡ್ಡೆ ಏನು ಈ ಕಣ್ಣಲ್ಲಿ ಬ್ಲೈಂಡ್ನೆಸ್ ಇಂದ ಬಳಲ್ತಾ ಇದ್ರೆ ಅದರಲ್ಲಿ 1/3 ಜನ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಹಾಕಬೇಕಂದ್ರೆ ಸಣ್ಣ ವಯಸ್ಸಿನ ಕಣ್ಣುಗಳಿಗೆ ಹಾಕೋದು ಒಳ್ಳೇದು. ಒಂದ್ವೇಳೆ ಇವರು ಹೆಸರು ನೋಂದಾಯಿಸದೇ ಇದ್ರು ಸಹ ಅವ್ರ ಕುಟುಂಬದವರು ಇಚ್ಛೆ ಪಟ್ಟಲ್ಲಿ ಆ ನೇತ್ರದಾನ ಮಾಡಬಹುದು.
1: ಅಂದ್ರೆ ಇದಕ್ಕೂ ಕೂಡ 6 ಗಂಟೆಗಳ ಒಂದು ನಿಗದಿತ ಅವಧಿನೇ ಆಗಿರಬೇಕು.
0: ಹೌದು, ಪ್ರತಿಯೊಂದಕ್ಕೂ. ಯಾಕೆ 6 ಗಂಟೆ ಅಂತ ಹೇಳಿದೆ ಅಂದ್ರೆ 6 ಗಂಟೆಯ ನಂತರ ನಮ್ಮ ದೇಹದ ಪರಿಸ್ಥಿತಿ ಕೆಡ್ತಾ ಹೋಗ್ತದೆ, ಹಾಗೇನೆ ಈ ಕಣ್ಣಿನ ಕರಿಗುಡ್ಡೆಯ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ 6 ಗಂಟೆಯ ಒಳಗಿದ್ರೆ ಅದರ ಗುಣಮಟ್ಟ ಹೆಚ್ಚಿರ್ತದೆ, ಅದನ್ನು ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ.
1: ಅಂದ್ರೆ ನಿಧನ ನಂತರ ವ್ಯಕ್ತಿಯ ಸಂಬಂಧಿಕರು ನಿರ್ಣಯವನ್ನ ಬಹಳ ಶೀಘ್ರವಾಗಿ ಕೈಗೊಳ್ಳಬೇಕು.
0: ಹೌದು ಹೌದು.
1: ಈಗ ಡಾಕ್ಟರ್, ಈ ತರ ವ್ಯಕ್ತಿಗಳ ಮರಣಾನಂತರ ನೀವು ಕಣ್ಣುಗಳನ್ನೇನು ನೇತ್ರ ಬ್ಯಾಂಕಿನವರು ಶೇಖರಿಸಿಕೊಳ್ತಿರಲ್ಲ, ಅದನ್ನ ನೀವು ಮತ್ತೆ ಇಡ್ತೀರೋ ಅಥವಾ ತಕ್ಷಣದಲ್ಲೇ ಅಂದರಿಗೆ ಇಮಿಡಿಯೇಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ?
0: ಇಲ್ಲ, ಈಗ ಒಂದ್ ಕಾಲದಲ್ಲಿ ಹೇಗಿತ್ತು, ನಾವು ಬಂದ ಕೂಡಲೇ ರಾತ್ರಿ ಆಗ್ಲಿ ಹಾಗಾಗಿ ಯಾವಾಗ ಬಂದ್ರು ಕೂಡಲೇ ರೋಗಿಯನ್ನು ಕರೆದು ಅವನಿಗೆ ಮಾಡುವಂತ ಪ್ರಕ್ರಿಯೆ ಇತ್ತು. ಏಕೆಂದ್ರೆ ಅದನ್ನ ನಾವು ಹೆಚ್ಚು ಕಾಲ ಅದನ್ನ ಶೇಖರಿಸಿಡ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಹಾಗಲ್ಲ, ಈಗ ನಾವು ಬಂದ ನೇತ್ರಗಳನ್ನ ಒಂದು 48-72 ಗಂಟೆ ಕಾಲಗಳ ತನಕ ಇಡಬಹುದು. ಅಷ್ಟರೊಳಗೆ ಯಾವುದೇ ರೋಗಿಯು ಬಂದು ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಹೋಗಬಹುದಾಗಿದೆ.
1: ಈಗ ವ್ಯಕ್ತಿ ನೇತ್ರ ದಾನ ಮಾಡ್ಲಿಕ್ಕೆ ಬಯಸುವವರು ತಮ್ಮ ಹೆಸರನ್ನ ನೇತ್ರ ಬ್ಯಾಂಕಿನಲ್ಲಿ ನೋಂದಾಯಿಸಿ ಕಾರ್ಡ್ ಅನ್ನ ಪಡೆದಿರ್ತಾರೆ, ಮತ್ತೆ ನೀವು ಮಾತಾಡ್ತಾ ಹೇಳಿದ್ರೆ ಪ್ರತಿಜ್ಞಾ ವಿಧಿಯನ್ನು ಕೂಡ ಕೈಗೊಂಡಿರ್ತಾರೆ. ಈಗ ನೇತ್ರದ ಅವಶ್ಯಕತೆ ಇರುವಂತ ದೃಷ್ಟಿಹೀನರು ಕೂಡ ತಮ್ಮಲ್ಲಿ ಹೆಸರನ್ನ ನೋಂದಾಯಿಸಿರ್ತಾರ ಹೆಂಗೆ?
0: ಹೌದು, ಈಗ ಒಬ್ಬ ರೋಗಿ ತನಗೆ ಈ ತರ ದೃಷ್ಟಿ ಕಾಣದೇ ಇದ್ದ ಪಕ್ಷದಲ್ಲಿ ಯಾವಾಗ ನೇತ್ರ ತಜ್ಞರನ್ನು ಸಂಪರ್ಕಿಸ್ತಾನೆ, ಅವನಿಗೆ ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಕರಿಗುಡ್ಡೆಯಿಂದ ಏನು ದೃಷ್ಟಿ ಕಡಿಮೆ ಆಗಿರ್ತದೆ ಅಂತವ್ರ ಅವರ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಲಾಗ್ತದೆ. ಇವರು ರಿಸಿಪಿಯೆಂಟ್ ಲಿಸ್ಟ್ ಅಂತ ಏನ್ ಕರಿತೇವೆ, ಅಂದ್ರೆ ಯಾರಿಗೆ ಇದ್ರ ಅವಶ್ಯಕತೆ ಇದೆ ಅವ್ರದ ಲಿಸ್ಟ್ ಇರ್ತದೆ. ಹೀಗೆ ನೇತ್ರಗಳು ಬಂದ ಕೂಡಲೇ ಅವ್ರನ್ನ ಕರೀಲಿಕ್ಕೆ ಸುಲಭ ಆಗ್ತದೆ. ಬಹಳಷ್ಟು ಜನ ತಮ್ಮ ಹೆಸರುಗಳನ್ನ ನೋಂದಾಯಿಸ್ತಾರೆ.
1: ಅಂದ್ರೆ ಈ ಕಣ್ಣಿನ ಲಭ್ಯತೆಯ ಮೇಲೆ ಅವರನ್ನು ನೀವು ಕರೆದು ಅವರಿಗೆ ನೇತ್ರದಾನವನ್ನ
0: ನೇತ್ರಗಳನ್ನ ಜೋಡಣೆ ಮಾಡಲಾಗ್ತದೆ.
1: ಈಗ ಡಾಕ್ಟರ್, ಚಿಕ್ಕ ವಯಸ್ಸಿನಿಂದ ವಯೋವೃದ್ಧರವರೆಗೂ ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದು ಅಂತ ಹೇಳಿದ್ರಿ. ಇದೇ ರೀತಿಯಲ್ಲಿ ಹುಟ್ಟುತ್ತಾನೆ ಅಂಧತ್ವ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಕಣ್ಣನ್ನ ಅಳವಡಿಸಬಹುದಾ?
0: ನೇತ್ರ ಜೋಡಣೆ ಅಂದ್ರೆ ಇಡೀ ಕಣ್ಣನ್ನ ಬದಲಾಯಿಸುವಂತದಲ್ಲ, ಆಗ್ಲೇ ಹೇಳಿದೆ ಈ ಕಣ್ಣಿನ ಕರಿಗುಡ್ಡೆ ಅಂದ್ರೆ ನಮ್ಮ ಕಣ್ಣಿನ ಮುಂಭಾಗ ಏನಿದೆ ಅದು ಯಾವಾಗ ಅಪಾರದರ್ಶಕವಾಗ್ತದೆ ಆವಾಗ ಅದನ್ನ ಮಾತ್ರ, ಅಂದ್ರೆ ನಮ್ಮ ಈ ವಾಚ್ ಗ್ಲಾಸ್ ನ ನಾವು ಹೇಗೆ ಬದಲಾಯಿಸ್ತೀವಿ ಹಾಗೆ ಕಣ್ಣಿನ ಕರಿಗುಡ್ಡೆ ಮಾತ್ರ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಈ ಕುರುಡು ಏನಿದೆ ಅದು ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ನಮ್ಮ ಕಣ್ಣಿನ ದೃಷ್ಟಿ ನರ ಸರಿ ಇಲ್ಲದೆ ಇರ್ಬೋದು, ಅಥವಾ ಕಣ್ಣಿನ ಅಕ್ಷಿಪಟಲ ಸರಿ ಇಲ್ಲದೆ ಇರ್ಬೋದು, ಅಥವಾ ಈ ನರಗಳು ಎರಡು ನಮ್ಮ ಮಿದುಳಿಗೆ ಹೋಗ್ತದೆ, ಮಿದುಳಿನ ಬೆಳವಣಿಗೆ ಸರಿ ಇಲ್ಲದೆ ಇರ್ಬೋದು. ಹೀಗೆ ಅನೇಕ ಕಾರಣಗಳಿಂದ ಏನು ದೃಷ್ಟಿ ಇರೋದಿಲ್ಲ ಅದನ್ನ ಇದರ ಮೂಲಕ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡವರಾದ ನಂತರ ಏನು ನಮ್ಮ ಕಣ್ಣಲ್ಲಿ ಹೂ ಬಿದ್ದು ಕಣ್ಣಿನ ಈ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ ಅದನ್ನು ಮಾತ್ರ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಕುರುಡುತನ ಇದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರಿಗೆ ಕಣ್ಣಿನ ಕರಿಗುಡ್ಡೆ ಬದಲಾಯಿಸುವುದು ಸಹ ಕಣ್ಣಿನ ಒಳಗೆ ನರ ಸರಿಯಾಗಿ ಕೆಲಸ ಮಾಡದಿದ್ದ ಪಕ್ಷದಲ್ಲಿ ಇದು ಏನು ಹೆಚ್ಚಿನ ಫಲಕಾರಿಯಾಗುವುದಿಲ್ಲ.
1: ಆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಆವಿಷ್ಕಾರಗಳು ಏನು ಆಗಿಲ್ಲ ಅಂತ ಹೇಳಿ?
0: ಇಲ್ಲ, ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಇಂಪ್ಲಾಂಟ್ಸ್ ಅಂತ ಕರಿತೀವಿ ಅದೆಲ್ಲ ಬರ್ತಾ ಇದೆ.
1: ಈಗ ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಈಗ ತಾವು ಹೇಳಿದ್ರಿ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವ್ರು ಕೂಡ ನೇತ್ರದಾನ ಮಾಡಬಹುದು ಅಂತ ಹೇಳಿ, ಅಂದ್ರೆ ಆ ವ್ಯಕ್ತಿಗೆ ಅದೇ ಕಣ್ಣು ಜೋಡಣೆ ಆಗ್ತದ?
0: ಇಲ್ಲ, ಈಗ ನಾವು ಏನ್ ನೇತ್ರಗಳನ್ನ ಸಂಗ್ರಹಿಸ್ತೀವಿ ಅದನ್ನ ನೇತ್ರ ಭಂಡಾರಕ್ಕೆ ತಗೊಂಡೋಗಿ ಅದರ ಗುಣಮಟ್ಟ ನಾವು ನಿರ್ಧಾರ ಮಾಡ್ತೀವಿ. ಅದಕ್ಕೆ ಸಾಕಷ್ಟು ಉಪಕರಣಗಳಿದಾವೆ, ಸ್ಪೆಕ್ಯುಲರ್ ಮೈಕ್ರೋಸ್ಕೋಪ್ ಅಂತಿದೆ. ಇದನ್ನ ನೋಡಿದ ನಂತರ ಆ ನೇತ್ರ ಬಂದಿದ್ದ ನಮ್ಮ ಕಾರ್ನಿಯ ಅದು ಗುಣಮಟ್ಟ ಎಷ್ಟಿದೆ ಅದನ್ನ ಯಾರಿಗೆ ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಈಗಿನ ಶಸ್ತ್ರಚಿಕಿತ್ಸಾ ಪದ್ಧತಿಯಲ್ಲಿ ಪೊರೆ ಯಾರು ಆಪರೇಷನ್ ಮಾಡಿಸಿಕೊಂಡಿರ್ತಾರೆ ನೇತ್ರಗಳು ಹಾಳಾಗಿರುವುದಿಲ್ಲ, ಚೆನ್ನಾಗಿರ್ತದೆ. ಆದರೆ ಗುಣಮಟ್ಟ ನಿರ್ಧಾರ ಆದ ನಂತರ ಅದನ್ನ ಯಾವ ವ್ಯಕ್ತಿಗೆ ಅದನ್ನ ಜೋಡಿಸಬೇಕು ಮತ್ತೆ ಅದರಿಂದ ದೃಷ್ಟಿ ಎಷ್ಟು ಮಟ್ಟಿಗೆ ಉತ್ತಮ ಆಗ್ತದೆ ಇದನ್ನ ಅವಾಗ ನಿರ್ಧಾರ ಮಾಡ್ಲಿಕ್ಕೆ.
1: ಆಯ್ತು ಡಾಕ್ಟರ್ ಸತ್ಯಮೂರ್ತಿ ಅವರ, ನೇತ್ರದಾನ ಮಹಾದಾನ ಅನ್ನೋದ್ರ ಮಾತಿನ ಜೊತೆಗೆ ನೇತ್ರದಾನ ಜೀವದಾನ ಅಂತ ಹೇಳಿ ಖಂಡಿತವಾಗಿಯೂ ಈ ಮಾತನ್ನ ಕೇಳ್ತಾ ನಮ್ಮ ಎಲ್ಲ ಕೇಳುಗರು ಇನ್ನು ಮುಂದಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೇತ್ರದಾನಕ್ಕೆ ಮುಂದೆ ಆಗ್ತಾರ ಅಂತ ನಾವು ಆಶಿಸ್ತೇವೆ. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನೇತ್ರದಾನ ಮಹಾದಾನ, ನೇತ್ರದಾನದ ಮಹತ್ವ ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಕೆವಿ ಸತ್ಯಮೂರ್ತಿ

0: ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಅಂಗಾಂಗ ದಾನದ ಮಹತ್ವ, ಈ ಕುರಿತಂತೆ ತಜ್ಞ ವೈದ್ಯರಾದ ಡಾಕ್ಟರ್ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: ಕೇಳುಗ್ರೆ, ಅಂಗಾಂಗ ದಾನದ ಬಗ್ಗೆ ನಾವು ಸಾಕಷ್ಟು ಸಲ ಕೇಳಿದೀವಿ, ತಿಳ್ಕೊಂಡಿದ್ದೀವಿ. ವ್ಯಕ್ತಿ ಜೀವಂತ ಇರುವಾಗ ಏನು ದಾನ ಮಾಡಬಹುದು, ನಿಧನಾನಂತರ ಏನ್ ಮಾಡಬಹುದು, ನೈಸರ್ಗಿಕ ಸಾವು ಆದಾಗ ಏನು ದಾನ ಮಾಡಬಹುದು, ಮತ್ತೆ ನಾವು ಮಿದುಳು ನಿಷ್ಕ್ರಿಯವಾದಾಗ ಕೆಲವು ಅಂಗಾಂಗಗಳನ್ನ ದಾನ ಮಾಡಬಹುದು ಅನ್ನೋದನ್ನ ನಾವು ಕೇಳಿ ತಿಳ್ಕೊಂಡಿರ್ತೀವಿ. ಆದ್ರೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇರೋದಿಲ್ಲ. ಈ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿ ಡಾಕ್ಟರ್ ವೀಣಾ ಕಾಟಪ್ಪ ಅವರಿದ್ದಾರೆ. ಡಾಕ್ಟರ್ ವೀಣಾ ಕಾಟಪ್ಪ ಅವರು ಹುಬ್ಬಳ್ಳಿಯ KMCRI ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಅಂಗಾಂಗ ದಾನ ವಿಭಾಗದಲ್ಲಿ ನೋಡಲ್ ಆಫೀಸರ್ ಆಗಿ ಕೂಡ ಇವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗ ಡಾಕ್ಟರ್ ವೀಣಾ ಅವರ, ಅಂಗಾಂಗ ದಾನ ಅಂದ್ರೆ ಏನು?
2: ಅಂಗಾಂಗ ದಾನ ಅಂದ್ರೇನೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಅಂಗವನ್ನ ಅಥವಾ ಅಂಗಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ದಾನದ ರೂಪದಲ್ಲಿ ಕೊಡೋದು. ಅಂದ್ರೆ ಆ ವ್ಯಕ್ತಿಯ ಜೀವವನ್ನ ಉಳಿಸೋದಕ್ಕೋಸ್ಕರ ಮಾಡುವಂತ ಕೆಲಸ ಇದು. ಇದರಲ್ಲಿ ಎರಡು ವಿಧಾನಗಳಿದಾವೆ. ಒಂದು ಲೈವ್ ಡೊನೇಷನ್ ಅಂತ ಹೇಳ್ತೀವಿ. ಬದುಕಿರುವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಅಂಗವನ್ನ ಕೊಡಬಹುದು, ಅದನ್ನ ಲೈವ್ ಡೊನೇಷನ್ ಅಂತೀವಿ. ಅದು ರಿಲೇಟಿವ್ಸ್ ಅಲ್ಲಿ ನಡೀತದೆ, ಅಪ್ಪ ಮಗನಿಗೆ ಅಥವಾ ತಾಯಿ ಮಗನಿಗೆ, ಹೀಗೆ ಕೊಡುವಂತ ವಿಚಾರ ಅದು. ಇನ್ನೊಂದು ಬ್ರೈನ್ ಡೆಡ್ ಆರ್ಗನ್ ಡೊನೇಷನ್ ಅಥವಾ ಡಿಸೀಸ್ಡ್ ಡೊನೇಷನ್ ಅಂತ ಹೇಳ್ತೀವಿ ನಾವು. ಒಬ್ಬ ವ್ಯಕ್ತಿ ಅಪಘಾತವಾಗಿ ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ ಅವನ ಬ್ರೈನ್ ನಿಷ್ಕ್ರಿಯ ಆದಾಗ ಆ ವ್ಯಕ್ತಿಯ ಅಂಗಾಂಗಗಳನ್ನ ಬೇರೆಯವರಿಗೆ ದಾನ ಮಾಡಬಹುದು.
1: ಈಗ ಡಾಕ್ಟರ್ ವೀಣಾ ಅವರ, ಬ್ರೈನ್ ಡೆಡ್ ಅಂದ್ರೆ ಏನು?
2: ಬ್ರೈನ್ ಡೆಡ್ ಅಂದ್ರೆ ಅದೇ ನಾನು ಹೇಳಿದ ಹಾಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ ಅಥವಾ ತಲೆಯೊಳಗೆ ತೀವ್ರ ರಕ್ತಸ್ರಾವ ಆದಾಗ ಮಿದುಳು ನಿಷ್ಕ್ರಿಯ ಆಗತ್ತೆ. ಈಗ ಮಿದುಳೇನೆ ಪ್ರತಿಯೊಂದು ಕೆಲಸವನ್ನ ನಿಯಂತ್ರಿಸುವುದು, ದೇಹದ ಪ್ರತಿಯೊಂದು ಕೆಲಸವನ್ನ ನಿಯಂತ್ರಿಸುವುದು ಮಿದುಳು. ಈಗ ಮಿದುಳೆ ನಿಷ್ಕ್ರಿಯವಾದಾಗ ಬೇರೆ ಎಲ್ಲ ಅಂಗಾಂಗಗಳು ಕೂಡ ಒಂದೊಂದಾಗಿ ನಿಷ್ಕ್ರಿಯ ಆಗೋದಕ್ಕೆ ಶುರು ಆಗ್ತವೆ. ಆದ್ರೆ ನಮ್ಮಲ್ಲಿ ಇರುವ ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳು, ವೆಂಟಿಲೇಟರ್ಗಳು ಮತ್ತೆ ಔಷಧಗಳು, ಹಾರ್ಮೋನ್ಗಳ ಸಹಾಯದಿಂದ ನಾವು ಶ್ವಾಸಕೋಶ ಮತ್ತು ಹೃದಯದ ಕೆಲಸವನ್ನ ಕೆಲ ಗಂಟೆಗಳಿಂದ ಕೆಲ ದಿನಗಳವರೆಗೆ ನಾವು ಮೇಂಟೈನ್ ಮಾಡಬಹುದು. ಸೊ ಇಂಥ ವ್ಯಕ್ತಿಗಳಲ್ಲಿ ಆರೋಗ್ಯವಂತ ಅಂಗಾಂಗಗಳನ್ನ ನಾವು ಬೇರೆ ಯಾರಾದರೂ ಅಂಗಾಂಗ ವೈಫಲ್ಯ ಇರುವಂತಹ ರೋಗಿಗಳಿಗೆ ಅಳವಡಿಸಿದ್ರೆ ಅವರಿಗೆ ಒಂದು ಮರುಜೀವ ಕೊಟ್ಟಂಗಾಗತ್ತೆ. ಸೊ ಅದರಿಂದ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಿ.
1: ಈಗ ವೀಣಾ ಅವರ, ಬ್ರೈನ್ ಡೆಡ್ ಆದಂತಹ ವ್ಯಕ್ತಿಗಳನ್ನ ಕೆಲವು ಗಂಟೆಗಳ ಕಾಲ ಅಥವಾ ಕೆಲವು ದಿನಗಳ ಕಾಲ ಇಡಬಹುದು ಅಂತ ಹೇಳಿದ್ರಿ. ಅಂದ್ರೆ ಅವಾಗ ಅವರ ಮೆದುಳು ಮಾತ್ರ ನಿಷ್ಕ್ರಿಯ ಆಗಿರ್ತದೆ, ದೇಹದ ಇತರ ಅಂಗಗಳು ಜೀವಂತವಾಗಿರ್ತವೆ.
2: ಹೌದು ಮೇಡಮ್, ಮೆದುಳು ಮಾತ್ರ ನಿಷ್ಕ್ರಿಯ ಆಗಿರುತ್ತೆ. ಅದೇ ನಾನು ಹೇಳ್ದಾಗೆ ಆರ್ಟಿಫಿಷಿಯಲ್ ಸಪೋರ್ಟ್ ಇಂದ ಕೃತಕವಾಗಿ ನಾವು ಅಂಗಾಂಗಗಳ ಕೆಲಸವನ್ನ ನಿರ್ವಹಿಸ್ತೀವಿ.
1: ಈಗ ಈ ತರಹ ಮೆದುಳು ನಿಷ್ಕ್ರಿಯ ಆದಂತಹ ವ್ಯಕ್ತಿ ತನ್ನ ಯಾವ ಯಾವ ಅಂಗಗಳನ್ನ ದಾನ ಮಾಡಬಹುದು ಅಂತ?
2: ಒಬ್ಬ ಮೆದುಳು ನಿಷ್ಕ್ರಿಯ ಆಗಿರೋ ವ್ಯಕ್ತಿ ಮಿನಿಮಮ್ 8 ಅಂಗಾಂಗಗಳನ್ನ ದಾನ ಮಾಡಬಹುದು. ಅಂದ್ರೆ 2 ಕಿಡ್ನಿ, 1 ಲಿವರ್, 1 ಹಾರ್ಟ್, 2 ಲಂಗ್ಸ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ಕಣ್ಣುಗಳು, ಹೀಗೆ ಇವು ಮೇನ್ ಆರ್ಗನ್ಸ್. ಆದ್ರೆ ಹೆಚ್ಚು ಕಡಿಮೆ ಒಂದು 50-54 ಆರ್ಗನ್ಸ್ ವರ್ಗೂ ಅವನು ದಾನ ಮಾಡಬಹುದು. ಹಿಂಗೆ ಬೋನ್ಸ್, ಹ್ಯಾಂಡ್ಸ್, ರಕ್ತನಾಳಗಳು, ಕಾರ್ಟಿಲೇಜಸ್, ಈವನ್ ಕಿವಿ. ಸೊ ಹೀಗೆ 50 ಹೆಚ್ಚು ಅಂಗಾಂಗಗಳನ್ನ ದಾನ ಮಾಡಬಹುದು.
1: ಮುಖ್ಯವಾಗಿ ಈ 8 ಅಂಗಗಳನ್ನ ಮಾಡಬಹುದು ಅಂತ ಹೇಳ್ತೀರಿ.
2: ಹೆಚ್ಚಾನ್ ಹೆಚ್ಚು ಇದು ಅಪಘಾತಕ್ಕೀಡಾದಾಗ ಬ್ರೈನ್ ಡೆಡ್ ಆಗಿ ಅಂಗಾಂಗ ದಾನದ ವಿಚಾರ ಬರುತ್ತೆ ಇಲ್ಲಿ. ಸೊ ಹಂಗಾಗಿ ಯಾರು ಕೂಡ ನನ್ನ ಅಂಗಾಂಗ ದಾನ ಮಾಡಿ ಅಂತಂದೇಳಿ ಬರ್ದಿಟ್ಟಿರಲ್ಲ. ಆದ್ರೆ ಈಗ ನಮ್ದು ಇಂಡಿಯನ್ ಆರ್ಗನ್ ಡೊನೇಷನ್ ಡೇ ಅಂತ August 3 ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ ಅಂದ್ರೆ, ಡೂ ನಾಟ್ ಲೀವ್ ಯುವರ್ ಲವ್ಡ್ ಒನ್ಸ್ ಇನ್ ಡೌಟ್. ಅಂದ್ರೆ ನಿಮ್ಮ ಪ್ರೀತಿ ಪಾತ್ರರನ್ನ ಒಂದು ಅನುಮಾನದಲ್ಲಿ ಬಿಡಬೇಡ್ರಿ. ಆರ್ಗನ್ ಡೊನೇಟ್ ಮಾಡಬೇಕು ಅಥವಾ ಮಾಡಬಾರ್ದು ಈ ತರ ಒಂದು ಅವ್ರಿಗೆ ಗೊಂದಲದಲ್ಲಿ ಬಿಡಬೇಡ್ರಿ. ಹಾಗಾಗಿ ಒಂದು ಡ್ರೈವ್ ಮಾಡ್ತಾ ಇದೀವಿ ನಾವು, ಒಂದು ಪ್ರಚಾರ ಮಾಡ್ತಾ ಇದೀವಿ. ಅಂಗಾಂಗ ದಾನವನ್ನ ನಾವು ರಿಜಿಸ್ಟರ್ ಮಾಡಬಹುದು. ಪ್ರತಿಯೊಬ್ಬರೂ ತಮ್ಮ ಅಂಗಾಂಗ ದಾನದ ಬಗ್ಗೆ ಮೊದಲೇನೆ ರಿಜಿಸ್ಟರ್ ಮಾಡಿದ್ರೆ ಇಂಥ ಒಂದು ಘಟನೆ ಏನಾದ್ರೂ ನಡೆದಾಗ ಅದು ಸುಲಭ ಆಗತ್ತೆ, ಅದು ಪ್ರೊಸೀಜರ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ.
1: ಈಗ ಅಕಸ್ಮಾತ್ ಆಗಿ ಈ ತರ ರಿಜಿಸ್ಟರ್ ಮಾಡಿರದೇ ಇದ್ದ ಪಕ್ಷದಲ್ಲಿ ಒಬ್ಬ ಯುವಕ ಅಥವಾ ಯುವತಿ ಒಂದು ಆಕ್ಸಿಡೆಂಟ್ ಗೆ ಒಳಗಾಗಿ ಬ್ರೈನ್ ನಿಷ್ಕ್ರಿಯ ಆಗಿರ್ತದೆ, ಆವಾಗ ಅವರ ಅಂಗಾಂಗಗಳನ್ನು ತಗೊಳ್ಬೇಕೋ ಬೇಡವೋ ಅನ್ನೋ ನಿರ್ಧಾರವನ್ನ ಯಾರು ಕೈಗೊಳ್ತಾರೆ?
2: ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಬ್ರೈನ್ ನಿಷ್ಕ್ರಿಯ ಆಗಿ ಬಂದಾಗ ಕುಟುಂಬಸ್ಥರು ಆ ನಿರ್ಧಾರವನ್ನ ತಗೋಬಹುದು. ಒಂದ್ ವೇಳೆ ಆ ವ್ಯಕ್ತಿ ನನ್ನ ಅಂಗಾಂಗಗಳನ್ನ ದಾನ ಮಾಡಿ ಅಂತ ಬರ್ದಿಟ್ರೂ ಕೂಡ ಕುಟುಂಬ

0: ವಸ್ತ್ರ ಒಪ್ಪಿಗೆ ಬೇಕೇ ಬೇಕು.
1: ಅಂದ್ರೆ ಇಲ್ಲಿ ಕುಟುಂಬಸ್ಥರನ್ನ ಒಂದು ತಿಳಿ ಹೇಳುವಂತ ಕ್ರಿಯೆ ವೈದ್ಯರು ಮಾಡ್ಬೇಕಾಗ್ತದೆ.
0: ಹೌದು, ಅಂಗಾಂಗ ದಾನ ಅಂದ್ರೆ ಅದೊಂದು ಟೀಮ್ ವರ್ಕ್. ಅಲ್ಲಿ ಸುಮಾರು ವೈದ್ಯರು ಇರ್ತಾರೆ, ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಇರ್ತಾರೆ, ಆಮೇಲೆ ನ್ಯೂರೋಸರ್ಜನ್ಸ್, ನ್ಯೂರೋಲಾಜಿಸ್ಟ್, ಫಿಸಿಷಿಯನ್, ಅನಸ್ಥೀಶಿಯಾಲಜಿಸ್ಟ್, ಸುಮಾರು ಜನ ಪೇಷಂಟ್ ಅನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರದು ಅವ್ರದೇ ಆದ ರೋಲ್ ಇರುತ್ತೆ. ಸೊ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಇದನ್ನೆಲ್ಲ ಪೇಷಂಟ್ಸ್ಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅವ್ರಿಗೆ ತಿಳಿ ಹೇಳಿ ಬ್ರೈನ್ ಡೆತ್ ಅಂದ್ರೇನು. ಸಾಧಾರಣ ತಕ್ಷಣ ಬ್ರೈನ್ ಡೆತ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಸಾಮಾನ್ಯ ಜನರಿಗೇನು ಅರ್ಥ ಆಗೋದಿಲ್ಲ ಕಾನ್ಸೆಪ್ಟ್ ಆಫ್ ಬ್ರೈನ್ ಡೆತ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವ್ರದ್ದು ಪ್ರಶ್ನೆ ಕೇಳ್ತಾರೆ ನಮ್ಗೆ, ಮೇಡಮ್ ಬ್ರೈನ್ ಡೆಡ್ ಅಂತೀರಿ, ಸತ್ತೋಗಿದ್ದಾರೆ ಅಂತೀರಿ, ಹಾರ್ಟ್ ಬಡ್ಕೋತಾ ಇದೆ, ಪಲ್ಸ್ ಇದೆ, ಬಿ ಪಿ ಇದೆ, ECG ಇದೆ, ಸ್ಯಾಚುರೇಷನ್ ತೋರಿಸ್ತಾ ಇದೆ, ಮತ್ತೆ ಸತ್ತೋಗಿದ್ದಾರೆ ಅಂತ ನೀವ್ ಹೆಂಗ್ ಹೇಳ್ತೀರಿ ಅಂತ ಕೇಳ್ತಾರೆ. ಸೊ ಇದನ್ನೆಲ್ಲ ಅವರಿಗೆ ಉತ್ತರ ಕೊಡ್ಬೇಕಂತಂದ್ರೆ ಅವ್ರಿಗೆ ಹೇಳುವಂತ ಡಾಕ್ಟರ್ಗಳಿಗೆ, ವೈದ್ಯರಿಗೆ ತುಂಬಾನೇ ತಾಳ್ಮೆ ಇರಬೇಕಾಗತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಬ್ರು ಬರೋದಿಲ್ಲ ಸಂಬಂಧಿಕರು, ಒಬ್ರು ಆದ್ಮೇಲೆ ಒಬ್ರು ಬರ್ತಿರ್ತಾರೆ, ಹತ್ತಿರದ ಸಂಬಂಧಿಗಳು, ದೂರದ ಸಂಬಂಧಿಗಳು, ಸ್ನೇಹಿತರು ಎಲ್ಲರೂ ಬರ್ತಾರೆ. ಕೆಲವೊಂದ್ಸಲ ಸಂಬಂಧ ಇಲ್ಲದೆ ಇರೋರು ಬಂದು ಕೇಳ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ನಾವು ಪೇಷಂಟ್ ಕಂಡೀಷನ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಬ್ರೈನ್ ಡೆತ್ ಅಂದ್ರೆ ಏನು, ಕೆಲವೊಂದ್ಸಲ ಟೆಸ್ಟ್ಗಳನ್ನ ಮಾಡಿ ಅವರಿಗೆ ತೋರಿಸಿ ಕನ್ವಿನ್ಸ್ ಮಾಡಬೇಕಾಗತ್ತೆ. ಸೊ ಕೆಲವರು ಕನ್ವಿನ್ಸ್ ಆಗ್ತಾರೆ, ಇನ್ ಕೆಲವರು ಕನ್ವಿನ್ಸ್ ಆಗೋದಿಲ್ಲ. ಸೊ ಅದ್ ಸ್ವಲ್ಪ ಕಷ್ಟದ ಕೆಲಸನೇ.
1: ಅಂದ್ರೆ ಇದು ಈ ಕೆಲಸವನ್ನ ಮಾಡ್ತಾ ಇರುವಂತ ವೈದ್ಯರಿಗೆ ಒಂದು ಸವಾಲು.
0: ಹೌದು,
1: ಇದಲ್ಲದೇನೆ ಜನರಲ್ಲಿ ಇನ್ನೂ ತಪ್ಪು ಗ್ರಹಿಕೆಗಳು ಏನಿದೆ ಅಂದ್ರೆ, ಈ ತರ ಅಂಗಾಂಗಗಳನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹಾಕುವಾಗ ಇದರಲ್ಲಿ ವೈದ್ಯರಿಗೆ ಏನಾದ್ರೂ ದುಡ್ಡು ಕಾಸು ಇದೆಯಾ, ಲಾಭ ಇದೆಯಾ ಅನ್ನೋದು ಯೋಚನೆ ಮಾಡ್ತಾರೆ.
0: ಒಂದು ವೈದ್ಯರಿಗೆ ಹಾಸ್ಪಿಟಲ್ಗೆ ಏನಾದ್ರೂ ಲಾಭ ಇದೆಯಾ ಅಂತೇಳಿ, ಇದು ಪೂರ್ತಿಯಾಗಿ ಸಾಮಾಜಿಕ ಕಾರ್ಯ ಇದು. ಇದರಲ್ಲಿ ವೈದ್ಯರಿಗಾಗ್ಲಿ ಆಸ್ಪತ್ರೆಗಾಗ್ಲಿ ಯಾವುದು ಲಾಭ ಇರೋದಿಲ್ಲ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಪೇಷಂಟ್ಸ್ ಗಳು ಕೇಳೋದೇನಂದ್ರೆ, ರೋಗಿಯ ಕುಟುಂಬಕ್ಕೆ ಏನಾದ್ರೂ ಅನುಕೂಲ ಆಗತ್ತಾ, ಏನಾದ್ರೂ ಹಣಕಾಸಿನ ಸಹಾಯ ಸಿಗತ್ತಾ, ಅಥವಾ ಅವ್ರ ಫ್ಯಾಮಿಲಿಗೆ ಏನಾದ್ರೂ ಕೆಲಸ ಕೊಡಕ್ಕಾಗತ್ತಾ KMC ಅಲ್ಲಿ ಅಂತ ಕೇಳ್ತಿರ್ತಾರೆ. ಸೊ ಆತರ ಎಲ್ಲ ಏನು ಮಾಡಕ್ಕಾಗಲ್ಲ. ಇಲ್ಲಿ ಯಾರಿಗೂ ಯಾವುದೇ ಹಣಕಾಸಿನ ಸಹಕಾರ ಇರೋದಿಲ್ಲ. ಇದು ಪೂರ್ತಿ ಸಾಮಾಜಿಕ ಕಾರ್ಯ ಆಗಿರೋದ್ರಿಂದ ಯಾವ ಹಣಕಾಸಿನ ಸಹಾಯನೂ ಇರೋದಿಲ್ಲ.
1: ಈಗ ಡಾಕ್ಟರ್ ವೀಣಾ ಅವರ, ಇದಕ್ಕೆ ಆದಂತ ಒಂದಿಷ್ಟು ಕಾಯ್ದೆ ಕಾನೂನುಗಳು ಇರಬಹುದಲ್ಲ?
0: ಹೌದು ಮೇಡಮ್,
1: ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
0: 1994 ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಆರ್ಗನ್ಸ್ ಅಂಡ್ ಟಿಶ್ಯೂಸ್ ಆಕ್ಟ್ ಅಂತೇಳಿ ಪಾಸ್ ಮಾಡಿದ್ರು. ಈ ಆಕ್ಟ್ ತುಂಬಾ ಕೆಲಸಗಳನ್ನ ರೆಗ್ಯುಲೇಟ್ ಮಾಡತ್ತೆ. ಬಟ್ ಆದ್ರೆ ಮೇನ್ಲಿ ಇಲ್ಲಿ ಯಾವುದು ಹಣಕಾಸಿನ ವ್ಯವಹಾರ ನಡೀಬಾರದು, ದಂಧೆ ನಡೀಬಾರದು, ಕಿಡ್ನಿ ಅಥವಾ ಲಿವರ್ ಮಾರಾಟಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಸೊ ಇದು ಯಾವ ಹಾಸ್ಪಿಟಲ್ ಅಲ್ಲಿ ನಾವು ಅಂಗಾಂಗಗಳನ್ನ ತೆಗಿಬೇಕು, ಯಾವ ಹಾಸ್ಪಿಟಲ್ ಅಲ್ಲಿ ಜೋಡಿಸಬೇಕು, ಮತ್ತೆ ಬ್ರೈನ್ ಡೆತ್ ಅನ್ನ ಯಾರು ಡಿಕ್ಲೇರ್ ಮಾಡಬೇಕು, ಯಾರು ಪ್ರಮಾಣೀಕರಿಸಬೇಕು ಇದನ್ನ, ಸೊ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇದು ಡಿಕ್ಲೇರ್ ಮಾಡುತ್ತೆ.
1: ಅಂದ್ರೆ ಈ ಒಂದು ಕಾಯ್ದೆಗಳಿಗೆ ಅನುಸಾರವಾಗಿನೇ ಒಬ್ಬ ವ್ಯಕ್ತಿಯ ಮಿದುಳು ನಿಷ್ಕ್ರಿಯ ಆಗಿದೆ ಅನ್ನೋ ನಿರ್ಧಾರಕ್ಕೆ ಬಂದು ನಂತರ ಅವರಿಗೆ ಒಂದು ಕನ್ವಿನ್ಸ್ ಮಾಡಿ ದಾನವನ್ನ ಮಾಡಲಿಕ್ಕೆ ನೀವು ಪ್ರಚೋದನೆಯನ್ನ ನೀಡಿ.
0: ಈ ಕಾಯ್ದೆ ಪ್ರಕಾರ ಯಾರು ಬ್ರೈನ್ ಡೆತ್ ಡಿಕ್ಲೇರ್ ಮಾಡಬೇಕು ಅಂತ ಎಲ್ಲ ಇದೆ. ಇದ್ರ ಪ್ರಕಾರ 4 ಡಾಕ್ಟರ್ಸ್ ಬ್ರೈನ್ ಡೆತ್ ಅನ್ನ ಡಿಕ್ಲೇರ್ ಮಾಡಬೇಕು. ಅದರಲ್ಲಿ ನ್ಯೂರೋಸರ್ಜನ್ ಅಥವಾ ನ್ಯೂರೋಲಾಜಿಸ್ಟ್ ಕಂಪಲ್ಸರಿ ಇರಬೇಕು. ಅವ್ರನ್ನ ಬಿಟ್ರೆ ಫಿಸಿಷಿಯನ್, ಇನ್ನೊಬ್ರು ಇಂಟೆನ್ಸಿವಿಸ್ಟ್, ಪೇಷಂಟ್ಸ್ ಅನ್ನ ನೋಡ್ತಾ ಇರ್ತಾರಲ್ಲ ಅವರು, ಮತ್ತೆ ಆಸ್ಪತ್ರೆ ಅಧೀಕ್ಷಕರು ಅಥವಾ ಹಾಸ್ಪಿಟಲ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವರು. ಸೊ ಅವ್ರು 4 ಬಂದು ಪೇಷಂಟ್ ಅನ್ನ ಪರೀಕ್ಷೆ ಮಾಡಿ ಬ್ರೈನ್ ಡೆತ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮತ್ತೆ 6 ಬಿಟ್ಟು ಅದೇ 4 ಬಂದು ಮತ್ತೆ ಪರೀಕ್ಷೆ ಮಾಡಿ ಮತ್ತೆ ಬ್ರೈನ್ ಡೆತ್ ಇದೆ ಅಂತ ಕನ್ಫರ್ಮ್ ಮಾಡಿ ಡಬಲ್ ಶ್ಯೂರ್ ಮಾಡಿದ ಮೇಲಷ್ಟೇ ಈ ಪೇಷಂಟ್ ಬ್ರೈನ್ ಡೆಡ್ ಆಗಿದ್ದಾರೆ ಅಂತೇಳಿ ಪ್ರಮಾಣೀಕರಿಸ್ತಾರೆ. ಅವರು ಪ್ರಮಾಣೀಕರಿಸಿದ ಮೇಲಷ್ಟೇ ನಾವು ಮುಂದುವರಿಸ್ತೀವಿ ಅಂಗಾಂಗದಾನ ಪ್ರಕ್ರಿಯೆಯನ್ನ.
1: ಈಗ ಡಾಕ್ಟರ್ ವೀಣಾ ಅವರ, ಈ ಬೇರೆ ಬೇರೆ ಅಂಗಗಳು ಕಾರ್ಯನಿರ್ವಹಿಸುವುದು ಬೇರೆ ಬೇರೆ, ಮತ್ತೆ ಕೆಲವು ವ್ಯಕ್ತಿಗಳಿಗೆ ಕೆಲವು ಅಂಗಗಳ ಮಾತ್ರ ಅವಶ್ಯಕತೆ ಇರ್ತದೆ. ಇವು ಈಗ ಒಬ್ಬ ಬ್ರೈನ್ ಡೆಡ್ ಆದ ವ್ಯಕ್ತಿಯ ದೇಹದಿಂದ ತೆಗೆದ ಮೇಲೆ ಇನ್ನೊಬ್ಬರಿಗೆ ಕೂಡಿಸುವವರಿಗೆ ಅಳವಡಿಸುವವರಿಗೆ ಸುಮಾರು ಕಾಲಾವಧಿ ಆಗ್ತದೆ, ಅಷ್ಟರವರೆಗೆ ಈ ಅಂಗಗಳನ್ನ ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೆ ಆಗ್ತದೆ?
0: ಹೌದು. ಸೊ ಪ್ರಿಸರ್ವ್ ಮಾಡೋದಂದ್ರೆ ಪ್ರತಿಯೊಂದು ಅಂಗಕ್ಕೂ ಅದರದ್ದೇ ಆದ ಒಂದು ಟೈಮ್ ಲೈನ್ ಇದೆ. ಈಗ ಹಾರ್ಟ್ ಅಂತ ಬಂದ್ರೆ ಅದನ್ನ 4 ಒಳಗಡೆನೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ನಾವು ಅಳವಡಿಸಬೇಕು ಪೇಷಂಟ್ಗೆ. ಇನ್ನು ಲಂಗ್ಸ್ ಅನ್ನ 6 ಒಳಗೆ ಅಳವಡಿಸಬೇಕು, ಕಿಡ್ನಿನ 12 24 ಮತ್ತೆ ಲಿವರ್ ಅನ್ನ 12, ಹೀಗೆ ಎಲ್ಲಾ ಅಂಗಾಂಗಗಳಿಗೂ ತಮ್ಮದೇ ಆದ ಟೈಮ್ ಲೈನ್ ಇದೆ. ಅಂಗಾಂಗಗಳನ್ನ ತೆಗಿಲಿಕ್ಕೆ ಏನ್ ವೈದ್ಯರು ಬರ್ತಾರಲ್ಲ, ಅದೊಂದು ಟೈಮ್ ಇಟ್ಕೊಂಡೇ ಬರ್ತಾರೆ. ಅಂದ್ರೆ ನಾವು ವಾಪಸ್ ಎಷ್ಟೊತ್ತಿಗೆ ಹೋಗ್ತೀವಿ ಅಂತಂದೇಳಿ, ಒಂದು ಅವ್ರದ್ದು ಫ್ಲೈಟ್ ಎಷ್ಟೊತ್ತಿಗೆ ಇರುತ್ತೆ ಅಥವಾ ಕಾರಲ್ಲಿ ಎಷ್ಟೊತ್ತಿಗೆ ಹೋಗಿ ಅಲ್ಲಿ ರೀಚ್ ಆಗ್ತಾರೆ ನೋಡ್ಕೊಂಡು, ಅದ್ರ ಪ್ರಕಾರ ಅಂಗಾಂಗನ ಇಷ್ಟೊತ್ತಿಗೆ ತೆಗಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, 4

0: ಗಂಟೆಗೆ ರಿಟರ್ನ್ ಫ್ಲೈಟ್ ಇದೆ ಅಂತಂದ್ರೆ ಅವ್ರು 11-12 ಗಂಟೆಗೆ ಅಂಗಾಂಗನ ತೆಗಿಯೋದಿಲ್ಲ. ಸೊ 4 ಗಂಟೆ ರಿಟರ್ನ್ ಫ್ಲೈಟ್ಗೆ ಅಟ್ಲೀಸ್ಟ್ 3:30 ಅಲ್ಲಿ ರೀಚ್ ಆಗ್ಬೇಕು ಅವರು. ಸೊ ಅವಾಗ 3:00 ಅಂಗಾಂಗನ ತೆಗಿತಾರೆ ಅವರು. ವಿತ್ ಇನ್ ದಟ್ ಟೈಮ್ ಅಂದ್ರೆ ಆ ಸಮಯದಲ್ಲಿ ನಾವು ಅಂಗಾಂಗವನ್ನ ಅಳವಡಿಸ್ಬಿಡ್ಬೇಕು. ಆಮೇಲೆ ತಗೊಂಡೋಗುವಾಗ್ಲೂ ಕೂಡ ಗ್ರೀನ್ ಕಾರಿಡೋರ್ ಕ್ರಿಯೇಟ್ ಮಾಡ್ತೀವಿ ನಾವು ಅಂಗಾಂಗಗಳಿಗೆ. ಬೈ ರೋಡ್ ಹೋಗೋದಾದ್ರೆ ಆಂಬ್ಯುಲೆನ್ಸ್ ಜೀರೋ ಟ್ರಾಫಿಕ್ ಅಲ್ಲಿ ಕಳಿಸ್ಕೊಡ್ತೀವಿ. ಬೈ ಫ್ಲೈಟ್ ಹೋಗೋದಾದ್ರೂ ರ್ಯಾಪಿಡ್ ಚೆಕ್ ಇನ್ ಮಾಡ್ಬಿಟ್ಟು ಅಲ್ಲೂ ಕೂಡ ಬ್ಯಾಂಗ್ಳೂರು, ಚೆನ್ನೈ ಅಥವಾ ಬೆಳಗಾಂ ಇಂಥ ಕಡೆ ಎಲ್ಲ ಹೋಗ್ತಾ ಇರತ್ತೆ ನಮ್ದು ಅಂಗಾಂಗಗಳು. ಅಲ್ಲಿ ಗ್ರೀನ್ ಕಾರಿಡೋರ್ ಅಲ್ಲಿ ಅಂಗಾಂಗ ತಲುಪತ್ತೆ.
1: ಈಗ ತೆಗೆದುಕೊಳ್ಳಂತಹ ವ್ಯಕ್ತಿ ಅವನೇನ್ ಮಾಡಿರ್ಬೇಕು? ಈಗ ಯಾರಿಗೆ ನೀಡಿದೆ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕಾ?
0: ಸೊ ಈಗ ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರೋ ವ್ಯಕ್ತಿ ಸೋಟೋ ಅಂದ್ರೆ ಸ್ಟೇಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತೀವಿ, ಮತ್ತೆ ರೋಟೋ ರೀಜನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್, ಮತ್ತೆ ನೋಟೋ ಅಂದ್ರೆ ನ್ಯಾಷನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್. ಇದು ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಅವನು ರಿಜಿಸ್ಟರ್ ಆಗಿರ್ಬೇಕಾಗತ್ತೆ. ಸೊ ಅಂತ ವ್ಯಕ್ತಿಗೆ ಈ ಬ್ರೈನ್ ಡೆಡ್ ವ್ಯಕ್ತಿ ಸಿಕ್ಕಿದ್ದಾರೆ ಅಂದ ತಕ್ಷಣ ಒಂದು ಅಲರ್ಟ್ ಹೋಗುತ್ತೆ ಅವರಿಗೆ, ರೆಸಿಪಿಯೆಂಟ್ಸ್ ಅಲರ್ಟ್. ಸೊ ಇದು ಯಾರಿಗೆ ಹೋಗುತ್ತೆ ಅಂತೇಳಿ ನಮಗೂ ಗೊತ್ತಾಗೋದಿಲ್ಲ, ಹಾಸ್ಪಿಟಲ್ನವ್ರಿಗೂ ಗೊತ್ತಾಗೋದಿಲ್ಲ. ಸೊ ಹಿಂಗೊಂದು ಪೇಷಂಟ್ ಇದೆ ಅಂತ ನಾವು ಇಂಟಿಮೇಷನ್ ಕೊಟ್ಟ ತಕ್ಷಣ ಆ ಸೋಟೋದವರು ಅದನ್ನ ರೆಸಿಪಿಯೆಂಟ್ ಅಲರ್ಟ್ ಮಾಡ್ತಾರೆ, ಡೋನರ್ ಅಲರ್ಟ್ ಅಂತ ಹೇಳ್ಬಿಟ್ಟು. ಸೊ ಬ್ರೈನ್ ಡೆಡ್ ವ್ಯಕ್ತಿಯ ರಕ್ತದ ಗುಂಪು ಯಾವ ರೆಸಿಪಿಯೆಂಟ್ಗೆ ಮ್ಯಾಚ್ ಆಗುತ್ತೋ ಅದರಲ್ಲಿ ಟಾಪ್ ಮೋಸ್ಟ್ ಲಿಸ್ಟ್ ಅಲ್ಲಿರುವಂತಹ ವ್ಯಕ್ತಿಗೆ ಈ ಆರ್ಗನ್ ಅನ್ನ ಅಲೋಕೇಟ್ ಮಾಡ್ತಾರೆ. ಸೊ ಬ್ರೈಟೆಡ್ ಅಂದ್ರೆ ಆರ್ಗನ್ ಸಿಗುತ್ತೆ ಅಂತ ವಿಚಾರ ಗೊತ್ತಾದಾಗ್ಲೇನೆ ಅಲ್ಲಿ ರೆಸಿಪಿಯೆಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಇಮ್ಯುನೋ ಸಪ್ರೆಸೆಂಟ್ಸ್ ಕೊಡಬೇಕು, ಅಡ್ಮಿಷನ್ ಮಾಡ್ಕೋಬೇಕು, ಆಮೇಲೆ ಅವ್ರಿಗೆ ಉಪವಾಸ ಇರಿಸಬೇಕು, ಆಪರೇಷನ್ ಗೆ ರೆಡಿ ಮಾಡ್ಕೋಬೇಕು. ಸೊ ಅಲ್ಲಿ ರೆಸಿಪಿಯೆಂಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ.
1: ಈಗ ಅಂಗಾಂಗಗಳನ್ನ ತೆಗೆದುಕೊಳ್ಳಲಿಕ್ಕೆ ಯಾವುದೇ ರೀತಿಯ ದುಡ್ಡು ಕಾಸಿನ ವ್ಯವಹಾರ ಏನು ನಡೆಯುವುದಿಲ್ಲ ಅಂತ ಹೇಳಿದ್ರಿ. ಈಗ ಅಂಗಾಂಗ ಸ್ವೀಕರಿಸುವ ವ್ಯಕ್ತಿ ಅದರ ಖರ್ಚು ವೆಚ್ಚ ಭರಿಸಬೇಕಾಗ್ತದೆ?
0: ಹೌದು, ಅಂಗಾಂಗ ಸ್ವೀಕರಿಸುವ ವ್ಯಕ್ತಿ ಆಸ್ಪತ್ರೆ ಚಾರ್ಜ್, ಅದರದ್ದು ಕನ್ಸ್ಯೂಮಬಲ್ಸ್, ಏನು ಔಷಧೋಪಚಾರಗಳು ಬೇಕಾಗಿರುತ್ತೆ ಅದರದ್ದೆಲ್ಲ ಆ ವ್ಯಕ್ತಿ ಭರಿಸಬೇಕಾಗತ್ತೆ.
1: ಈಗ ಒಬ್ಬ ತಾವು ಒಬ್ಬ ಮಹಿಳಾ ವೈದ್ಯೆ ಅಂದ್ರೆ ಇಲ್ಲಿ ವೈದ್ಯರು ಕೂಡ ಮನುಷ್ಯರೇ, ಅವ್ರಿಗೂ ಒಂದು ಭಾವನೆಗಳು ಸೆಂಟಿಮೆಂಟ್ಸ್ ಇದು ಇದ್ದೇ ಇರ್ತದೆ. ಅಂದ್ರೆ ಈಗ ನಮ್ಮ ಕಣ್ಣು ಮುಂದೆ ಒಂದು ಚಿಕ್ಕ ಹುಡುಗ ಅಥವಾ ಹುಡುಗಿ ಈ ತರ ಒಂದು ಬ್ರೈನ್ ಡೆಡ್ ಗೆ ಒಳಗಾದಾಗ ನಮಗೂ ಕೂಡ ನಮ್ಮ ಹೃದಯ ಮನಸ್ಸು ಮಿಡಿತದೆ. ತಮ್ಮ ಅನುಭವ ಏನು?
0: ಮೇಡಮ್, ಇದು ಸಾಧಾರಣವಾಗಿ ವೀಕೆಂಡ್ಸ್ ಶನಿವಾರ ಭಾನುವಾರನೇ ಈ ತರ ಕಾಲ್ಸ್ ಬರುತ್ತೆ ಮೇಡಮ್. ಒಂದು ಹಾಸ್ಪಿಟಲ್ ಇಂದ ಫೋನ್ ಕಾಲ್ ಬರುತ್ತೆ, ಹೀಗೆ ಒಂದು 22-23 ವರ್ಷದ ಯುವಕ ಆಕ್ಸಿಡೆಂಟ್ ಆಗಿದೆ, ಬ್ರೈನ್ ಡೆಡ್ ಇದ್ದಾರೆ ಅಂತ ಬರುತ್ತೆ. ಆಗ್ಲೇ ನನಗೆ ಐ ಫೀಲ್ ಒಂದು ಬೀಟ್ ಮಿಸ್ ಆಗುತ್ತೆ ನನಗೆ. ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿ ನೋಡ್ತೀವಿ, ಬರೀ ಹೆಡ್ ಇಂಜುರಿ ಇರುತ್ತೆ, ಕೈಕಾಲ್ ಮೇಲೆ ಒಂದು ಸ್ಕ್ರಾಚ್ ಕೂಡ ಇರೋದಿಲ್ಲ. ಸೊ ಫಸ್ಟ್ ಫೀಲ್ ನನಗೆ ಬರೋದು ಸ್ವಲ್ಪ ಹೆಲ್ಮೆಟ್ ಹಾಕೊಂಡ್ ಬಿಟ್ಟಿದ್ರೆ ಉಳಿತಿದ್ನಲ್ಲ ಜೀವ ಅಂತೇಳಿ ಬೇಜಾರು ಅನ್ಸುತ್ತೆ. ಆಮೇಲೆ ರಿಲೇಟಿವ್ಸ್ ಜೊತೆ ಇಂಟರಾಕ್ಟ್ ಮಾಡ್ತೀವಿ, ಅವರ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ರಂತೂ ಇನ್ನೂ ಬೇಜಾರಾಗುತ್ತೆ. ಒಬ್ಬನೇ ಮಗ ಇರ್ತಾನೆ, ಬಡವ್ರು ಇರ್ತಾರೆ, ನಮ್ಮ ಹಳ್ಳಿ ಜನನೇ ಜಾಸ್ತಿ. ಸೊ ಇಂಥ ಸಂದರ್ಭದಲ್ಲಿ ಬೇಸರ ಆಗುತ್ತೆ. ಬ್ರೈನ್ ಡೆಡ್ ಡಯಾಗ್ನೋಸಿಸ್ ಮಾಡ್ತೀವಿ, ಡಿಕ್ಲೇರ್ ಮಾಡ್ತೀವಿ, ಪ್ರೊಸೀಜರ್ ಮಾಡ್ತೀವಿ, ಇದೆಲ್ಲದಕ್ಕೂ ಒಂದು 1.5-2 ದಿನ ಟೈಮ್ ಬೇಕಾಗತ್ತೆ. ಸೊ ಅಷ್ಟರಲ್ಲಿ ನಮಗೆ ಪೇಷಂಟ್ ಕುಟುಂಬಕ್ಕೆ ಪೇಷಂಟ್ ಜೊತೆ ಏನೋ ಒಂಥರ ಅವಿನಾಭಾವ ಭಾವನೆ ಶುರುವಾಗ್ಬಿಟ್ಟಿರ್ತೈತೆ. ಸೊ ಇದೆಲ್ಲ ಪ್ರೊಸೀಜರ್ ಮುಗಿಸಿ ಮನೆಗೆ ಹೋದಾಗ್ಲೂ ನಮ್ಗೆ ಒಂಥರ ಶೂನ್ಯ ಭಾವನೆ, ಬೇಸರ, ಬೇಜಾರು, ಒಂದ್ ರೀತಿ ಡಿಪ್ರೆಷನ್ ಆಗಿರುತ್ತೆ. ಇದೆಲ್ಲದರಿಂದ ಹೊರಗೆ ಬರ್ಬೇಕಂದ್ರೆ ಒಂದು 3-4 ದಿನ ಅಂತೂ ಬೇಕಾಗತ್ತೆ. ಸೊ ಕಷ್ಟ ಆಗತ್ತೆ. ಅದರಿಂದನೇ ತುಂಬಾ ಜನ ವೈದ್ಯರು ಈ ಕೆಲಸ ಮಾಡಕ್ ಮುಂದ್ ಬರೋದಿಲ್ಲ, ಬಂದ್ರೂ ತುಂಬಾ ದಿನ ಈ ವೃತ್ತಿಯಲ್ಲಿ ಮುಂದುವರೆಯೋದಿಲ್ಲ. ಆದ್ರೂ ಒಂದೊಂದ್ಸಲ ಆರ್ಗನ್ ರಿಸೀವ್ ಮಾಡಿದವರು ಅಂದ್ರೆ ಅಂಗಾಂಗ ರಿಸೀವ್ ಮಾಡಿದವರು ಯಾವ್ದೋ ಒಂದು ಚಿಕ್ಕ ವಯಸ್ಸಿನ ಹುಡುಗ, 25-20 ವರ್ಷದ ಹುಡುಗ, ಅಂಗಾಂಗ ದಾನ ಕೊಟ್ಮೇಲೆ ಇಂಜಿನಿಯರಿಂಗ್ ಮುಗಿಸಿದಾನೆ, ಚೆನ್ನಾಗಿದ್ದಾನೆ, ಅಥವಾ ಒಬ್ಬ ತಾಯಿ ಬದುಕಿದ್ಲು ಕಿಡ್ನಿ ಕೊಟ್ಮೇಲೆ, ಮಕ್ಳಿಗೆ ತಾಯಿ ಆಗಿದ್ದಾಳೆ, ಅಥವಾ ನಾರ್ಮಲ್ ಜೀವನ ನಡೆಸ್ತಾ ಇದ್ದಾನೆ ಅಂತ ಕೇಳಿದಾಗ ಆಯ್ತು, ಈ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಪರಿಪೂರ್ಣತೆ ಇದೆ, ಮಾಡ್ಬೇಕು ಅಂತ ಅನಿಸ್ತದೆ. ಅಂಗಾಂಗ ವೈಫಲ್ಯ ಇರುವಂತವರು ತುಂಬಾ ಜನ ಇದ್ದಾರೆ. ದೇರ್ ಇಸ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ಆರ್ಗನ್ ರೆಸಿಪಿಯೆಂಟ್ಸ್. ಹಾಗೆ ದಾನಿಗಳು ತುಂಬಾ ಕಡಿಮೆ ಇದಾರೆ ಅಂತಲ್ಲ, ದಾನ ಮಾಡುವವರು ಕಡಿಮೆ ಇದ್ದಾರೆ. ಆದ್ರೂ ನಾನು ಜನತೆಗೆ ಒಂದ್ ಮಾತು ಹೇಳೋದಂದ್ರೆ, ಯಾವಾಗ ಬೈಕ್ ಹತ್ತಿದ್ರು ಹೆಲ್ಮೆಟ್ ಹಾಕೊಳ್ರಿ, ಕಾರ್ ಅಲ್ಲಿ ಸೀಟ್ ಬೆಲ್ಟ್, ಮತ್ತೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ರಿ. ನೀವ್ ಇಲ್ದೇ ನಿಮ್ಮ ಫ್ಯಾಮಿಲಿ ಹೇಗಿರುತ್ತೆ, ನಿಮ್ ತಂದೆ ತಾಯಿ ಎಷ್ಟು ಸಂಕಟ ಪಡ್ತಾರೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಸೊ ಹಂಗಾಗಿ ಅವರಿಗೋಸ್ಕರನಾದ್ರೂ ನೀವು ಸೇಫ್ಟಿ ರೂಲ್ಸ್ ಫಾಲೋ ಮಾಡ್ಲೇಬೇಕು. ಹಂಗೂ ಮಿಕ್ಕಿ ದುರದೃಷ್ಟವಶಾತ್ ಅಪಘಾತ ಆದಾಗ ದಯವಿಟ್ಟು ಅಂಗಾಂಗಗಳನ್ನ ಸುಡುವ ಅಥವಾ ಮಣ್ಣು ಮಾಡುವ ಬದಲು ಅಂಗಾಂಗ ದಾನ ಮಾಡ್ರಿ. ನಮ್ಮಲ್ಲಿ ಒಂದು ಪ್ಲೆಡ್ಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ಇಂಟರ್ನೆಟ್ಗೆ ಹೋಗ್ಬಿಟ್ಟು ಐ ವಾಂಟ್ ಟು ಪ್ಲೆಡ್ಜ್ ಮೈ ಆರ್ಗನ್ಸ್ ಅಂತಂದ್ರೆ

0: ಕೋಡ್ ಬರುತ್ತೆ. ಸೊ ಆ ಕೋಡ್ ಅಲ್ಲಿ ಎಲ್ಲರೂ ಕೂಡ ತಮ್ಮ ಅಂಗಾಂಗಗಳನ್ನು ದಾನ ಮಾಡಲಿಕ್ಕೆ ಪ್ಲೆಡ್ಜ್ ಮಾಡಬಹುದು.
1: ಧನ್ಯವಾದಗಳು ವೀಣಾ ಅವರೇ. ಸಾಕಷ್ಟು ಈ ಅಂಗಾಂಗ ದಾನದ ಬಗ್ಗೆ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಅಂಗಾಂಗ ದಾನದ ಮಹತ್ವ ಡಾಕ್ಟರ್ ವೀಣಾ ಕಾಟಪ್ಪ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚರ್ಚೆ.
5: ಏಕಲನ ಏನ್ ಮಾಡತ್ತೀವಪ್ಪ?
6: ಏನಿಲ್ವಾಪ್ಪ, ಇನ್ನೇಗೆ ತೊಗರಿಯಾಗ ಹರಗಿದೆ. ಟ್ರ್ಯಾಕ್ಟರ್ ಹೋತ ಸುಮ್ ಕೂತ್ ನೋಡಿ ಗಿಡದ ನಳಿಗೆ.
5: ಏ ತೊಗರಿ ಭಾರಿ ಚಂದ ಬಂದೈತಿ ನೋಡಪ್ಪ.
6: ಮಳಿ ಇಲ್ಲಂದ್ರೆ ಚಂದ ಬಂದ ನೋಡ್ ಸ್ವಲ್ಪ.
5: ಮಳಿ ಇಲ್ಲಂದ್ರು ಬರ್ತತಿ, ಮಳಿ ಹೆಚ್ಚಾದ್ರು ಬರ್ತದೆ, ಕಡಿಮೆ ಆದ್ರೂ ಬರ್ತಲ್ಲ.
6: ಅಂದಂಗ ನೀ ಏನಾಕಿ ಈ ಸಲ?
5: ನಾನು ಸೂರ್ಯಪಾನ ಹಾಕಿನಪ್ಪ.
6: ಅಂದಂಗ ವಾಯ ಈ ಕಡೆ ಬಂದತ್ತಲ್ಲ, ಗಾಡಿ ಹಾಕೋ.
5: ಏ ಏನಿಲ್ಲ, ಅಲ್ಲಿ ಓಣ್ಯಾಗ ಹುಡುಗರು ಹೇಳತ್ತಿದ್ರ ಅದೇನ ವಿಮಾ ಕಟ್ಟಬೇಕು ಅನ್ನತ್ತಿದ್ರ ಅದ ಏನು ನನಗೂ ಒಂದು ಅರ್ಥ ಆಗಲಾಗಿತ್ತು, ಅದಕ್ಕೆ ಬಂದಿದ್ದೀನಿ ಅಂತಕ.
6: ವಿಮಾ ಕಟ್ಟುದಾ? ನನಗೂ ಗೊತ್ತಿಲ್ಲ. ನಾನು ಕೇಳಿನಿ ವಿಮೆ ಕಟ್ಟಬೇಕು ಸರ್ಕಾರದ ಯೋಜನೆಗಳು ಅದಾವು ಅಂತ ನಾನು ಕೇಳಿನಿ, ಬಟ್ ಯಾವು ಏನು ಒಂದು ಗೊತ್ತಿರಲ್ಲ ನಮ್ಗೆ.
5: ನಾ ಗಾಡಿಗಳಿಗೆ ಮನುಷ್ಯರಿಗೆ ವಿಮಾ ಇರ್ತಾವತ್ತು ಮಾಡಿದ್ಯಪ್ಪ, ಈಗ ಬೆಳೆಗಳಿಗೆ ವಿಮಾ ಅದಾವ ನೋಡು.
6: ಹೌದು, ನಾನು ಹೊಸ್ದಾಗಿ ಕೇಳಿನಿ. ಮತ್ತು ಯಾಲ್ಲೋ ವಿಮಾ ಕಟ್ಟೋದಂದ್ರೆ ಏನು ಕಟ್ಟಿದ್ರೆ ಬರ್ತಾವಂತ ಏನೇನು?
5: ಏ ಬರ್ತಾವ ಅಣು ಸುದ್ದಿ ಕೇಳಿ ನಾನು ಬರ್ತಾವಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಕಟ್ಟು ನೇನ ನಾ ತಿನ್ನ
6: ಅಲ್ಲ, ಸುದ್ದಿ ಕೇಳಿ ಕಟ್ಟಿದವ್ರು ಯಾರ ತಗೊಂಡ್ ಏನಾರ ಗೊತ್ತ ನಿನಗ?
5: ಏ ಅದು ನನಗೆ ಗೊತ್ತಿಲ್ಲಪ್ಪ.
6: ಮತ್ ಹೆಂಗ್ ಕಟ್ಟುದು, ಹೆಂಗ್ ಯಾವ ಆಧಾರದ ಮ್ಯಾಗ ಕಟ್ಟುದು ಹೇಳು.
5: ಏ ನಮ್ಮ ಓನ್ಯಾಗ ಇವ್ ಅದಲ್ಲ ರಂಗನಗ ವಿಮಾ ಜಮಾಗ್ಯಾವತ್ತು.
6: ಅಲ್ಲೋ ದೇಶದಾಗ ಇಟ್ಟು ಮಂದಿ ರೈತರಿದೀವಿ, ಎಲ್ಲರಿಗೆ ಹೆಂಗ್ ಕೊಡ್ತಾರ ಹೇಳು ನಮ್ಮ.
5: ಏ ಕೊಡ್ತಾರತ್ತ, ಒಂದೀಗ ಮೂರ್ನಾಲ್ಕು ಜನ ತಗೊಂಡಾರ ತಾವ ನನಗೆ ಹೇಳ್ಯಾನ.
6: ನನಗೇನ್ ನಂಬಿಕಿಲ್ಪ ಎಷ್ಟು ಬರ್ತಾವ ನನಗೆ ಗೊತ್ತಿಲ್ಲ.
7: ಕಲ್ಲಣ್ಣ ಮುಲಾಣ ಏನ್ ಡಿಸ್ಕಸ್ ನಡೆಸಿರಿ?
6: ಅರೇಗ ನೋಡ್ ಸಿದ್ದಾನ ಈ ಕಡೆ ಬಂದ ನೋಡ.
5: ಏ ನೆನದವ್ರ ಮನದಲ್ಲಿ ಅಂದ ಸಿದ್ದಾನ ಬಂದ ನೋಡ, ಅವನ ಕಡೆನೆ ಕೇಳಂತು.
7: ಏನ್ ಚರ್ಚೆ ನೋಡದಪ್ಪ, ಬಾಳ ಬಿಜಿ ಇದಿರ್ಲ.
5: ಸಿದ್ದಾನ ಈಗ ನೋಡು, ನಾವು ಮನುಷ್ಯರಿಗೆ ವಿಮಾ ಮಾಡೋದು ಕೇಳಿದೆ, ಗಾಡಿಗಳು ವಿಮಾ ಮಾಡ್ತಾರ ಅನ್ನೋದು ಕೇಳಿ ನಾನು. ಈ ಬೆಳೆ ವಿಮಾ ಮಾಡಬೇಕು ಅಂತೇಳಿ ಹೇಳಾತಿದ್ರು, ಅದಕ್ಕೆ ನನಗೆ ಗೊತ್ತಿರಲಿಲ್ಲ ನೋಡಿ, ಅದನ್ನೇ ಕೇಳಾತಿದ್ದೆ.
7: ಹೌದು, ಬೆಳೆ ವಿಮಾ ಮಾಡೋದು ಬಹಳ ಮುಖ್ಯ ಐತಿ. ಈಗ ಬೆಳೆ ವಿಮಾದಾಗ ಎರಡು ಪ್ರಕಾರ ಅದಾವ, ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ, ಇನ್ನೊಂದು ಹವಾಮಾನ ಆಧಾರಿತ ಫಸಲ್ ಬಿಮಾ ಯೋಜನೆ ಅಂತೇಳಿ. ಇದು ಹವಾಮಾನ ಆಧಾರಿತದ್ದು ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಡ್ತದ, ಅದು ಬಹುವಾರ್ಷಿಕ ಬೆಳೆಗಳಿಗೆ. ಇದು ಫಸಲ್ ಬಿಮಾ ಯೋಜನೆ ಆದಂಥದ್ದು ಇದು ಕೃಷಿ ಬೆಳೆಗಳಿಗೆ ಸಂಬಂಧಪಡ್ತದೆ.
5: ಎಲ್ಲ ಬೆಳೆಗಳಿಗೂ ಸಿಗ್ತೈತೆ ಅಂತ?
7: ಎಲ್ಲ ಬೆಳೆಗಳಿಗೂ ಮಾಡ್ಬೋದು. ನೀವು ಬಿತ್ತೋ ಮುಂಚೆನೆ ಮಾಡ್ಬೋದು, ಬಿತ್ತಲಿಕ್ಕೆ ನಿಮ್ಗೆ ಮಳೆನೆ ಆಗ್ಲಿಲ್ಲ ಅಂದ್ರೂ ಕೂಡ ಇದ್ರಾಗ ವಿಮಾ ಮೊತ್ತವನ್ನು ನಾವು ಪಡ್ಕೋಬಹುದು. ಮತ್ತೆ ಬಿತ್ತಿದೆವು, ಬಿತ್ತಿಂದ ಯಾವ್ದಾದ್ರು ಹವಾಮಾನ ವೈಪರೀತ್ಯ ಕಾರಣಗಳಿಂದ ಅಂದ್ರೆ ಮಳೆ ಹೆಚ್ಚಾಯ್ತು, ಬರ ಬಿತ್ತು, ಮತ್ತ ಮುಂದ ರಾಶಿ ಟೈಮ್ದಾಗ ಅದು ಯಾವ್ದಾರೆ ಒಂದು ಮಳೆಯಾಗಿ ಅಥವಾ ಬಿರುಗಾಳಿ ಬಿಟ್ಟು ಎಲ್ಲ ಹಾಳಾಯ್ತಂದ್ರು ಕೊಯ್ಲು ನಂತರ 14 ದಿನದವರೆಗೂ ವಿಮಾದ ಒಂದು ರಕ್ಷಣೆ ಇರ್ತೈತಿ. ನೀವು ಬೆಳೆ ಬೆಳೆಯುವಾಗ ಯಾವುದೇ ರೀತಿ ಹಾನಿ ಆಯಿತು ಅಂದ್ರೆ, ನಿಮ್ದು ವೈಯಕ್ತಿಕ ಒಬ್ಬರದ್ದು ಹಾನಿ ಆಗಿತ್ತು ಅಂದ್ರೆ, ಹಾನಿಯಾದ 48 ಗಂಟೆ ಒಳಗೆ ನೀವು ವಿಮಾ ಕಂಪ್ನಿಗೆ ತಿಳಿಸಿದ್ರೆ ಅಂದ್ರೆ ಅವರು ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ನಿಮಗೆ ವಿಮಾ ಮೊತ್ತ ಜಮಾ ಮಾಡ್ತಾರೆ. ಮತ್ತು ನೀವು ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಎಲ್ಲರದು ಹಾನಿಯಾಗಿತ್ತಂದ್ರೆ ಆ ಪ್ರದೇಶದ ಒಂದು ಬೆಳೆ ಇಳುವರಿ ನೋಡ್ಕೊಂಡು ಬಿಟ್ಟು ಎಷ್ಟು ಶೇಕಡ ಇಳುವರಿ ಕಡಿಮೆ ಆಗ್ಯದ ನೋಡಿಕೊಂಡು ಅಷ್ಟು ಶೇಕಡ ಎಲ್ಲರಿಗೆ ವಿಮಾ ಹಣ ಜಮಾ ಮಾಡ್ತಾರ.
6: ಅಧಿಕಾರಿಗಳು ಹೊಲಕ್ಕೆ ಬಂದು ಚೆಕ್ ಮಾಡ್ತಾರ ಹೆಂಗ್ ಬೆಳೆ ಹಾನಿ ನೋಡಿ?
7: ಹಾ, ಹಾನಿ ಒಬ್ಬರದು ಅದಾಗಿತ್ತು ಅಂದ್ರೆ ಹಂಗ ಚೆಕ್ ಮಾಡ್ತಾರ, ಇಲ್ಲ ಸಾರ್ವತ್ರಿಕ ಆಗಿತ್ತಂದ್ರೆ ಇಡೀ ಸಾರ್ವತ್ರಿಕವಾಗಿ ಅವ್ರು ಚೆಕ್ ಮಾಡ್ತಾರ, ಡ್ರೋನ್ ಮುಖಾಂತರ ಮಾಡ್ತಾರ. ಮತ್ತೆ ಆಧುನಿಕ ತಂತ್ರಜ್ಞಾನಗಳು ಬಂದವ, ವೆಬ್ಸೈಟ್ ಮುಖಾಂತರ, ಸ್ಯಾಟಲೈಟ್ ಮುಖಾಂತರ ಚೆಕ್ ಮಾಡ್ತಾರ. ಸಾಕಷ್ಟು ಪರೀಕ್ಷೆ ಮಾಡ್ಲಿಕ್ಕೆ ಸರ್ಕಾರ ಬಳಿ ಅಥವಾ ವಿಮಾ ಕಂಪನಿ ಬಳಿ ಸಾಕಷ್ಟು ಯೋಜನೆಗಳು ಅದಾವ. ಇದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಭಾರತ ಸರ್ಕಾರದ ಬೆಳೆ ವಿಮಾ ಯೋಜನೆ ಆಗ್ಯದ. ಇದು ಪ್ರಕೃತಿ ವಿಕೋಪಗಳು, ರೋಗಗಳು ಮತ್ತು ಕೀಟಗಳು ರೈತರಿಗೆ ಆರ್ಥಿಕ ಸುರಕ್ಷಾ ಮತ್ತು ಪರಿಹಾರ ಒದಗಿಸ್ತದ. ಕರ್ನಾಟಕದಲ್ಲಿ ಇದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಇದು 2016 ಆರಂಭ ಆಗೈತಿ. ಮತ್ತು ಇದನ್ನು ನೀವು ಕಟ್ಟಬೇಕಾದ್ರೆ CSEಗಳಿಗೆ ಹೋಗಿ ಕಟ್ಟಬೇಕು. ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರ್ತಾವೆ ನೋಡು, ಅಲ್ಲಿ ನಮ್ಮ ಸ್ಯಾಂತಕ್ಕೆ ಇಲ್ಲಿ ಮಾಡಲ್ಲ, ಅಲ್ಲಿ ಒಂದು ಅಂಗಡಿ

0: ಬಾಡಿಗೆ ಹಿಡಿದು ಮಾಡ್ತಾ ಇದ್ದಾರ ನೋಡು ಅವರು.
1: ಸಿ ಎಸ್ ಸಿ ಸೆಂಟರ್ನಾಗ ಶಾಂತ ಕಿರ್ತಾಳ ಅಂತ ನಾಪಿಸಕಿಂದ
0: ಬೇಕಂದ್ರ ಅಲ್ಲಿ ಹೆಚ್ಚುವರಿ ಮಾಹಿತಿ ಏನೇನ್ ಬೇಕಾಗ್ತಾವ ಏನೇನಿಲ್ಲ ಕೇಳೋ ಸಲುವಾಗಿ ಅಲ್ಲಿ ಹೋಗುನಂತ ನಡ್ರಿ, ಅಲ್ಲಿ ಹೋಗುನ್
1: ನಡ್ರಿ ನಡ್ರಿ ಹೋಗುನ ನಡ್ರಿ ಹಂಗಂದ್ರೆ.
2: ಶಾಂತಕ್ಕ ಏನವ್ವ ಕಂಪ್ಯೂಟರ್ ಮುಂದ್ ಕುತ್ಕೊಂಡ್ ಏನ ಮಾಡಾತಿಲ್ಲ?
3: ನಮ್ಮ ಕೆಲ್ಸ ಇರ್ತವಲ್ಲಪ್ಪ, ಬರ್ರಿ ಬರ್ರಿ ಬರ್ರಿ, ಮೂರು ಜನ ಒಟ್ಟಿಗೆ ಬಂದ್ಬಿಟ್ರಲ್ಲ.
0: ಹೌದು ನೋಡು, ಇವ್ರು ಒಬ್ರು ಬೆಳೆ ವಿಮೆ ಮಾಡ್ಸುನಂತಿದ್ರು, ಒಬ್ರು ಬ್ಯಾಡ ಅಂತಿದ್ರು. ಅದಕ್ಕ ಏನೇನ್ ಬೇಕಾಗ್ತಾವ ಏನೇನಿಲ್ಲ ಮಾಡಿಸ್ಬೇಕಾಗ್ತದ ಅಂತೇಳಿ ನಿಮ್ ಕಡೆನೆ ಮಾಹಿತಿ ಕೇಳ್ಬೇಕಂತೇಳಿ ಬಂದೀವಿ ನೋಡ್ ನಾವು.
1: ಈಗ ನೋಡ್ ಶಾಂತಕ್ಕ, ನನಗಂಕ್ರ ಅದ್ರ ಬಗ್ಗೆ ಒಂದು ಗೊತ್ತಿಲ್ಲ. ಈಗ ಸ್ವಲ್ಪ ಸಿದ್ದಾನ್ ಹೇಳಿದ್ಮ್ಯಾಗ ಸ್ವಲ್ಪ ಗೊತ್ತಾತು, ಹೆಂಗ್ ಕಟ್ಟುದು ಏನ್ ಕಟ್ಟುದು ಏನೇನ್ ಬೇಕು ಅನ್ನೋದ ಗೊತ್ತಿಲ್ಲ. ಏನೇನ್ ಬೇಕಂದಂಗ
0: ಅದು ವಿಮಾ ಮತ್ತ ಬಹಳ ಆಗ್ತೈತಿ ಅನ್ನೋ ವಾಜ್ಯ ಆಗ್ತದೆ ನಮ್ ಕಟ್ಟಲಿಕ್ಕೆ.
3: ಏನಿಲ್ಲ, ರೈತರು ಏನಪ್ಪಾ 1.5% ಅಷ್ಟ ಕಟ್ಟಿದ್ರೆ ಸಾಕು, ಉಳಿದಿದ್ದೆಲ್ಲ ಸರ್ಕಾರ ಕೊಡ್ತದ. ಹಂಗನ ಈಗ ಬೇಕಾಗೋ ದಾಖಲೆಗಳ ಏನಪ್ಪಾ ಅಂದ್ರ ಆಧಾರ್ ಕಾರ್ಡ್ ಒಂದು, ಅದಂತೂ ನಿಮ್ಮ ಹತ್ರ ಇದ್ದೇ ಇರ್ತದ. ಆಮೇಲೆ ಭೂಮಿ ಹಕ್ಕು ದಾಖಲೆ ಅಂದ್ರ RTC
1: ಅಂದ್ರೆ ಉತ್ತಾರ ಅಂತಾರಲ್ಲ,
3: ಪಾಣಿ ಉತ್ತಾರ ಅಂತಾರಲ್ಲ. ಆಮೇಲೆ ಬ್ಯಾಂಕ್ ಪಾಸ್ಬುಕ್, ಅದ್ರದ್ದು ಡೀಟೇಲ್ಸ್ ಎಲ್ಲ.
0: ಮತ್ತೆ ಇನ್ನೊಂದು ಹೇಳ್ತಿದ್ರು, ಅದು FID ಮಾಡಿಸಿರಬೇಕು, ಅದು RTCಗೆ ಲಿಂಕ್ ಆಗಿರ್ಬೇಕು ಅಂತ ಹೇಳ್ತಿದ್ರು.
1: ಅಂದಂಗ ಸಿದ್ದಾನ FID ಅಂದ್ರೆ ಏನಿದು?
0: ಅದು ಫಾರ್ಮರ್ ಐಡಿ ಅಂತೇಳಿ, ಒಬ್ಬ ಕೃಷಿಕನು ಒಂದು ಐಡಿ ಅಂತೇಳಿ.
2: ಮಣ್ಣಿನ ರೈತ ಸಂಪರ್ಕ ಕೇಂದ್ರದಾಗ ಒಂದು ಐಡಿ ಮಾಡಿಕೊಟ್ರ, ಅದಕ್ಕೆ FID ಏನೋ ಅನ್ನತ್ತಿದ್ರು ನೋಡಿ, ಅದೇನು
0: ನೀವು ಇದ್ದಿದ್ದಿಲ್ಲ ಅಂದ್ರೂ ಮಾಡ್ಕೋಬೇಕು. ಮತ್ತೆ ಯಾವ ಹೊಲ FID ಲಿಂಕ್ ಇದ್ದಿದ್ದಿಲ್ಲ ಅಂದ್ರೆ ಈಗಲೇ ಹೋಗಿ ಮಾಡಿಸ್ಕೋಬೇಕು ಮೊದಲು ಅದನ್ನ.
3: ಇದು ನೋಡಪ್ಪ, ಈಗ ಪ್ರಾಕೃತಿಕ ವೈಪರೀತ್ಯ ಅಂದ್ರೆ ಅತಿವೃಷ್ಟಿನೂ ಆದ್ರೂ ಬಂತು ಅಥವಾ ಅನಾವೃಷ್ಟಿ ಆದ್ರೂ ಬಂತು.
2: ಅಂದ್ರೆ ಅತಿ ಹೆಚ್ಚು ಮಳೆ ಆದ್ರೂ ಬರ್ತೈತಿ, ಮತ್ತೆ ಬರಗಾಲ ಬಿದ್ರೂ ಬರ್ತೈತಿ ಅಂತ ಹೇಳಾತ್ರ ಶಾಂತಕ್ಕ,
3: ಪರಿಹಾರ ಸಿಗ್ತದ ನಿಮಗ. ಹಂಗೇನೆ ಯಾವಾಗ್ಲೇ ಹೇಳಿದ್ನಲ್ಲ, 1.5% ರೈತರು ಕಟ್ಟಿಸಿದ್ರೆ ಸಾಕು, ಇನ್ನು ಉಳ್ಕಿದ ಸರ್ಕಾರ ಕೊಡ್ತದ. ಹಂಗೇನೆ ಆಹಾರ ಬೆಳೆಗಳು, ಎಣ್ಣೆಕಾಳು, ವಾಣಿಜ್ಯ ಅಥವಾ ತೋಟಗಾರಿಕೆ ಬೆಳೆಗಳಿಗೂ ಕೂಡ ವಿಮೆ ಅನ್ವಯ ಆಗ್ತದೆ ಇದಕ್ಕ. ಆಮೇಲೆ ರೈತರು ಅಧಿಕೃತ PMFBY ಪೋರ್ಟಲ್ ಅಥವಾ ಕರ್ನಾಟಕದ ಸಂರಕ್ಷಣೆ ಪೋರ್ಟಲ್ ಮೂಲಕ ಕೂಡ ನೋಂದಾಯಿಸ್ಕೊಳ್ಬಹುದು. ಇಲ್ಲೇ ಬಂದು ನೀವು ನೋಂದಣಿ ಮಾಡ್ಕೊಳ್ರಿ, ನಾ ಮಾಡ್ಕೊತೀನಿ.
1: ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿನ ಕ್ಯಾ
3: ಕೊಡ್ತೀನಿ,
1: ನೋಂದಣಿ
3: ಮಾಡ್ಕೊಡ್ತೀನಿ.
0: ಮತ್ತೆ ಇನ್ನೊಂದು, ಇದು ಬರೀ ಮುಂಗಾರಿ ಅಷ್ಟೇ ಅಲ್ಲ, ನೀವು ಮುಂಗಾರಿ ಬೆಳೆಯದು ಮಾಡಬಹುದು, ಹಿಂಗಾರಿ ಬೆಳೆಯದು ಮಾಡಬಹುದು, ಬೇಸಿಗೆ ಬೆಳೆಯದು ಮಾಡಬಹುದು. ನೀವು ಪ್ರತಿ ಸಲ ಬಿತ್ತನೆ ಆದಾಗ ನೀವು ಆಯಾ ಒಂದು ಕೊನೆಯ ದಿನಾಂಕ ನೋಡ್ಕೊಳ್ರಿ. ಆಮೇಲೆ ಎಲ್ಲ ಬೆಳೆಗಳು ಎಲ್ಲ ಕ್ಷೇತ್ರಕ್ಕೆ ಅನ್ವಯನ ಆಗಲ್ಲ. ನಿಮ್ಮ ಊರಾಗ ಅಥವಾ ನಮ್ಮ ಹೋಬಳಿಗೆ ಯಾವ ಬೆಳೆ ಇರ್ತದ ನೀವು ವೆಬ್ಸೈಟ್ನ ಚೆಕ್ ಮಾಡ್ಕೊರಿ, ಅಥವಾ ಈ CSEಗೆ ಬಂದು ಶಾಂತಕ್ಕ ಕೇಳಿದ್ರೆ ಹೇಳ್ತಾರೆ ನಮ್ಮ ಊರಿಗೆ ಯಾವ ಬೆಳೆ ಇದು ಕೊಟ್ಟಾರ ಅಂತೇಳಿ, ಆ ಬೆಳೆಗೆ ಅವರು ವಿಮಾ ಮಾಡಿ ಕೊಡ್ತಾರೆ.
1: ಅಂದಂಗ ನೋಡಿ, ಇವತ್ತು ಇಲ್ಲಿ ಸಿದ್ದಾಣ್ಣ ಬಂದಾನ ಅಂತೇಳಿ ನಮ್ಗೆ ಗೊತ್ತಾಯ್ತು, ಮತ್ತು ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಅವ ಇದ್ರೆ ಹ್ಞೂ ಅಂತಿದ್ದೆ, ನಾ ಇದ್ರೆ ಇಲ್ಲ ನಾ ಕತ್ತಿದ್ದೆ. ಈಗ ನೋಡಿ ಶಾಂತಕ್ಕೂ ಎಷ್ಟೊಂದು ಮಾಹಿತಿ ಇದ್ದು, ನಾ ಏನಿಲ್ಲ, ನಾಳೆಗೆ ಆಧಾರ್ ಕಾರ್ಡ್ ಏನು
3: ಉತ್ತಾರ
1: ಕೊಟ್ಬಿಡ್ತೀನಿ, ನನ್ನೊಂದು ಇದು ಮಾಡಿಬಿಡಕ.
2: ಅಕ್ಕ ನಂದು ಒಂದು ಬೆಳೆ ವಿಮೆ ಮಾಡಿಸ್ಕೊಡ ಆಯ್ತು ನೋಡುವ.
3: ಹ್ಞೂನಪ್ಪ ಆಯ್ತಲ್ಲ. ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚರ್ಚೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶಿದರಾಯ್ ಸಾಳುಂಕೆ, ಸಂತೋಷಿ ಕುಸೂರ್ ಹಾಗೆ ರೇವಣಸಿದ್ಧ ಚಂದಕವಟೆ.
4: ಕಾರ್ಯಕ್ರಮದ ನಿರ್ವಹಣೆ KV ಕೃಷ್ಣಪ್ಪ.
3: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
5: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ 330 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಗುರಿ ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆ ಬೆನ್ನೆಲುಬಾಗಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2017-18ರಲ್ಲಿ 1.7 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26ರಲ್ಲಿ 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಯಾಗಿ ಹೊರಹೊಮ್ಮಿರುವ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡೆಯಬೇಕೆಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಏಕೀಕೃತ ಪಾವತಿ ವ್ಯವಸ್ಥೆ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದಿದ್ದಾರೆ. ಜಾಗತಿಕ ಸವಾಲುಗಳ ನಡುವೆ ಭಾರತ ಕಳೆದ ವರ್ಷ ಶೇಕಡ 7.7ರಷ್ಟು ಪ್ರಗತಿ ಸಾಧಿಸಿದ್ದು 2047ರ ವೇಳೆಗೆ 30 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗಿ ಹೊರಹೊಮ್ಮುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಜಪಾನ್ನ ಟೋಕಿಯೋದಲ್ಲಿ ಅಲ್ಲಿನ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆಗಳ ಉನ್ನತ ಅಧಿಕಾರಿಯೊಂದಿಗೆ ನಡೆದ ಮಾತುಕತೆ ವೇಳೆ ಅವರು ಭಾರತೀಯ ಆರ್ಥಿಕ ಸಾಮರ್ಥ್ಯ ಮತ್ತು ಬೆಳವಣಿಗೆಯನ್ನು ಪ್ರಸ್ತಾಪಿಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ಸದೃಢ ಬ್ಯಾಂಕಿಂಗ್ ವಲಯ, ಬೆಳೆಯುತ್ತಿರುವ ಮಧ್ಯಮ ವರ್ಗ ಹಾಗೂ ಹೆಚ್ಚುತ್ತಿರುವ ತಲಾ ಆದಾಯ ದೇಶದ ಆರ್ಥಿಕ ಪ್ರಗತಿಗೆ ವೇಗ ನೀಡುತ್ತಿದೆ ಎಂದರು. ಜಪಾನ್ ಹೂಡಿಕೆದಾರರಿಗೆ ಭಾರತದ ಸೆಮಿಕಂಡಕ್ಟರ್, ಕೃತಕ ಬುದ್ದಿಮತ್ತೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ಅಪಾರ ಅವಕಾಶಗಳಿವೆ ಎಂದು ತಿಳಿಸಿದರು. H-1B ವೀಸಾ ಅರ್ಜಿಗಳನ್ನು ಸಲ್ಲಿಸುವ ಉದ್ಯೋಗದಾತ ಕಂಪನಿಗಳ ಮೇಲೆ ಸುಮಾರು 1.3 ಸಾವಿರದ $265 ಹೆಚ್ಚುವರಿ ಶುಲ್ಕವನ್ನು ವಿಧಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪ್ರಸ್ತಾಪಿಸಿದೆ. ಇದು ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಹಾಗೂ ಕೌಶಲ್ಯಯುತ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳ ಮೇಲೆ ಭಾರೀ ಆರ್ಥಿಕ ಹೊರೆಯಾಗಲಿದೆ. ಈ ಶುಲ್ಕದಿಂದ ವಾರ್ಷಿಕವಾಗಿ ಸುಮಾರು $8.8 ಶತಕೋಟಿ ಆದಾಯ ನಿರೀಕ್ಷಿಸಲಾಗಿದ್ದು, ವಲಸೆ ಅರ್ಜಿಗಳ ಪರಿಶೀಲನೆ, ವಂಚನೆ ಪತ್ತೆ ಹಾಗೂ ರಾಷ್ಟೀಯ ಭದ್ರತಾ ಪರಿಶೀಲನೆ ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ಅಮೆರಿಕದ ಆಂತರಿಕ ಭದ್ರತಾ ಇಲಾಖೆ ತಿಳಿಸಿದೆ. ಆದರೆ ಮಿತಿಗೆ ಒಳಪಡದ ಕೆಲವು ಲಾಭರಹಿತ ಹಾಗೂ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಸಲ್ಲಿಸುವ H-1B ಅರ್ಜಿಗಳಿಗೆ ಈ ಹೆಚ್ಚುವರಿ ಶುಲ್ಕ ಅನ್ವಯಿಸುವುದಿಲ್ಲ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ನಲ್ಲಿ ಭೇಟಿಯಾಗಲಿದ್ದಾರೆ. ಅವರಿಂದು ಚೀನಾ ಉಪಾಧ್ಯಕ್ಷ ಹಾನ್ ಜೆಂಗ್ ಅವರನ್ನು ಭೇಟಿ ಮಾಡಿದರು. ಇಂದು ನಡೆಯುತ್ತಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಗೂ ಮುನ್ನ ಉಭಯ ದೇಶಗಳು ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಿದವು ಎಂದು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದೆ. ಉಭಯ ರಾಷ್ಟಗಳ ನಾಯಕರ ನಡುವಿನ ಒಮ್ಮತದ ಆಧಾರದ ಮೇಲೆ ಆರ್ಥಿಕ, ರಾಜಕೀಯ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು

0: ಸುಧಾರಿಸುವ ಕುರಿತು ಕೂಡ ಚರ್ಚಿಸಲಾಯಿತು. ಹತ್ತು ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಡಂ ಅನ್ನು ಕೇರಳಂನಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಉತ್ರಾಡಂ ಕೇವಲ ತಿರುವೋಣಂನ ಮುನ್ನಾ ದಿನವಷ್ಟೇ ಅಲ್ಲದೆ ಹಬ್ಬದ ಅಂತಿಮ ಸಿದ್ಧತೆಗಳನ್ನು ಪೂರ್ಣಗೊಳಿಸಿ ಅಗತ್ಯ ವಸ್ತುಗಳ ಖರೀದಿ ನಡೆಸುವ ದಿನವೂ ಆಗಿದೆ. ಸಾಂಪ್ರದಾಯಿಕ ಉತ್ರಾಡ್ ಪಾಚೀಲ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮಾರುಕಟ್ಟೆಗಳು ಮತ್ತು ಖರೀದಿ ಕೇಂದ್ರಗಳಲ್ಲಿ ಜನದಟ್ಟಣೆ ಹೆಚ್ಚಿದೆ. ಮನೆಗಳನ್ನು ವರ್ಣರಂಜಿತ ಓಣಂ ಪುಷ್ಪಾಲಂಕಾರಗಳಿಂದ ಅಲಂಕರಿಸಲಾಗುತ್ತಿದ್ದು ನಾಳೆ ಬಡಿಸಲಾಗುವ ಸಾಂಪ್ರದಾಯಿಕ ಓಣಂಗೆ ಸಿದ್ಧತೆಗಳು ನಡೆಯುತ್ತಿವೆ. ವಿವಿಧೆಡೆ ವಿಶೇಷ ಪೂಜೆಗಳು ಆಯೋಜಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬಸೆಂಟ್ ಅವರು ಇರಾನ್ ವಿರುದ್ದ ಬೃಹತ್ ಮಟ್ಟದ ಆರ್ಥಿಕ ನಿರ್ಬಂಧಗಳನ್ನು ಘೋಷಿಸಿದ್ದು ಇದನ್ನು ಎದುರಿಸಲು ತಮ್ಮ ಬಳಿ 2 ವರ್ಷಗಳ ವಿಶೇಷ ಯೋಜನೆ ಸಿದ್ದವಾಗಿದೆ ಎಂದು ಇರಾನ್ ತಿಳಿಸಿದೆ. ಇರಾನ್ನೊಂದಿಗೆ ಅಮೆರಿಕವು ತನ್ನ ಎಲ್ಲಾ ಆರ್ಥಿಕ ಸಂಬಂಧಗಳನ್ನು ಕಡಿತಗೊಳಿಸಿದ್ದು ಇರಾನ್ಗೆ ಹಣಕಾಸಿನ ನೆರವು ನೀಡುವ ಇತರ ದೇಶಗಳನ್ನು ಜಾಗತಿಕವಾಗಿ ಪ್ರತ್ಯೇಕಿಸುವುದಾಗಿ ಬೆಸೆಂಟ್ ಎಚ್ಚರಿಸಿದ್ದಾರೆ. ಈ ನೂತನ ನಿರ್ಬಂಧಗಳು ಇರಾನ್ನ ತೈಲ ಸಾರಿಗೆ, ವಿಮಾನಯಾನ, ತಂತ್ರಜ್ಞಾನ, ಚಿನ್ನ ಹಾಗೂ ಡಿಜಿಟಲ್ ಸ್ವತ್ತುಗಳು ಸೇರಿದಂತೆ ಪ್ರಮುಖ 5 ವಲಯಗಳನ್ನು ಗುರಿಯಾಗಿಸಿಕೊಂಡಿದೆ. ಅಮೆರಿಕದ ಈ ಕ್ರಮಕ್ಕೆ ಪ್ರತಿಕ್ರಿಯಿಸಿರುವ ಇರಾನ್ನ ಆರ್ಥಿಕ ಸಚಿವ ಅಲಿ ಮದಾನಿ ಜದೇಹಾ ಇಂತಹ ನಿರ್ಬಂಧಗಳನ್ನು ಎದುರಿಸಲು ತಮ್ಮ ದೇಶ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಜಾಗತಿಕ ಇಂಧನ ಪೂರೈಕೆಯ ಪ್ರಮುಖ ಮಾರ್ಗವಾಗಿರುವ ಹಾರ್ಮೋಸ್ ಜಲಸಂಧಿ ಮೂಲಕ ಸರಕು ಸಾಗಾಣೆ ಇರಾನ್ ನಿರ್ಬಂಧ ಹೇರಿದ್ದು ಪ್ರಾದೇಶಿಕ ತೈಲ ರಫ್ತನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಸಿದೆ. ಪರಾರಿಯಾಗಿದ್ದ ಬಾಂಬಿಹಾ ಗ್ಯಾಂಗ್ನೊಂದಿಗೆ ಸಂಬಂಧ ಹೊಂದಿರುವ 3 ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ 3 ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದೆ. ಆರೋಪಿಗಳು ಸುಲಿಗೆ, ಗಡಿಯಾಚೆಗಿನ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತುಗಳ ಕಳ್ಳಸಾಗಣೆ ಸೇರಿದಂತೆ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಲುಧಿಯಾನದಲ್ಲಿ ನಡೆದ ಗ್ರೆನೇಡ್ ದಾಳಿಯಲ್ಲಿ ಸಂಚಿನೊಂದಿಗೂ ಇವರು ಸಂಬಂಧವಿದೆ ಎಂದು ಗೃಹ ಸಚಿವರ ಕಚೇರಿ ತಿಳಿಸಿದೆ. ಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾಟ್ನಾ ಸೇರಿದಂತೆ ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಬಾಗಲ್ಪುರ ಮತ್ತು ಬೇಗುಸರಾಯ್ ಜಿಲ್ಲೆಗಳಲ್ಲಿ ತಡೆಗೋಡೆಗಳು ಒಡೆದು 100 ಜನರು ಬಾಧಿತರಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ತಡೆಗೋಡೆಗಳ ದುರಸ್ತಿ ಕಾರ್ಯದಲ್ಲಿ ತೊಡಗಿವೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಘರಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆದಿದೆ. ದೆಹಲಿಯಲ್ಲಿಂದು ಭಾರಿ ಮಳೆಯಾಗಿದ್ದು ಹಲವು ಪ್ರದೇಶಗಳು ಜಲಾವೃತಗೊಂಡು ಸಂಚಾರ ಅಸ್ತವ್ಯಸ್ತವಾಗಿದೆ. ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲೂ ಪ್ರತಿಕೂಲ ಹವಾಮಾನದಿಂದ ವಿಮಾನ ಸಂಚಾರಕ್ಕೆ ಅಡಚಣೆಯಾಗಿದೆ. ಕನಿಷ್ಠ 18 ವಿಮಾನಗಳ ಸಂಚಾರ ರದ್ದಾಗಿದ್ದು 146 ವಿಮಾನಗಳು ವಿಳಂಬಗೊಂಡಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2 ಹಾಗೂ ಅಂತಿಮ ಪಂದ್ಯದ 3 ದಿನದಾಟದಲ್ಲಿಂದು ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಶ್ರೀಲಂಕಾ ಮುಂದುವರೆಸಿದೆ. ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿ 373 ರನ್ಗಳ ಹಿನ್ನಡೆಯಲ್ಲಿತ್ತು. ಅಲ್ಪ ಮಳೆ ಹಾಗೂ ಕ್ರೀಡಾಂಗಣ ತೇವಾಂಶದಿಂದ ಕೂಡಿದ್ದರ ಪರಿಣಾಮ ದಿನದಾಟಕ್ಕೆ ಅಲ್ಪ ಅಡ್ಡಿಯಾಗಿದೆ. 2 ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿತ್ತು. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾಗಿದ್ದರೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಧ್ರುವ್ ಜುರೇಲ್ ಅಜಯ 115 ರನ್ ಗಳಿಸಿದರೆ ಅವರಿಗೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಹತ್ತು ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ, ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ $30 trillion ಆರ್ಥಿಕತೆಯಾಗುವ ಗುರಿ, ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಶಶಾಂಕ್ ಶೇಷಗಿರಿ ಹಾಗೂ ಸುಪ್ರಿಯಾ ಹಾಡಿರುವ ಬೆಳ್ಳಿ ಚಿತ್ರದ ಹಾಡು. ಕವಿರಾಜ್ ಅವರ ಸಾಹಿತ್ಯವಿದೆ, ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಬೆಲ್ ಬಾಟಮ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯವಿದು, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ. ಇದು ಆಕಾಶವಾಣಿ.

0: ಬೆಂಗಳೂರು ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.

ಕೃಷ್ಣ ತನ್ನ ಸತಿಯರ ಜೊತೆಯಲ್ಲಿ ಕುಳಿತು ಬಿಟ್ಟು ತಮಾಷೆಯಾಗಿ ಮಾತನಾಡ್ತಾ ಇದ್ದಾನೆ. ನಗು ನಗುತ್ತಾ ಸರಸೋಕ್ತಿಗಳಿಂದ ಮಾತನ್ನ ಆಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜರ ಮಹಾರಾಜರನ್ನು ಕೂಡ ಕೂಡಿಕೊಂಡು ಬಿಟ್ಟು ಪಾರ್ಥ ನಗರದ ಸಮೀಪಕ್ಕೆ ಬಂದಿದ್ದಾನೆ. ವಿಷಯವನ್ನ ದಾರುಕ ಬಂದು ಹೇಳ್ತಾ ಇದ್ದಾನೆ, ಕೃಷ್ಣ ಪಾರ್ಥ ಬಂದಿದ್ದಾನೆ, ಎಲ್ಲ ರಾಜ ಮಹಾರಾಜರು ಕೂಡ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆ ದಾರುಕ ಹೇಳಿದಾಗ ಕೃಷ್ಣ ಅರಮನೆಯಿಂದ ಹೊರಟಿದ್ದಾನೆ.

ಆಗ ಕೃಷ್ಣ ಯಾಗಶಾಲೆಗೆ ಬಂದ್ಬಿಟ್ಟು ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ನೀನು ಇಲ್ಲೇ ಇರು, ನಾವು ರಾಜರ ಸಮೂಹವನ್ನ ಎಲ್ಲ ರಾಜ ಮಹಾರಾಜರು ಕೂಡ ಬಂದಿದ್ದಾರೆ ಅವರನ್ನ ಕರೆದುಕೊಂಡು ಬರ್ತೇನೆ, ಮಗದಾಲಭ್ಯ ಮುನಿಶ್ರೇಷ್ಠರು ಬಂದಿದ್ದಾರೆ ಅವರನ್ನು ಕೂಡ ಕರೆದುಕೊಂಡು ಬರ್ತೇನೆ, ನೀನು ಇಲ್ಲೇ ಇರು, ಜೊತೆಗೆ ನೀನು ಸ್ವಲ್ಪ ಹೊತ್ತು ಬಿಟ್ಟು ಉತ್ಸವದಿಂದ ಎಲ್ಲ ಪುರಜನರನ್ನು ಕೂಡ ಕೂಡಿಕೊಂಡು ಎಲ್ಲ ನಿನ್ನ ರಾಣಿವಾಸದವರನ್ನ ಅರಮನೆಯಲ್ಲಿರ್ತಕ್ಕಂತಹ ಅವರು ಎಲ್ಲರನ್ನು ಕೂಡಿಕೊಂಡು ಉತ್ಸವದಂತೆ ನೀನು ಅಲ್ಲಿಗೆ ಬಾ, ಪ್ರಾರ್ಥನನ್ನ ಬರಿಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೃಷ್ಣ ವಿದುರ ಧೃತರಾಷ್ಟ್ರ ಎಲ್ಲ ರಾಜ ಮಹಾರಾಜರನ್ನ ಕರೆದುಕೊಂಡ್ಬಿಟ್ಟು ಹೊರಟಿದ್ದಾನೆ ಆ ಊರ ಹೊರಬಾಗಲಿಗೆ.

ಊರಿನ ಬೀದಿ ಬೀದಿಗಳನ್ನ ರಂಗೋಲಿ ಹಾಕ್ಬಿಟ್ಟು ಪನ್ನೀರನ್ನ ಚಿಮುಕಿಸ್ಬಿಟ್ಟು ಅಲಂಕಾರವನ್ನ ಮಾಡಿದ್ದಾರೆ. ಧೂಪದ ವಾಸನೆ ತುಂಬಿ ಹೋಗ್ಬಿಟ್ಟಿದೆ. ಎಲ್ಲ ಹೂವುಗಳನ್ನ ತಂದು ಅಲಂಕಾರವನ್ನ ಮಾಡಿದ್ದಾರೆ. ಚಪ್ಪರವನ್ನ ಹಾಕಿದ್ದಾರೆ. ಒಳ್ಳೆಯ ಮಾಲೆಗಳನ್ನ ಕಟ್ಟಿದ್ದಾರೆ. ಸುಂದರವಾಗಿರ್ತಕ್ಕಂತಹ ನಗರದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಸುಗಂಧದ ವಾಸನೆ ಹೆಚ್ಚಾಗ್ತಾ ಇದೆ. ಎಲ್ಲ ಗುಡಿ ಗೋಪುರಗಳಿಗೂ ಕೂಡ ಬಣ್ಣ ಬಳಿದಿದ್ದಾರೆ. ಕುಂಕುಮದ ಪರಿಮಳ, ಕರ್ಪೂರದ ಪರಿಮಳ ಎಲ್ಲ ನಗರವನ್ನು ಕೂಡ ತುಂಬಿಕೊಂಡಿದೆ. ಆ ರೀತಿಯಾಗಿ ಅರ್ಜುನನ ಒಂದು ಸ್ವಾಗತಕ್ಕೋಸ್ಕರ ಈ ರೀತಿ ಸಿಂಗಾರವನ್ನ ಮಾಡಿದ್ದಾರೆ. ಹಸ್ತಿನಾಪುರಕ್ಕೆ, ಅಂತಹ ಒಂದು ಸುಂದರವಾದಂತಹ ನಗರಕ್ಕೆ ಬರ್ತಾ ಇದ್ದಾರೆ.

ಆಗಿ ಬರ್ತಾ ಇದೆ. ದಾರಿಯಲ್ಲಿ ಎಲ್ಲೂ ಕೂಡ ಬಿಡುವೇ ಇಲ್ಲ, ಜಾಗವೇ ಇಲ್ಲ. ಆ ರೀತಿಯಾಗಿ ಸಮುದ್ರದ ಉಪಾದಿಯಲ್ಲಿ ಆ ಪುರಜನರು ಅರ್ಜುನನನ್ನ ಎದುರುಗೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದಾರೆ.

ಎದುರುಗೊಳ್ಳ ಬೇಕು ಅನ್ನುವಂತಹ ಸಂಭ್ರಮದಿಂದ ಎಲ್ಲ ಪುರಜನರು ಕೂಡ ಬರ್ತಾ ಇದ್ದಾರಂತೆ. ಎಲ್ಲರೂ ಕೂಡ ತಮ್ಮ ತಮ್ಮನ್ನ ಶೃಂಗಾರ ಮಾಡಿಕೊಂಡಿದ್ದಾರೆ, ನಗರ ಶೃಂಗಾರವನ್ನು ಮಾಡಿದ್ದಾರೆ, ಜೊತೆಗೆ ಗೀತೆಗಳನ್ನ ಹಾಡ್ತಾ ವಾದ್ಯಗಳನ್ನ ನುಡಿಸ್ತಾ ಬರ್ತಾ ಇದ್ದಾರೆ. ಎಲ್ಲ ವಿನೋದವಾಗಿರ್ತಕ್ಕಂತಹ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಟರು ನರ್ತಕಿಯರು ಎಲ್ಲರೂ ಕೂಡ ಹಾಡ್ತಾ ಇದ್ದಾರೆ, ಮೃದಂಗ ವಾದ್ಯಗಳನ್ನ ನಗಾರಿಗಳನ್ನ ಬಾರಿಸ್ತಾ ಇದ್ದಾರೆ. ಹೊಳೆ ಹೊಳೆಯತಕ್ಕಂತಹ ವಿಲಾಸಿನಿಯ ಗುಂಪು ಶೋಭಾಯಮಾನ

ಯಶೋದೆ ಕುಂತಿ ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಅವರೆಲ್ಲರೂ ಕೂಡ ಆನೆಯ ಮೇಲೆ ಕುಳಿತು ಬಿಟ್ಟು ಬರ್ತಾ ಇದ್ದಾರೆ. ಜೊತೆಗೆ ಮಧ್ಯದಲ್ಲಿ ಸ್ತ್ರೀ ಸಮೂಹ, ಮತ್ತೆ ಅದರ ನಡುವೆ ರುಕ್ಮಿಣಿ, ಮತ್ತೆ ಸತ್ಯಭಾಮೆಯರ ಪಲ್ಲಕ್ಕಿ ಬರ್ತಾ ಇದೆ. ಹೀಗೆ ಎಲ್ಲರೂ ಕೂಡ ಅರ್ಜುನನನ್ನ ನೋಡೋದಕ್ಕೋಸ್ಕರ ಬರ್ತಾ ಇದೆ. ಅವರು ಮುಡಿದುಕೊಂಡಿರ್ತಕ್ಕಂತಹ ಆ ಪಾರಿಜಾತದ ಹೂವು, ಅದರ ಸುಗಂಧವನ್ನ ಕಂಡುಬಿಟ್ಟು ದುಂಬಿಗಳು ಹಿಂಬಾಲಿಸ್ತಾ ಇದೆಯಂತೆ. ಆ ಝಂಕಾರವನ್ನ ಮಾಡ್ತಾ ಇರ್ತಕ್ಕಂತಹ ದುಂಬಿಗಳು ಅವರೆಲ್ಲರ ಹಿಂದೆ ಆ ಸಖಿಯರ ಜೊತೆಯಲ್ಲಿ ಬರ್ತಾ ಇದೆ. ದುಂಬಿಗಳು ಕೂಡ ಅರ್ಜುನನನ್ನು ನೋಡೋದಕ್ಕೋಸ್ಕರ ಎಲ್ಲ ಜನ ಸಮೂಹ, ಜೊತೆಗೆ ರಾಣಿವಾಸದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ.

ರಾಣಿಯರಾದಂತಹ ಜಾಂಬುವತಿ ಮೊದಲಾದ ಎಲ್ಲ ಕಮಲಮುಖಿಯರು ಎಲ್ಲರೂ ಕೂಡ ಸುಂದರವಾದಂತಹ ಸ್ತ್ರೀಯರು ಬರ್ತಾ ಇದ್ದಾರೆ. ಅಲ್ಲಿ ಪರಿಪರಿಯಾಗಿರ್ತಕ್ಕಂತಹ ಉತ್ತಮ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾರೆ, ಸುಗಂಧವನ್ನು ಪೂಸಿದ್ದಾರೆ, ಹೂಮಾಲೆಗಳನ್ನು ಆಭರಣಗಳನ್ನು ತೊಟ್ಕೊಂಡಿದ್ದಾರೆ, ಕಿರೀಟಗಳನ್ನು ತೊಟ್ಕೊಂಡಿದ್ದಾರೆ. ಹೀಗೆ ಜೊತೆಗೆ ತಾಂಬೂಲದ ಕೆಂಪು ಬಣ್ಣದ ಆ ಶೋಭೆ ಅವರ ಮುಖಕ್ಕೆ ಶೋಭೆಯನ್ನು ಹೆಚ್ಚಿಸ್ತಾ ಇದೆ. ಬಂಗಾರದ ಪಲ್ಲಕ್ಕಿಗಳನ್ನು ಹಿಡಿದುಕೊಂಡ್ಬಿಟ್ಟು ಹತ್ತಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ.

ಅರ್ಜುನನನ್ನ ಎದುರುಗೊಳ್ಳೋದಕ್ಕೋಸ್ಕರ ಹೋಗ್ತಾ ಇರ್ತಕ್ಕಂತಹ ದಾರಿಯಲ್ಲಿ ಸ್ತ್ರೀ ಸಮೂಹ ತುಂಬಿ ಹೋಗ್ಬಿಟ್ಟಿದೆಯಂತೆ. ಅವರು ಉಟ್ಟಿರ್ತಕ್ಕಂತಹ ಬಟ್ಟೆ ಒಡವೆ ಇದೆಲ್ಲವೂ ಕೂಡ ಕುಂಕುಮದ ಪುಡಿಯಂತೆ ಕಾಣ್ತಾ ಇದೆಯಂತೆ, ಬಂಗಾರದ ಪುಡಿಯಂತೆ ಕಾಣ್ತಾ ಇದೆಯಂತೆ. ಅವರ ಸಂಭ್ರಮ ನಡೀತಾ ಇದ್ದಾಗ ಅವರ ಹಾರಗಳು ಎಲ್ಲವೂ ಕೂಡ ಹರಿದು ಹೋಗ್ಬಿಟ್ಟಿದೆಯಂತೆ, ಹರಿತಾ ಇದೆಯಂತೆ. ಅಷ್ಟು ಸಂಭ್ರಮವನ್ನು ಆವೇಗವನ್ನು ಅವರು ಮಾಡ್ಕೊಂಡಿದ್ದಾರೆ. ಅವರ ಕಡೆಗಣ್ಣ ನೋಟ ಇದೆಯಲ್ಲ, ಎಲ್ಲ ನೋಡ್ತಕ್ಕಂತಹ ಅವರ ಕಣ್ಣುಗಳಿಂದ ಕಾಂತಿ ಸೂಸ್ತಾ ಇದೆ, ಅವರ ಉಟ್ಟಿರ್ತಕ್ಕಂತಹ ಬಟ್ಟೆಗಳಿಂದ ಕಾಂತಿ ಹೊಮ್ಮತಾ ಇದೆ, ಅವರ ಹಾವಭಾವಗಳು ಎಲ್ಲರಿಗೂ ಕೂಡ ಮನೋಹರವಾಗಿ ಕಾಣ್ತಾ ಇದೆ. ಎಲ್ಲರೂ ಕೂಡ ಸಂತೋಷದಿಂದ ಅರ್ಜುನನನ್ನು ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ.

ಈ ವೈಭವದಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇರತಕ್ಕಂತಹ ಮಹಾರಾಜರನ್ನ ನೋಡಬೇಕು, ಪಾರ್ಥನನ್ನ ಕಾಣಬೇಕು, ಸೈನ್ಯವನ್ನ ನೋಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಅರ್ಜುನನ ಪಕ್ಕದಲ್ಲಿ ಬರ್ತಾ ಇರತಕ್ಕಂತಹ ಚತುರಂಗ ಸೈನ್ಯ ಅದನ್ನ ನೋಡಿಬಿಟ್ಟು, ಜೊತೆಗೆ ಅರ್ಜುನ ಎರಡು ಕುದುರೆಗಳನ್ನ ತರ್ತಾ ಇದ್ದಾನಂತೆ. ಎಲ್ಲರೂ ಕೂಡ ನೋಡಿದ್ರು, ಸ್ತ್ರೀಯರು ಅವರು ಚಂದನ ಮುತ್ತು ಅಕ್ಷತೆ ಕುಂಕುಮಗಳಿಂದ ಮಿಶ್ರಿತವಾಗಿರ್ತಕ್ಕಂತಹ ಮೊಸರು ಅರಳು ಗರಿಕೆಗಳು ಸೇರಿರ್ತಕ್ಕಂತಹ ದೊಡ್ಡ ಬಂಗಾರದ ತಟ್ಟೆಯಲ್ಲಿ ಆ ಅರ್ಜುನನಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ, ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುತ್ತಿನ ಒಂದು ಸೇಸೆಯನ್ನ ಅಭಿಷೇಕವನ್ನ ಅವರೆಲ್ಲರೂ ಕೂಡ ಅರ್ಜುನನಿಗೆ ಮಾಡ್ತಾ ಇದ್ದಾರೆ.

ಪ್ರದ್ಯುಮ್ನ, ಯವನಾಶ್ವ, ಸಾತ್ಯಕಿ, ವೃಷಕೇತು, ಸಾಂಬ ಎಲ್ಲ ರಾಜರು, ಕೃತವರ್ಮ, ಮೇಘನಾಥ, ಅನುಸಾಲ್ವ, ಸುವೇಗ, ಹೀಗೆ ಅನಿರುದ್ಧಾದಿಗಳು ಎಲ್ಲರೂ ಕೂಡ ಬಂದ್ಬಿಟ್ಟು ಆ ಧೃತರಾಷ್ಟ್ರನನ್ನ ಮೊದಲು ನೋಡ್ತಾ ಇದ್ದಾರಂತೆ. ಜೊತೆಗೆ ಹಂಸಧ್ವಜ, ಚಂದ್ರಹಾಸ, ನೀಲಧ್ವಜ, ಬಬ್ರುವಾಹನ, ವೀರವರ್ಮ ಎಲ್ಲ ರಾಜರು ಕೂಡ ಉಚಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಬಂದ್ಬಿಟ್ಟು ಗೌರವದಿಂದ ಧೃತರಾಷ್ಟ್ರನನ್ನ ಕಾಣ್ತಾ ಇದ್ದಾರೆ.

ಎಲ್ಲರೂ ಕೂಡ ಅಲ್ಲಿ ವಂದನೆಯನ್ನು ಮಾಡ್ತಕ್ಕಂತಹ ಅವರನ್ನು ನೋಡ್ತಾ ಇದ್ದಾರೆ, ವಂದಿಸಿದವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹಾಗೆ ಯಾವ ಯೋಗ್ಯತೆಯನ್ನು ಅವನು ನೋಡಿಕೊಂಡು ಇವನು ದೊಡ್ಡವನು, ಇವನು ಹಿರಿಯ, ಇವನು ಜ್ಞಾನಿ ಎನ್ನತಕ್ಕಂಥವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾರಿಂದ ನಮಸ್ಕಾರವನ್ನು ಪಡೆದುಕೊಳ್ಬೇಕೋ ಅವರಿಂದ ನಮಸ್ಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಯಾರಿಗೆ ನಮಸ್ಕಾರವನ್ನು ಮಾಡಬೇಕೋ ಅಂಥವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಬಂಧುಗಳು ಒಬ್ಬರನ್ನೊಬ್ಬರು ತಬ್ಬಿಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಯಾರೂ ಕೂಡ ಆ ಒಬ್ಬರ ಮುಖವನ್ನು ವರ್ಷದಿಂದಲೂ ಕೂಡ ನೋಡೋದಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ ಅವರ ಯೋಗಕ್ಷೇಮ ಏನು ಅನ್ನತಕ್ಕಂತಹ ವಿಷಯವೂ ಕೂಡ ತಿಳಿದಿಲ್ಲ. ಹಾಗಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಳ್ತಾ ಇದ್ದಾರೆ. ಬಂಧುಗಳು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಹೊಸ ಹೊಸ ಸಂಭಾಷಣೆಗಳಿಂದ ತುಂಬ ಸಂತೋಷಗೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಭಗದಾಲಭ್ಯ ಮುನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ರಥದಿಂದ ಮತ್ತು ಪಲ್ಲಕ್ಕಿಗಳಿಂದ ಎಲ್ಲರೂ ಕೂಡ ಇಳಿದು ಬಿಟ್ಟು ಆ ಕೃಷ್ಣನ ನೇಮದಿಂದ, ಕೃಷ್ಣನ ಆಜ್ಞೆಯಂತೆ ಎಲ್ಲರೂ ಕೂಡ ಯಾಗಶಾಲೆಗೆ ಬಂದಿದ್ದಾರೆ ಧರ್ಮರಾಜನನ್ನು ಕಾಣೋದಕ್ಕೋಸ್ಕರ. ಆ ಸಮಯಕ್ಕೆ ಗೋಧೂಳಿ ಲಗ್ನ ಉಂಟಾಗಿದೆ.

ಎಲ್ಲರೂ ಕೂಡ ರಾಜ ಮಹಾರಾಜರು ಸೈನಿಕರು ಎಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಛತ್ರ ಚಾಮರಗಳನ್ನ ಬೀಸ್ತಾ ಇದ್ದಾರೆ. ಸೀಗುರಿ ಪತಾಕೆಗಳು ಎಲ್ಲವೂ ಕೂಡ ಹಾರಾಡ್ತಾ ಇದೆ. ವಾದ್ಯ ಧ್ವನಿಯನ್ನು ಮಾಡ್ತಾ ಇದ್ದಾರೆ. ವಂದಿ ಮಾಗದರು ತಮ್ಮ ತಮ್ಮ ರಾಜ ಮಹಾರಾಜರಿಗೆ ಜಯಘೋಷವನ್ನು ಮಾಡ್ತಾ ಇದ್ದಾರೆ, ಜಯಕಾರವನ್ನು ಮಾಡ್ತಾ ಇದ್ದಾರೆ. ಸಂಗೀತ ನರ್ತನ ಮೇಳುಗಳು ಎಲ್ಲವೂ ಕೂಡ ಜೊತೆ ಜೊತೆಯಾಗಿ ಬರ್ತಾ ಇದೆ. ಆ ಚತುರಂಗ ಸೇನೆಯ ಜೊತೆಯಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ರಾಜ ಮಹಾರಾಜರು ಗುಂಪು ಗುಂಪಾಗಿ ಬರ್ತಾ ಇದ್ದಾರಂತೆ. ಏನು ಉತ್ಸವ! ಅಂತಹ ಉತ್ಸವದಲ್ಲಿ ಅವರೆಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಧರ್ಮರಾಜನನ್ನು ನೋಡೋದಕ್ಕೋಸ್ಕರ ಬರ್ತಾ ಇದ್ದಾರೆ.

ಅಶ್ವ ಬರ್ತಾ ಇದೆ, ಅದರ ಹಿಂದೆ ಸಮಸ್ತ ಯಾದವ ಸೇನೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಎಡಭಾಗದಲ್ಲಿ ಅರ್ಜುನ, ವೃಷಕೇತು ಅವರು ಬರ್ತಾ ಇದ್ದಾರೆ. ಹಿಂದೆ ಹಂಸಧ್ವಜ, ಮಯೂರಧ್ವಜ ಮೊದಲಾದ ರಾಜರು ಇವರೊಡನೆ ಬರ್ತಾ ಇದ್ದಾರೆ. ಅಗಣಿತವಾಗಿರ್ತಕ್ಕಂತಹ ಕರ್ಪೂರ ತೈಲವನ್ನ ಎಲ್ಲರೂ ಕೂಡ ಪೂಸ್ಕೊಂಡಿದ್ದಾರೆ. ಅತಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾರೆ. ಉರಿತಾ ಇರತಕ್ಕಂತಹ ದೀಪದ ಬೆಳಕಿನಲ್ಲಿ ಗೋಧೂಳಿ ಲಗ್ನದಲ್ಲಿ ಎಲ್ಲರೂ ಕೂಡ ಯಾಗ ಮಂಟಪವನ್ನು ಪ್ರವೇಶಿಸಿದ್ದಾರೆ. ಯುಧಿಷ್ಠಿರನನ್ನ, ಧರ್ಮರಾಜನನ್ನ ನೋಡೋದಕ್ಕೋಸ್ಕರ ಕೃಷ್ಣನ ಜೊತೆಯಲ್ಲಿ ಎಲ್ಲರೂ ಕೂಡ ಯಾಗಶಾಲೆಗೆ ಬಂದಿದ್ದಾರೆ.

ದೇವತೆಗಳು ಕೂಡ ಸಂಭ್ರಮದಿಂದ ಸದ್ದನ್ನ ಕಿವಿಯಲ್ಲಿ ಕೇಳ್ತಾ ಇದ್ದಾರಂತೆ. ಇಲ್ಲಿ ನಡೀತಾ ಇರ್ತಕ್ಕಂತಹ ವಾದ್ಯ ಘೋಷಗಳನ್ನ ದೇವತೆಗಳು ಕೇಳ್ತಾ ಇದ್ದಾರೆ. ರಪ್ಪೆ ಇಲ್ಲ, ಅವರಿಗೆ ಕಣ್ಣು ಮುಚ್ಚಿಕೊಳ್ಬೇಕಾಗಿಲ್ಲ. ಇದನ್ನ ನೋಡುವಂತಹ ಸಾಧ್ಯತೆ ಅವರಿಗೆ ಇದೆಯೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂರ್ಯ ಚಂದ್ರವಂಶದ ಎಲ್ಲರೂ ಕೂಡ ರಾಜಮಹಾರಾಜರು, ಅನೇಕ ಜನರು ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಆ ಯಾಗಗಳು ಈ ಯಾಗಕ್ಕೆ ಸರಿಸಮನಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕೃಷ್ಣ ಇದ್ದಾನೆ. ಯಾವ ಯಾಗದ ಅಧಿಪತಿಯಾಗಿರ್ತಕ್ಕಂತಹ ಯಾಗದ ಪುಣ್ಯವನ್ನು ಕೊಡತಕ್ಕಂತಹ ಹವಿಸ್ಸನ್ನು ತೆಗೆದುಕೊಳ್ತಕ್ಕಂತಹ ಆ ಪರಮಾತ್ಮ ಕೃಷ್ಣ ಇದ್ದಾನೆ. ಆದ್ದರಿಂದ ಇಂತಹ ಯಾಗಕ್ಕೆ, ಈ ಧರ್ಮರಾಜನ ಯಾಗಕ್ಕೆ ಯಾವುದೂ ಕೂಡ ಸರಿಸಾಟಿ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣನ ಜೊತೆಯಲ್ಲಿ ಲಕ್ಷ್ಮೀ ಬಂದಿದ್ದಾಳೋ, ಹಾಗೆ ಎಲ್ಲ ರಾಜಮಹಾರಾಜರು ಕೂಡ ಸಂಪತ್ತನ್ನು ತಂದಿದ್ದಾರಂತೆ. ಕ್ಷೀರಸಾಗರವೂ ಕೂಡ ಬಂದಿದೆಯೋ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಸೈನಿಕರು ಕೂಡ ಬಂದಿದ್ದಾರೆ. ಸಮುದ್ರದ ಪಾದಿಯಲ್ಲಿ ಸೈನ್ಯ ಬಂದುಬಿಟ್ಟಿದೆ. ಅವರೆಲ್ಲರೂ ಕೂಡ ಧರ್ಮರಾಜನನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಇದನ್ನು ವರ್ಣಿಸೋದಕ್ಕೆ ಯಾವ ಕವಿಯಿಂದ ಸಾಧ್ಯ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಾರೆ.

ಅಶ್ವಮೇಧಯಾಗಕ್ಕೆ ದೀಕ್ಷಿತನಾಗಿ ಯಜಮಾನನಾಗಿ ಕುಳಿತಿರ್ತಕ್ಕಂತಹ ವಿರಾಜಮಾನವಾಗಿರ್ತಕ್ಕಂತಹ ಧರ್ಮರಾಜನನ್ನ ಅರ್ಜುನ ನೋಡ್ದ. ಬಂದುಬಿಟ್ಟು ಕುದುರೆಗಳನ್ನು ಒಪ್ಪಿಸ್ತಾ ಇದ್ದಾನೆ. ಅಣ್ಣ, ನಾವು ಎಲ್ಲ ಜೈತ್ರ ಯಾತ್ರೆಯನ್ನು ಮುಗಿಸ್ಕೊಂಡ್ಬಿಟ್ಟು ಎಲ್ಲ ರಾಜ ಮಹಾರಾಜರೊಡನೆ ಬಂದಿದ್ದೇನೆ. ನೋಡು, ಈ ಅಶ್ವ ಅದನ್ನು ಕಳಿಸ್ಕೊಟ್ಟಿದ್ದೀಯಲ್ಲ, ಆ ಅಶ್ವವನ್ನು ರಕ್ಷಣೆ ಮಾಡಿಕೊಂಡು ಹಾಗೆ ನಾನು ತಂದಿದ್ದೇನೆ ಅಂತ ಹೇಳಿ ಧರ್ಮರಾಜನಿಗೆ ಒಪ್ಪಿಸಿದ್ದಾನೆ. ಅವನು ಆ ಅರ್ಜುನನ್ನು ಆಲಂಗಿಸ್ಕೊಳ್ತಾ ಇದ್ದಾನೆ. ಪ್ರೀತಿಯಿಂದ ತಮ್ಮನನ್ನು ತಬ್ಬುಕೊಂಡ್ಬಿಟ್ಟು ಪ್ರದ್ಯುಮ್ನ, ವೃಷಕೇತು ಮೊದಲಾದ ಆ ಜೊತೆಯಲ್ಲಿ ಬಂದಂತಹ ಪ್ರಮುಖರನ್ನ ಎಲ್ಲರನ್ನು ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾನಂತೆ. ಅವರನ್ನ ಮಾತನಾಡಿಸ್ತಾ ಇದ್ದಾನೆ, ಅವರನ್ನು ಹೊಗಳ್ತಾ ಇದ್ದಾನೆ. ಹೀಗೆ ಹೊಗಳ್ತಾ ಕೃಷ್ಣ ಪ್ರಮುಖರಾಗಿರ್ತಕ್ಕಂತಹ ಹಂಸಧ್ವಜ ಮೊದಲಾದ ರಾಜರನ್ನ ಆ ಧರ್ಮರಾಜನಿಗೆ ಪರಿಚಯವನ್ನು ಮಾಡ್ತಾ ಇದ್ದಾನೆ.

ಕೊಡ್ತಾ ಇದ್ದಾನೆ, ಧರ್ಮರಾಜನನ್ನ ಕೊಡದುಬಿಟ್ಟು ಕೃಷ್ಣ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದಾನೆ. ಇವನು ರಾಜಹಂಸನಾದ ಹಂಸಧ್ವಜ. ರಾಜಹಂಸ ಅಂತ ಹೇಳಿದ್ರೆ ಆ ಎಲ್ಲ ರಾಜಮಹಾರಾಜರಲ್ಲಿ ಬೆಳ್ಳಗೆ ಇರ್ತಕ್ಕಂಥವನು, ಶುಭ್ರವಾಗಿರ್ತಕ್ಕಂಥವನು ಅಂಥವನು ಈ ಹಂಸಧ್ವಜ. ಇವನು ವೀರನಾಗಿರ್ತಕ್ಕಂತಹ ವೀರವರ್ಮ. ಇವನನ್ನು ಗೆಲ್ಲೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅಂತಹ ವೀರವರ್ಮ, ವೀರನಾಗಿರ್ತಕ್ಕಂಥವನು ಅವನು ಈ ವೀರವರ್ಮ. ಜೊತೆಗೆ ರಾಜಾಭರಣ, ರಾಜರಲ್ಲಿ ಆಭರಣ ಸ್ವರೂಪನಾಗಿರ್ತಕ್ಕಂಥವನು. ಎಲ್ಲ ರಾಜಮಹಾರಾಜರನ್ನ ಹೋಲಿಸಿದರೆ ಇವನು ಆಭರಣದ ನವರತ್ನದಂತೆ ಮಧ್ಯದಲ್ಲಿರ್ತಕ್ಕಂತಹ, ಆಭರಣದ ಮಧ್ಯೆ ನವರತ್ನವನ್ನು ಕೂಡಿಸಿದರೆ ಹೇಗಿರುತ್ತೋ ಹಾಗೆ ಇರ್ತಕ್ಕಂಥವನು ಈ ನೀಲಧ್ವಜ ಅಂಥೇಳಿ ಹೊಗಳ್ತಾ ಇದ್ದಾನೆ. ಜೊತೆಗೆ ಈ ದವಾಗ್ನಿಯಂತೆ ಇರ್ತಕ್ಕಂಥವನು, ವಿರೋಧಿ ಬಲಕ್ಕೆ ದಾವಾಗ್ನಿ, ವೈರಿಗಳಿಗೆ ದವಾಗ್ನಿಯಂತೆ ಇರ್ತಕ್ಕಂತಹ ಮಯೂರಧ್ವಜ. ಇವನು ಭೂಮಂಡಲದಲ್ಲಿ ಚಂದ್ರನಂತೆ ಹೊಳಿತಾ ಇರ್ತಕ್ಕಂಥವನು, ಚಂದ್ರನಂತೆ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು ಈ ಚಂದ್ರಹಾಸ ಇವನು ಅಂಥೇಳಿ. ಜೊತೆಗೆ ಬಬ್ರುವಾಹನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇವನು ಬಬ್ರುವಾಹನ, ದೇವೇಂದ್ರನ ಮಗನಾಗಿರ್ತಕ್ಕಂತಹ ಅರ್ಜುನನ ಮಗ ಇವನು ಬಬ್ರುವಾಹನ ಅಂಥೇಳಿ ಎಲ್ಲ ರಾಜಮಹಾರಾಜರನ್ನು ಕೃಷ್ಣ ಪರಿಚಯ ಮಾಡ್ತಾ ಇದ್ದಾನೆ.

ಇದ್ದಾನೆ ಧರ್ಮರಾಜ. ನಾನು ಹೇಳ್ತಕ್ಕಂತಹ ಮಾತು ಅತಿಶಯೋಕ್ತಿಯಲ್ಲ. ಇವರೆಲ್ಲರೂ ಕೂಡ ವೀರರು, ಪರಾಕ್ರಮಿಗಳು. ಇವರು ಇವರನ್ನು ಉಪಚರಿಸಬೇಕು, ಇವರನ್ನು ಆಧರಿಸಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ರಾಜರ ಮಕ್ಕಳು, ಅವರ ಜೊತೆಯಲ್ಲೇ ಬಂದಿರತಕ್ಕಂತಹ ಅವರ ಸಹೋದರರು, ಅವರ ಮಂತ್ರಿಗಳು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಾನಂತೆ. ಒಬ್ಬೊಬ್ಬರನ್ನು ಪರಿಚಯ ಮಾಡಿದಂತೆ ಅವರೆಲ್ಲರೂ ಕೂಡ ಬಂದು ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸ್ತಾ ಇದ್ದಾರೆ. ಅದು ಮೇರು ಪರ್ವತದಂತೆ ಆಗ್ಬಿಟ್ಟಿದೆಯಂತೆ. ಅದನ್ನು ತೋರಿಸ್ತಾ ಇದ್ದಾನೆ ಧರ್ಮರಾಜ. ಇವರೆಲ್ಲರೂ ಕೂಡ ವೀರರು, ಇವರು ಯಾರೂ ಕೂಡ ಹೇಳಿಗಳಲ್ಲ ಅಂತ ಹೇಳಿ ಅವರನ್ನು ಪರಿಚಯ ಮಾಡ್ತಾ ಇದ್ದಾನೆ.

ಆಗ ಎಲ್ಲ ರಾಜ ಮಹಾರಾಜರು ಕೂಡ ಕೃಷ್ಣನನ್ನ ಮುತ್ಕೊಂಡ್ಬಿಟ್ಟಿದ್ದಾರಂತೆ. ಕೃಷ್ಣನ ಹತ್ರ ಹೇಳ್ತಾ ಇದ್ದಾರೆ, ದೇವಾ ನಿನ್ನ ದರ್ಶನ ಆಯಿತು, 20 ಚತುರ್ಮುಖ ಬ್ರಹ್ಮರ ಆಯುಷ್ಯವನ್ನ ನೋಡಿರ್ತಕ್ಕಂತಹ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು, ಇನ್ನೇನು ಬೇಕು ನಮಗೆ, ನಮ್ಮ ಜನ್ಮ ಸಾರ್ಥಕವಾಯಿತು, ಯಾವುದೋ ಪೂರ್ವ ಜನ್ಮದ ಪುಣ್ಯದಿಂದ ನಿನ್ನ ದರ್ಶನ ಈ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು, ಯುದ್ಧವನ್ನು ಮಾಡ್ತಾ ಮಾಡ್ತಾ ನೀನು ದೇಶವನ್ನು ಗೆಲ್ತಾ ಹೋದಿಯಲ್ಲ, ಜೊತೆಯಲ್ಲಿ ಬಂದಿದ್ದರಿಂದಲೇ ನಮಗೆ ಎಲ್ಲ ದೇಶಗಳ ಪರಿಚಯ ಆಯಿತು, ಎಲ್ಲ ದೇಶಗಳನ್ನು ನೋಡಿದ್ದೇವೆ, ಇನ್ನು ನಮ್ಮ ಪುಣ್ಯಕ್ಕೆ ಎಣೆ ಇಲ್ಲ, ಜೊತೆಗೆ ಧರ್ಮಕ್ಕೆ ಮನೆಯಾಗಿರ್ತಕ್ಕಂತಹ ಧರ್ಮರಾಜನನ್ನು ನೋಡಿದ್ವಿ, ಇಷ್ಟರಿಂದ ನಮಗಿನ್ನೇನು ಬೇಕು ಅಂಥೇಳಿ ಕೃಷ್ಣನನ್ನು ಹೊಗಳ್ತಾ ಇದ್ದಾರೆ ಆ ಎಲ್ಲ ರಾಜ ಮಹಾರಾಜರುಗಳು.

0: ಆ ರಾಜ ಮಹಾರಾಜರ ಮಾತುಗಳನ್ನ ಕೇಳ್ತಾ ಇದ್ದಂತಹ ಕೃಷ್ಣನಿಗೆ ನಗು ಬರ್ತಾ ಇದೆ. ನಗು ನಗುತ್ತಾ ಅವರನ್ನ ಮಾತನಾಡಿಸ್ತಾ ಇದ್ದಾನೆ. ಮತ್ತೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ಇವರನ್ನ ನೀನು ಉಪಚರಿಸಬೇಕು ಅಂದಾಗ ಧರ್ಮರಾಜ ಆ ಎಲ್ಲ ರಾಜ ಮಹಾರಾಜರನ್ನ ವಿವಿಧೋಪಚಾರಗಳಿಂದ ಸತ್ಕರಿಸಿದ್ದಾನಂತೆ. ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾನೆ, ಒಳ್ಳೆಯ ಊಟ ಉಪಚಾರವನ್ನು ಮಾಡಿದ್ದಾನೆ. ಬಳಿಕ ಭಗದಾಲಭ್ಯರನ್ನು ಕೋರಿಸಿಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಎಲ್ಲ ಮುನಿಗಳ ಮಧ್ಯದಲ್ಲಿ ಇನ್ನು ಯಾಗವನ್ನು ಮಾಡಬೇಕು, ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಬಿಟ್ಟು ಇಷ್ಟಿಕಾಶಯನವನ್ನು ಮಾಡೋದಕ್ಕೋಸ್ಕರ ಇಟ್ಟಿಗೆಗಳನ್ನು ತರಿಸ್ತಾ ಇದ್ದಾನೆ ಧರ್ಮರಾಜ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashwani and I am Valsa Williams with the midday news. The headlines. Prime Minister Narendra Modi terms UPI as major turning point in India's digital payments journey, earns global recognition with operations across 11 countries. Centre empowers West Bengal government to conduct hearings under CAA to issue citizenship certificates to eligible applicants. National Security Advisor Ajit Doval to hold special representatives talks with Chinese Foreign Minister Wang Yi on India-China boundary issue in Beijing today. United States proposes additional 1.03 lakh

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ರಾಜ್ಯದ 102 ತಾಲೂಕುಗಳಲ್ಲಿ

ಬರಗಾಲ ಉಂಟಾಗಿದ್ದು ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಕುರಿತು ವರದಿ ಸಲ್ಲಿಕೆ ಮಾಡಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವಾರವೂ ಬರಗಾಲದ ಬಗ್ಗೆ ವಿಮರ್ಶೆ ನಡೆಸಲಾಗುತ್ತಿದ್ದು, ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರಗಳ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಹನೂರು ಗುಂಡಿನ ದಾಳಿ ಪ್ರಕರಣ

0: ಗ್ರಾಮಗಳ ವಿಕಾಸವೇ ಪಂಚಾಯಿತಿ ಅಭಿವೃದ್ಧಿಗಳ ಪರಮಧ್ಯೇಯ ಎಂದು ಗುರಿಯಾಗಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿಂದು ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಂಬಡ್ತಿ ಪಡೆದ 528 ಸಿಬ್ಬಂದಿಗೆ ನಿಷ್ಠೆ, ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಯಾರೊಬ್ಬರೂ ಗೂಳೆ ಹೋಗಬಾರದು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ವಿಬಿಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಆಸ್ತಿಯನ್ನು ಸೃಜಿಸಲು ಮತ್ತು ಬಡ ಶೋಷಿತ ಜನರಿಗೆ ಉದ್ಯೋಗ ನೀಡಲು ಶ್ರಮಿಸುವಂತೆ ಸೂಚಿಸಿದ್ದಾರೆ. ಅಂತರ್ಜಲ ಮಟ್ಟ ಹೆಚ್ಚಳ, ಕೊಟ್ಟಿಗೆ ನಿರ್ಮಾಣ, ರಸ್ತೆ ನಿರ್ಮಾಣ, ಕಾಲುವೆ ನಿರ್ಮಾಣ ಸೇರಿದಂತೆ 318 ಕಾಮಗಾರಿಗಳನ್ನು ಕೈಗೊಳ್ಳಲು ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅವಕಾಶವಿದೆ. ಈ ಮಾಸಾಂತ್ಯದೊಳಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕನಿಷ್ಠ 5-6 ಲಕ್ಷ ಮಾನವ ದಿನ ಸೃಜನೆ ಮಾಡುವ ಗುರಿ ಇಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು. ಗ್ರಾಮಗಳ ನೈರ್ಮಲ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಗುಂಡಿನ ದಾಳಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿ ತನಿಖಾಧಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎಸ್ ಸೂಚಿಸಿದ್ದಾರೆ. ಜಿಲ್ಲೆಯ ರಾಂಪುರ, ಹನೂರು ಮತ್ತು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ 4 ಪ್ರಕರಣಗಳು ಕಳ್ಳಬೇಟೆ, ಶಿಬಿರಗಳ ಧ್ವಂಸ, ಜೀಪ್ ಜಖಂ, ಸರ್ಕಾರಿ ಆಸ್ತಿ ನಷ್ಟ, ಕಾಡಿಗೆ ಬೆಂಕಿ ಪ್ರಕರಣಗಳನ್ನು ಹೆಚ್ಚಿನ ತನಿಖೆಗಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸಿಐಡಿಗೆ ವರ್ಗಾಯಿಸಲಾಗಿದೆ. ಕಾವೇರಿ ವನ್ಯಜೀವಿ ಧಾಮದ ಹೊಳೆಮೂರ್ದಟ್ಟಿ ಅರಣ್ಯದಲ್ಲಿ ಆಗಸ್ಟ್ 15 ಮುಂಜಾನೆ ಅರಣ್ಯ ಪ್ರದೇಶದಲ್ಲಿ ಭೇಟಿಗೆ ತೆರಳಿದ್ದರೆನ್ನಲಾದ 3 ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ 3 ಮೃತಪಟ್ಟಿದ್ದರು. ತೆರಿಗೆದಾರರ ಹಣದಿಂದ ಸಂಗ್ರಹಿಸಿದ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಅದರ ಸ್ವಾಧೀನ ವೆಚ್ಚಕ್ಕಿಂತ ಸುಮಾರು 40% ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಕೇಂದ್ರದ ನೀತಿಯನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಭಾರತದ ಎಥೆನಾಲ್ ಗಣಿತವೇ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಆಹಾರ ಭದ್ರತೆಗಾಗಿ ಸರ್ಕಾರ ರೈತರಿಂದ ಭತ್ತ ಖರೀದಿಸುತ್ತಿದೆ. ಬಳಿಕ ಅದೇ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಸ್ವಾಧೀನ ವೆಚ್ಚಕ್ಕಿಂತ ಶೇಕಡ 40 ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಈ ವ್ಯವಸ್ಥೆಯಿಂದ ನಿಜವಾಗಿ ಲಾಭ ಪಡೆಯುತ್ತಿರುವವರು ಯಾರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಚಲೋ ನಡೆಸಲು ಬಿಜೆಪಿ ನಿರ್ಧರಿಸಿದೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮೇಲ್ಮನೆ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 1-10 ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಆಗಮಿಸುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಭಾರೀ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಸಾಮಾನ್ಯ ಜನಜೀವನ ವ್ಯತ್ಯಯವಾಗಿದೆ. ಮಳೆಯಿಂದಾಗಿ ಕಾಫಿ ಗಿಡದಲ್ಲಿನ ಫಸಲು ಉದುರತೊಡಗಿದ್ದು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಮಳೆಯಿಂದಾಗಿ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತಲೇ ಇದ್ದು ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಈ ನಡುವೆ ಕೊಡಗಿನಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿಲ್ಲ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ.

0: ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಪವಿತ್ರ ಹಬ್ಬ ಈದ್ ಮಿಲಾದನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿಂದು ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು. 2026ನೇ ಸಾಲಿನ ಸಾರ್ವತ್ರಿಕ ರಜಾ ದಿನಗಳ ಪಟ್ಟಿಯಲ್ಲಿ ಸರ್ಕಾರದ ಅಧಿಸೂಚನೆಯನ್ವಯ ಈಗಾಗಲೇ ಆಗಸ್ಟ್ 26ರಂದು ಈದ್ ಮಿಲಾದ್ ಹಬ್ಬವನ್ನು ಆಚರಿಸುವ ಸಲುವಾಗಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ತರಲಾಗಿದ್ದು ನಾಳೆ ಎಂದಿನಂತೆ ಶಾಲಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಪಾವತಿಸಬೇಕಾದ ಹೆಚ್ಚುವರಿ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಾದಾಮಿ ಶುಗರ್ಸ್, ಜೆಮ್ ಶುಗರ್ಸ್, ಜಮಖಂಡಿ ಶುಗರ್ಸ್ ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆಗಳ ಪ್ರತಿ ಮೆಟ್ರಿಕ್ ಟನ್ಗೆ ಹೆಚ್ಚುವರಿಯಾಗಿ ನೀಡಬೇಕಾದ ಶೇಕಡ 50ರ ಬಾಕಿ ಹಣವನ್ನು ರೈತರಿಗೆ ಪಾವತಿಸಬೇಕಾಗಿದೆ. ಈ ಹಣವನ್ನು ವಿಳಂಬ ಮಾಡದೆ ತ್ವರಿತವಾಗಿ ಪಾವತಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಂಬರುವ ಕಬ್ಬು ನುರಿಸುವ ಹಂಗಾಮಿನಲ್ಲಿ ರೈತರಿಗೆ ಯಾವುದೇ ಗೊಂದಲ ಉಂಟಾಗದಂತೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ವ್ಯಾಪ್ತಿಯ ಕಬ್ಬು ಬೆಳೆಗಾರರ ಸಭೆ ಕರೆದು ಕಬ್ಬಿನ ದರವನ್ನು ನಿಗದಿಪಡಿಸಿದ ನಂತರವೇ ಕಬ್ಬು ನುರಿಸುವ ಕಾರ್ಯ ಆರಂಭಿಸಬೇಕು ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಶಪಡಿಸಿಕೊಳ್ಳುವಂತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಜೆಡಿಎಸ್ ನಿಯೋಗ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮನವಿ ಸಲ್ಲಿಸಿತು. ನೈಸ್ ಯೋಜನೆಯಲ್ಲಿ ನಡೆದಿರುವ ಬೃಹತ್ ಅಕ್ರಮ, ಒಪ್ಪಂದಗಳ ಸ್ಪಷ್ಟ ಉಲ್ಲಂಘನೆ ಹಾಗೂ ರೈತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ನಿಯೋಗ ಮನವಿ ಸಲ್ಲಿಸಿದೆ. ಬಳಿಕ ಮಾತನಾಡಿದ ಜೆಡಿಎಸ್ ಮುಖಂಡ ಸುರೇಶ್ ಬಾಬು, ನೈಸ್ ರಸ್ತೆಯಲ್ಲಿ ಹೈಕೋರ್ಟ್ ಟೋಲ್ ಸಂಗ್ರಹ ಮಾಡಬಾರದು ಎಂದು ಸೂಚಿಸಿದೆ. ಆದರೂ ಟೋಲ್ ಸಂಗ್ರಹ ನಿಲ್ಲಲಿಲ್ಲ. ಈ ಕುರಿತಂತೆ ರಾಜ್ಯಪಾಲರಿಗೂ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈಲ್ವೆ ಹಳಿಗಳ ಪಕ್ಕದ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಿ ನಿರಂತರವಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಬೃಹತ್ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು, ಇಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿದರು. ಬಳ್ಳಾರಿ ರಸ್ತೆಯ ಯಲಹಂಕ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿ ರೈಲ್ವೆ ಹಳಿ ಪಕ್ಕದಲ್ಲಿನ ಕಟ್ಟಡ ಭಗ್ನಾವಶೇಷಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ. ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ. ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ದ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹೀ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೇ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ.
3: ಜಲ್ದಿ ಸುನಾಯಿಯೇ ಗುರುಜಿ, ಹಮೇ ಕಹಾನಿ ಸುನನಿ ಹೈ.
2: ಕ್ಯೂ ನಹಿ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೇ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿತ್ತು ಅಲ್ವಾ ಗುರುಜಿ?
2: ಠೀಕ್ ಬತಾಯ, ವಹ ಜಾಮೂನ್ ಕಾ ಪೇಡ್ ಥಾ.
1: ಜಾಮೂನ್ ಮರನಾ ಗುರುಜಿ?
2: ಶಿಲ್ಪ, ಜಾಮೂನ್ ಅಂದ್ರೆ ಅಮ್ಮ ಮಾಡೋ ಗುಲಾಬ್ ಜಾಮೂನ್ ಅಲ್ಲ, ನೇರಳೆ ಹಣ್ಣು ಅಂತ.
1: ಜಾಮೂನ್ ಅಂದ್ರೆ ನೇರಳೆ ಹಣ್ಣು?
2: ಹಾ, ವೇ ಜಾಮೂನ್ ಆಕರ್ಷಕ್ ಔರ್ ಬಹುತ್ ಹಿ ಸ್ವಾದಿಷ್ಟ ಥೆ. ಉಸಿ ಪೇಡ್ ಕೆ ಊಪರ್ ಏಕ್ ಬಂದರ್ ರಹತಾ ಥಾ, ವಹ ಬಂದರ್ ಉನ್ಹಿ ಜಾಮೂನೋ ಕೋ ಖಾಯಾ ಕರ್ತಾ ಥಾ, ಮಜೆ ಸೆ ರಹತಾ ಥಾ.
1: ಗುರುಜಿ, ಮಜೆ ಸೆ ರಹನಾ ಅಂದ್ರೆ ಸಂತೋಷವಾಗಿರುವುದು ಅಲ್ವಾ ಗುರುಜಿ?
2: ಹೌದು, ಉಸಿ ತಾಲಾಬ್ ಮೇ ಏಕ್ ಮಗರ್ಮಚ್ಚ ರಹಾ ಕರ್ತಾ ಥಾ.
1: ಮಗರ್ಮಚ್ಚ ಯಾನಿ ಕ್ಯಾ ಹೈ?
2: ಮಗರ್ಮಚ್ಚ ಅಂದರೆ ಮೊಸಳೆ, ಉಸೆ ಮಗರ್ ಭೀ ಕಹತೆ ಹೈ. ಮಗರ್ಮಚ್ಚ ಪೇಡ್ ಕೆ ಪಾಸ್ ಆಯಾ, ಬಂದರ್ ಕಿ ದೋಸ್ತಿ ಕರ್ನಿ ಚಾಹಿ, ಬಂದರ್ ಮಾನ್ ಗಯಾ. ಶಿಲ್ಪ, ಇದನ್ನು ಕನ್ನಡದಲ್ಲಿ ಹೇಳು ನೋಡೋಣ.
1: ಮೊಸಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು, ಕೋತಿಯು ಒಪ್ಪಿಕೊಂಡಿತು.
2: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್ ಮುಝೆ ಭಿ ಜಾಮೂನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಝೆ ಭಿ ಖಿಲಾವೋ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮ್ಹೆ ಭಿ ಜಾಮೂನ್ ಖಿಲಾವುಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
1: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
2: ಹಾ, ಠೀಕ್ ಕಹಾ. ಬಂದರ್ ಜಾಮೂನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭೀ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮೂನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
1: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
2: ಹೌದು.
1: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
2: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮೂನೋ ಪರ್ ಜಾನ್ ಛಿಡಕ್ತಿ ಥಿ.
1: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
2: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. ವಹ ಹರ್ ದಿನ್ ಜಾಮೂನ್ ಖಾಯಾ ಕರ್ತಿ ಥಿ, ಅಪ್ನೆ ಪತಿ ಸೇ ವಹ ಜಾನ್ ಗಯಿ ಥಿ ಕಿ ವಹ ಜಾಮೂನೋ ಕೋ ಕಹಾ ಸೇ ಲಾತಾ ಹೈ. ಅಭಿ ಇನ್ ಜಾಮೂನೋ ಸೇ ಉಸ್ಕಾ ಮನ್ ನಹೀ ಭರ್ತಾ ಥಾ, ಉಸ್ಕಿ ಇಚ್ಛಾ ಬಡ್ತಿ ಗಯಿ ಔರ್ ವಹ ದುರಾಶಾ ಮೇ ಬದಲ್ ಗಯಿ.
1: ದುರಾಶಾ ಅಂದ್ರೆ ದುರಾಸೆ ಅಲ್ವೇ?
2: ಹೌದು, ದಿನವೂ ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
1: ತಬುಸ್ನೆ ಕ್ಯಾ ಕಿಯಾ?
2: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೇ ಅಪ್ನೆ ಮನ್ ಕಿ ಬಾತ್ ಕಹೆ ಡಾಲಿ, ಔರ್ ಜಾನ್ತಿ ಹೋ ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
1: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು, ಅದು ಬಹಳ ಕೆಟ್ಟ ಯೋಚನೆ ಆಗಿತ್ತು.
2: ಹಾ, ಉಸ್ನೆ ಕಹಾ, ಯೇ ಜಾಮೂನ್ ಕಿತ್ನೆ ಸ್ವಾದಿಷ್ಟ ಹೈ, ವಹ ಬಂದರ್ ತೋ ಹರ್ ದಿನ ಜಾಮೂನೋ ಕೋ ಖಾತಾ ಹೈ, ಇತ್ನೆ ಸಾರೆ ಸ್ವಾದಿಷ್ಟ ಜಾಮೂನೋ ಕೋ ಖಾನೆ ವಾಲಾ ವಹ ಖುದ್ ಕಿತ್ನಾ ಸ್ವಾದಿಷ್ಟ ಹೋಗಾ, ಮೈ ಉಸ್ ಬಂದರ್ ಕೋ ಹಿ ಖಾನಾ ಚಾಹತಿ ಹೂ, ಆಜ್ ಉಸೆ ಹಿ ಲಾಯಿಯೇ. ಶಿಲ್ಪಾ, ತುಮ್ ಇಸೆ ಕನ್ನಡ ಮೇ ಬತಾವು.
1: ಜಿ ಹಾ, ಈ ನೇರಳೆ ಹಣ್ಣುಗಳು ಎಷ್ಟೊಂದು ರುಚಿಯಾಗಿವೆ. ಆ

0: ಕೋತಿಯಂತೂ ದಿನವೂ ಈ ಹಣ್ಣುಗಳನ್ನು ತಿನ್ನುತ್ತದೆ. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
1: ಅರೆ, ಆಮೇಲೆ ಏನಾಯ್ತು?
2: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೋ ಪತ್ನಿ ಪರ್ ಭೀ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭೀ. ಕ್ಯಾ ಕರೇ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ ಲೇಕಿನ್ ವಹ ನಹೀ ಮಾನಿ. ಉಸ್ಕಾ ಏಕ್ ಹೀ ಹಠ ಥಾ ಕಿ ಬಂದರ್ ಕೋ ಖಾನಾ ಹೈ. ಅಬ್ ಮಗರ್ಮಚ್ಚ ಕ್ಯಾ ಕರೇ, ಇಸೀ ದುವಿಧಾ ಮೇ ವಹ ಬಂದರ್ ಕೆ ಪಾಸ್ ಆಯಾ.
0: ದುವಿಧಾ ಅಂದ್ರೆ ಏನು ಗುರುಜಿ?
2: ದುವಿಧಾ ಅಂದ್ರೆ ಚಿಂತೆ ಅಥವಾ ಸಂದೇಹ ಎಂದು.
1: ಓಹೋ, ಹೆಂಡತಿಯ ಮಾತು ಕೇಳಿ ಮೊಸಳೆಯು ಚಿಂತೆಗೀಡಾಯಿತು. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
2: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ ಕರ್ ಬಂದರ್ ನೇ ಪೂಛಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ? ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹೀ ಬತಾಓಗೆ?
0: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
2: ಹ್ಮ್ ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ. ಲೇಕಿನ್ ಮಗರ್ ಮಚ್ಚನೆ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೆ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೆ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರೋ, ಮೈ ತುಮಾರೆ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ ಮಚ್ಚ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ಕರ್ ಬೈಠ ಗಯಾ. ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
0: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
1: ಅಯ್ಯೋ ಪಾಪ ಕೋತಿ.
0: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
2: ಹಾ, ತೈರ್ತೆ ಹುವೆ ಮಗರ್ಮಚ್ಚ ತಾಲಾಬ್ ಕೆ ಬೀಚ್ ಮೇ ಆ ಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
1: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯ ಭಾಗಕ್ಕೆ ಬಂದಿದೆ.
0: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
2: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ್ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೆ ಜಾಮೂನ್ ಖಾತೆ ಹೋ, ತುಮಾರಾ ಶರೀರ್ ತೋ ಔರ್ ಭೀ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮೇ ಹೀ ಖಾನಾ ಚಾಹತಿ ಹೈ, ಇಸಿಲಿಯೆ ತುಮೇ ಲೇ ಜಾ ರಹಾ ಹೂಂ.
1: ಹಾ ಗುರುಜಿ, ಗೊತ್ತಾಯ್ತು.
0: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
2: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ. ಉಸ್ಕೋ ಕುಚ್ ಭೀ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೆ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ. ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ. ತುರಂತ್ ಉಸ್ನೆ ಮಗರ್ಮಚ್ಚ ಸೆ ಕಹಾ,
1: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹೀ ಸೂಜಾ ಅಂದ್ರೆ
0: ಏನೂ ಮಾಡಲು ತೋಚಲಿಲ್ಲ ಅಂತ.
1: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು, ಹಿಮ್ಮತ್ ನಹಿ ಹಾರಿ ಅಂದ್ರೆ
0: ಎದೆಗುಂದಲಿಲ್ಲ.
1: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
2: ಹ್ಮ್ ದೋಸ್ತ್, ತುಮಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೆ ಭೀ ಸ್ವಾದಿಷ್ಟ ಹೈ. ಅಚ್ಚಾ ತೋ ಮೈ ತುಮಾರಾ ಹೃದಯ ಹೀ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹೀ ರಖಾ ಹುವಾ ಹೈ. ಅಗರ್ ತುಮ್ ಪಹಲೆ ಹೀ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
0: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೇ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
1: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
0: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
1: ತೋ ಮಗರ್ಮಚ್ನೆ ಕ್ಯಾ ಕಹಾ?
2: ಮಗರ್ ನೇ ಕಹಾ, ಅಚ್ಚಾ ಮಿತ್ರ ಕೋಯಿ ಬಾತ್ ನಹಿ, ಮೈ ತುಮೇ ಪೇಡ್ ಕೆ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ ಸಂಜೆ 6:30. ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಮರಗೆಣಸು ಬೇಸಾಯದ ಕ್ರಮಗಳ ಕುರಿತಾಗಿ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ 7:20 ಕೃಷಿ ರಂಗದಲ್ಲಿ ತುರುವೇಕೆರೆ ತಾಲೂಕು ಕೊಳ್ಳಲದ ತೋಪೆಗೂಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಬಹುದು. ಇನ್ನು ಸಿರಿಗಂಧ 7:45. 9:15 ವಾಣಿ ಮರಡೂರು ಹಾಡಿರುವ ಭಾವಗೀತೆಗಳು. ಶ್ರೋತೃಗಳಿಗೆ ಗಮನಿಸಿ, ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿಷ್ಣು ವೆಂಕಟೇಶ್ ಅವರ

ಮ್ಯಾಂಡಲಿನ್ ವಾದನವಿದೆ, ವಾಲಿನ್ ಸಹಕಾರ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್, ಹತ್ತುಮೂತಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: Akashvani FM Rainbow 101.3 MHz Musically yours.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

0: ಅಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ನಿಮ್ಮ ಚಂದದ ಹೆಸರು ಊರಿನ ಹೆಸರನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು. ಮೊದಲ ಪ್ರಶ್ನೆ ಸಂಗೀತದ ರೂಪದಲ್ಲಿ ಬರ್ತಾ ಇದೆ. ಗಮನವಿಟ್ಟು ಕಿವಿಗೊಟ್ಟು ಆಲಿಸಿ ದಯವಿಟ್ಟು.
1: ನೀನು ನುಡಿವ ಸಂಗೀತವ
0: ಕೇಳಿಸ್ಕೊಂಡ್ರಿ ಅಲ್ಲ, ಇದು ಯಾರ ದನಿ ಅನ್ನೋದು ನಮ್ಮ ಪ್ರಶ್ನೆ. ಗಾಯಕರ ಹೆಸರು ಏನು ಅನ್ನೋದನ್ನ ನೀವು ನಿಮ್ಮ ಹೆಸರು ಏನು ಅನ್ನೋದ್ರ ಜೊತೆಗೆ ಟೈಪ್ ಮಾಡಿ ಕಳಿಸ್ಕೊಡಿ 9480901013. ಇದು ನಿಮ್ಮನೆ ಚಿನ್ನ ಹೊಂಬಿಸಿಲು ಕನ್ನಡ ಕಾಮನಬಿಲ್ಲು.

0: ಬಲರಾಮನ ದಿನಗಳು ಚಿತ್ರದಿಂದ ಶುರು ಶುರು ಸಂಜಿತ್ ಹೆಗ್ಡೆ ಮತ್ತು ಪುಣ್ಯ ಸಿಲ್ವಾ ಅವರ ದನಿಯಲ್ಲಿ ಕೇಳಿದ್ವಿ. ಸಂತೋಷ್ ನಾರಾಯಣ್ ಅವರ ಸಂಗೀತ ಸಂಯೋಜನೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆ. ನಾವು ಪ್ರಶ್ನೆ ಕೇಳಿದ್ವಿ ಒಂದು ಸಂಗೀತಕ್ಕೆ ಸಂಬಂಧಿಸಿದ್ದು.
1: ನೀನು ನುಡಿವ ಸಂಗೀತವ
0: ಗಾಯಕರು ಯಾರು, ಗಾಯಕರ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ವಿ. ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಎನ್ನ ಪ್ರಸಾದ್, ರಾಜಾಜಿನಗರ್, ಕಬಾಡಿ ಇಂದಿರಾ ವೆಂಕಟೇಶ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ್, ನೇತ್ರಾ ಕೆಂಗೇರಿ, ಬಾಬಾ ಕಲ್ಯಾಣ್ ಬೆಂಗಳೂರು, ಹರೀಶ್ ಮಲ್ಲೇಶ್ವರ, ಹ್ಯಾಬಿಲ್ ರಾಘವೇಂದ್ರ, ಅಪ್ಪರ್ ಹುತ್ತ ಭದ್ರಾವತಿ. ಇವರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಗಾಯಕರು ಯಾರು ಅಂದರೆ ಅಜಯ್ ವಾರಿಯರ್. ಅಜಯ್ ವಾರಿಯರ್ ಎಂದು ಉತ್ತರ ಕಳಿಸಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಇದು ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ, ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ, ಅಜಯ್ ವಾರಿಯವರ ದನಿಯಲ್ಲಿ ಸಡಗರ ಚಿತ್ರದಿಂದ ಮೂಡಿಬಂದ ಗೀತೆ. ಈ ಗೀತೆಯನ್ನು ಇದೀಗ ಪೂರ್ತಿಯಾಗಿ ಕೇಳೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಹೋಮ್ ಬೆಸಲಿನಲ್ಲಿ ನಾವಿದ್ದೀವಿ. ಇದಕ್ಕೆ ಮತ್ತೊಂದು ಪ್ರಶ್ನೆ, ಯುಪಿಐ ಇದನ್ನು ವಿಸ್ತರಿಸಿ, ಯುಪಿಐ ವಿಸ್ತರಿಸಿ ನಿಮ್ಮ ಉತ್ತರ ಏನು ಅನ್ನೋದನ್ನ ನಿಮ್ಮ ಮುದ್ದಾದ ಹೆಸರು ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಪದವೀಧರರೆ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೋಮ್ ಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ವಿ, UPI ಇದನ್ನು ವಿಸ್ತರಿಸಿ ಎಂದು. ಇದಕ್ಕೂ ಮುನ್ನ ಹಾಡು ಕೇಳಿದ್ವಿ, ಶಿವ ಶಿವ ಎಂಬ ಗೀತೆ ಕೈಲಾಶ್ ಖೇರ್ ಅವರ ದನಿಯಲ್ಲಿ ಕೇಡಿ ಚಿತ್ರದಿಂದ ಗೀತೆ ಮೂಡಿ ಬಂತು. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, VS ಮಂಜುನಾಥ್ ಅವರ ಸಾಹಿತ್ಯ ರಚನೆ, ಪ್ರೇಮ್ ಮತ್ತು ಕೈಲಾಶ್ ಖೇರ್ ಹಾಗೂ ತಂಡದವರು ದನಿಯಾಗಿದ್ರು. UPI ಇದನ್ನು ವಿಸ್ತರಿಸಿ ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಜಗದಾಂಬಿಕಾ, ಹಂಸಬೇಣಿ, ಜಯಶ್ರೀ, ಸುನಿಲ್, ರಾಜಾಜಿನಗರ್, ಬಿಂದು ಪ್ರಕಾಶ್ ಬೆಂಗಳೂರು, ಕುಲ್ದೀಪ್ HSR ಲೇಔಟ್ನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ಲಕ್ಷ್ಮೀಪತಿ ಕೆಂಗೇರಿಯಿಂದ, ಪ್ರಮೀಳಾ ದಾವಣಗೆರೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಪ್ರಸನ್ನ ಕುಮಾರ್ ದಾವಣಗೆರೆ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಯಾರೆಲ್ಲ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಎಂಬ ಉತ್ತರವನ್ನು ಕಳಿಸಿದ್ದೀರಾ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ನಿಮಗೆ ಚಪ್ಪಾಳೆಯ ಅಭಿನಂದನೆ. ಮತ್ತೊಂದು ಪ್ರಶ್ನೆ, ಹೊಂಬೆಸಲಿನಲ್ಲಿ ಡ್ಯಾಶ್ ಚಿತ್ರದ ಅಭಿನಯಕ್ಕೆ ಕಾರ್ತಿಕ್ ಆರ್ಯನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಡ್ಯಾಶ್ ಚಿತ್ರದ ಅಭಿನಯಕ್ಕಾಗಿ ಕಾರ್ತಿಕ್ ಆರ್ಯನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಾಟ್ಸಪ್ ಸಂಖ್ಯೆ 9480910013 ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಸರಿ ಉತ್ತರವನ್ನು ಕಳಿಸ್ಕೊಡಿ. ಕೇಳ್ತಾ ಇರಿ, ಇದು ಹೋಮ್ ಬಿಸಿಲು ಕನ್ನಡ ಕಾಮನಬಿಲ್ಲು.

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯೋಸ್ ಮ್ಯಾಜಿಕಲಿ ಯೋಸ್ ಇದು ಆಕಾಶವಾಣಿ ಫ್ರಮ್ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬೆಸಲಿನಲ್ಲಿ ಪ್ರಶ್ನೆ ಕೇಳಿದ್ವಿ, ಡ್ಯಾಶ್ ಚಿತ್ರದ ಅಭಿನಯಕ್ಕಾಗಿ ಕಾರ್ತಿಕ್ ಆರ್ಯನ್ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸರಿ ಉತ್ತರ ಏನು ಅಂತ ಕಳಿಸ್ಕೊಟ್ಟಿದ್ದಾರೆ ರಘುನಾರಾಯಣ್ ಬೆಂಗಳೂರು, ಸುಧಾಮೂರ್ತಿ ಕೆಹಳ್ಳಿ, ಚಂದ್ರಶೇಖರ್ ತಾವರೆಕೆರೆ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರ, ಚಂದ್ರಪ್ಪ ಉತ್ತರಹಳ್ಳಿ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ಸುಭಾನ್ ಕೋರಿ ಹಂಪಾಸಾಗರದಿಂದ, ಸುಜಾತ ಆರ್ ಗಣೇಶ್, ಡೇವಿಡ್ ಮುನಿರಾಬಾದ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಾ. ಯಾರೆಲ್ಲ ಚಂದು ಚಾಂಪಿಯನ್ ಎಂಬ ಉತ್ತರವನ್ನು ಕೊಟ್ಟಿದ್ದೀರಾ, ನಿಮ್ಮ ಉತ್ತರ ಸರಿಯಾಗಿದೆ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯ ಚಪ್ಪಾಳೆ. ಪ್ರಶ್ನೆ ಜೊತೆಗೆ ಉತ್ತರವನ್ನು ಪಡ್ಕೊಂಡ್ವಿ, ಹಾಡು ಕೇಳಿದ್ವಿ. ಲವ್ ಮಾಕ್ಟೇಲ್ 3 ಚಿತ್ರದಿಂದ ಮುದ್ದು ಮಗಳೇ, ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ, ನಕುಲ್ ಅಭ್ಯಂಕರ್ ಅವರ ಸಂಗೀತ ಸಂಯೋಜನೆ, ಅರುಣ್ ಕುಮಾರ್ ಅವರ ಸಾಹಿತ್ಯ ರಚನೆ, ಮುಂದೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಾ ನಿನಗಾಗಿ ಗೀತೆ. ಮೆಜೆಸ್ಟಿಕ್ 2 ಚಿತ್ರದಿಂದ ಚೇತನ್ ನಾಯಕ್ ಹಾಗೂ ಅನುರಾಧ ಭಟ್ ಅವರ ದನಿಯಲ್ಲಿ, ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ, ದಿಲೀಪ್ ಶರ್ಮಾ ಅವರ ಸಾಹಿತ್ಯ ರಚನೆ. ಹಾಡು ಕೇಳ್ತಾ ಪ್ರಶ್ನೆಗೆ ಉತ್ತರವನ್ನು ಕಳಿಸ್ಕೊಡ್ಬೋದು. ನಮ್ಮ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. UPI, ಆಗಲೇ ಏನು ಹೇಳಿದ್ವಿ, ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್, ಇದು ಅಧಿಕೃತವಾಗಿ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿದ್ದು ಯಾವಾಗ ಅಂತ ಇಯರು ಡೇಟು ಎಲ್ಲವನ್ನು ಟೈಪ್ ಮಾಡಿ, ಜೊತೆಗೆ ನಿಮ್ಮ ಚಂದದ ಹೆಸರು ಏನು ಅನ್ನೋದನ್ನು ಕೂಡ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ. 9484801013 ನಮ್ಮ ವಾಟ್ಸಪ್ ಸಂಖ್ಯೆ. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. UPI ಸೇವೆ ಸಾರ್ವಜನಿಕರಿಗೆ ಲಭ್ಯವಾಗಿದ್ದು ಯಾವಾಗ, ಇದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ಬೇಗ ಬೇಗ ಕಳಿಸ್ಕೊಡಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂಬೆಸಲಿನ ಕೊನೆಯ ಕ್ಷಣಗಳಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, UPI ಸಾರ್ವಜನಿಕರ ಸೇವೆಗೆ ಅಧಿಕೃತವಾಗಿ ಲಭ್ಯವಾಗಿದ್ದು ಯಾವಾಗ ಅಂತ ನಾವು ಕೇಳಿದ್ವಿ. ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿಕೊಟ್ಟಿದ್ದಾರೆ. ಇವತ್ತಿನ ಡೇಟ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟಿದ್ರೆ, 10 ವರ್ಷದ ಹಿಂದಕ್ಕೆ ಹೋಗ್ಬಿಟ್ಟಿದ್ರೆ ಸರಿಯಾದ ಉತ್ತರ ಸಿಗ್ತಿತ್ತು. ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ ಶಾಂತಾಚಾರ್ ಬಡಿಗೆರೆ ಕೊಕ್ಕನೂರಿನಿಂದ, ಸುರೇಂದ್ರ ಕುಂದಾಪುರ, ಸುಭಾನ್ ಕೋರಿ ಹಂಪಾಸಾಗರ, ಜಗದಾಂಬಿಕಾ ಹಂಸವೇಣಿ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಆನಂದ್ ಗುಡಿಕಾರ್, ಶ್ರೀನಿವಾಸ್ ರಾವ್ ಸುಂಕಲ್ ಅವರು ಸುಂಕಲ್ಪಾಳ್ಯದಿಂದ, ಚಂದ್ರಶೇಖರ್ ತಾವ್ರೆಕೆರೆ ನೇತ್ರಾ ಕೆಂಗೇರಿಯಿಂದ ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಯಾರೆಲ್ಲ 25/8/2016 ಅಂತ ಕಳಿಸಿದ್ದರೋ ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ ಅಂತ. UPI ಸೇವೆ ಲಭ್ಯವಾಗಿ ಇಂದಿಗೆ 10 ವರ್ಷ ಆಯಿತು. 2016 August 25 ಜಾರಿಗೆ ಬಂದಿದ್ದು ಇವತ್ತಿಗೆ 10 ವರ್ಷ ಆಗಿದೆ. ಸೊ ಎಲ್ಲರೂ ಕೂಡ 10 ವರ್ಷದಿಂದ ನಾವು UPI ಸೇವೆಯನ್ನು ಪಡ್ಕೊಂಡಿದ್ದೀವಿ. ಎಲ್ಲವನ್ನು ಕೂಡ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ತೀವಿ. ಇದರಿಂದ ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನು ಕೂಡ ನೀವು ನಮ್ಮ ಕೇಂದ್ರ ಸರ್ಕಾರದ ಅಧಿಕೃತವಾದಂತಹ ಮಾಹಿತಿ ನೀಡುವಂತಹ ಸೈಟ್ಸ್ಗಳಲ್ಲಿ ಹಂಚಿಕೊಳ್ಳಬಹುದು ಅಂತ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಇಂದು ಮನವಿಯನ್ನು ಮಾಡಿದ್ದಾರೆ. UPI 10 ವರ್ಷಗಳ ಸೇವೆಗೆ ನಾವು ಕೂಡ ಥ್ಯಾಂಕ್ ಯು ಹೇಳ್ತಾ ಅದರ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದೀವಿ. ಸಮಯ ಆಗಿದೆ 4 ಗಂಟೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಬಿಸ್ನೆಸ್ ಬಜ್ ಆರಂಭ ಆಗ್ತಿದೆ. ನಮ್ಮ ಜೊತೆ ಓರ್ವ ಯುವ ಬಿಸ್ನೆಸ್ ಪರ್ಸನ್ ಇದ್ದಾರೆ. ಅವರು ಪರ್ಸನ್ ಅನ್ನೋದಕ್ಕಿಂತ ಲೇಡಿ, ಓಕೆ, ಯುವ ಉದ್ಯಮಿ ಇದ್ದಾರೆ. ನಮ್ಮ ಬೆಂಗಳೂರಿನ ಸುತ್ತಮುತ್ತಲೇ ಹಳ್ಳಿಗಾಡು ಪ್ರದೇಶದಿಂದ ಬಂದು ಸ್ವಂತ ಉದ್ಯಮವನ್ನು ಕಟ್ಟಿದ್ದಾರೆ. ನಮ್ಮ ಜೊತೆ ಮಾತನಾಡಕ್ಕೆ ಸಿದ್ಧರಿದ್ದಾರೆ. ಟ್ಯೂನ್ ಮಾಡಿರಿ, ಕೇಳ್ತಾ ಇರಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆದ್ಮೇಲೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:02. ಇದು ಮಂಗಳವಾರದ ಮಂಗಳಕರ ಸಂಜೆಯ ಹೊತ್ತು. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ಯುವ ಪ್ರತಿಭೆ ಉದ್ಯಮಿ ಮಂಜುಶ್ರೀ. ಬೆಂಗಳೂರಿನಲ್ಲಿ ಒಂದು

0: ಸ್ವಂತ ಉದ್ಯಮವನ್ನ ಕಟ್ಟಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುಶ್ರೀ ಅವರೇ.
1: ನಮಸ್ತೆ ವಿಜಯಲಕ್ಷ್ಮಿ ಅವರು,
0: ಹೇಗಿದ್ದೀರಿ?
1: ತುಂಬಾ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ?
0: ನಾವು ಕೂಡ ಸೂಪರ್ ಆಗಿದ್ದೀವಿ. ಬ್ಲೂ ಟಫಿ ಡಿಜಿಟಲ್ ಕಂಪನಿಯ ಸಂಸ್ಥಾಪಕಿ ಮಂಜುಶ್ರೀ ಅವರು ಇವತ್ತು ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಮೂಲತಃ ಮಂಜುಶ್ರೀ ಅವರು ಬೆಂಗಳೂರಿಗೂ ಬರೋದಕ್ಕೂ ಮುನ್ನ ಅವರ ಹುಟ್ಟೂರು, ಓದಿರೋದು, ವಿದ್ಯಾಭ್ಯಾಸ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಕುತೂಹಲ ಇದ್ದೀವಿ. ತಿಳಿಸ್ಕೊಡ್ತೀರಾ?
1: ಡೆಫಿನೆಟ್ಲಿ. ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ನಾನು ಹುಟ್ಟಿದ್ದು ಶಿವನಗೆರೆ ಅಂತ ಒಂದು ಹಳ್ಳಿ, ತುಮಕೂರು ಜಿಲ್ಲೆ, ಮಧುಗಿರಿ ತಾಲೂಕು.
0: ಏಕಶಿಲಾ ಬೆಟ್ಟ ಇರೋ ತಾಲೂಕು
1: ಮಧುಗಿರಿ. ಏಕಶಿಲಾ ಬೆಟ್ಟ ಏಷ್ಯಾ ಖಂಡದಲ್ಲಿ ಎರಡನೇ ಏಕಶಿಲಾ ಬೆಟ್ಟ, ಅದಕ್ಕೆ ಫೇಮಸ್. ಅದು ನಮ್ಮೂರು ಒಂದು ಹಳ್ಳಿ, ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಅಲ್ಲಿನೇ ಹುಟ್ಟಿ ಓದಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಶಿವನಗಿರಿನಲ್ಲಿನೇ.
0: ಏನು ಏನು ಎಜುಕೇಶನ್ ನಿಮ್ದು?
1: ಸೊ ನಾನು 1-10 ಅಲ್ಲಿ ಊರಲ್ಲಿನೇ ಓದಿದ್ದು, ಗೌರ್ಮೆಂಟ್ ಸ್ಕೂಲ್ ಕನ್ನಡ ಮೀಡಿಯಂ ಅಲ್ಲಿ. ಅಲ್ಲಿಂದ ತುಮಕೂರಿಗೆ ಬಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಓದಿದ್ದು. ಆಮೇಲೆ ಇಮಿಡಿಯೇಟ್ ನಾನು 19 ವರ್ಷ ಇದ್ದಾಗ್ಲೇನೆ ಕೆಲ್ಸಕ್ಕೆ ಸೇರಿದ್ದೆ. 19 ವರ್ಷ ನನಗೆ, ನಾನು ಟೀನ್ ಇನ್ನ ಅವಾಗ.
0: ಓಕೆ,
1: ಅಂದ್ರೆ ನಂಗೆ ಕೆಲ್ಸಕ್ಕೆ ಸೇರೋದು ಅನಿವಾರ್ಯತೆ ಇತ್ತು, ರೆಸ್ಪಾನ್ಸಿಬಿಲಿಟೀಸ್ ಹೆಗಲಿಗೆ ಏರ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ
0: ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಮನೆ ಪರಿಸ್ಥಿತಿ ಹೇಗೆ?
1: ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ, ಅಂದ್ರೆ ತುಂಬಾ ಸ್ವಲ್ಪ ಸಾಲದ ಹೊರೆ ಇತ್ತು.
0: ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಿ?
1: ತಂದೆ ತಾಯಿ ಮತ್ತೆ ನಾನು ನನ್ನ ತಂದೆ ತಾಯಿ ಅಷ್ಟೇ.
0: ಏಕೈಕ ಮಗಳು ಅಂದ್ರೆ ಕುಟುಂಬ ಜವಾಬ್ದಾರಿ ನಿಮ್ ಮೇಲೆ ಇತ್ತು?
1: ಹಾ, ನನ್ ಮೇಲೆ.
0: ಹಂಗಾಗಿ 19 ವರ್ಷಕ್ಕೆ ಕೆಲ್ಸಕ್ಕೆ ಸೇರಿದ್ರಿ?
1: ಹೌದು.
0: ಓಕೆ,
1: ಮತ್ತೆ ಮುಂದೆ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ಆಮೇಲೆ ಓದನ ಅನ್ನೋದು ಇತ್ತು. ನಾನು ನಮ್ಮಪ್ಪಂಗೆ ಮತ್ತೆ ಮುಂದೆ ಸಾಲ ಮಾಡಿಸುವಂತ ಪರಿಸ್ಥಿತಿ ಅಂದ್ರೆ ನನಗೆ ಇಷ್ಟ ಇರಲಿಲ್ಲ. ಡಿಪ್ಲೊಮಾ ಕೂಡ ಸಾಲದಲ್ಲೇ ಓದಿಸಿದ್ದು, ಅದಕ್ಕೋಸ್ಕರ ಮುಂದೆ ಇಂಜಿನಿಯರಿಂಗ್ ಮಾಡಿ ಮುಂದೇನೋ ಅಂತ ಅನ್ಸರ್ಟನಿಟಿ ಯಾಕೆ ಅಂತ ನಾನು ಡಿಪ್ಲೊಮಾ ಆದ ತಕ್ಷಣನೇ ಕೆಲಸ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ತಂದೆ ಊರಲ್ಲಿ ನಾನು ಡಿಪ್ಲೊಮಾಗ್ ಬರೋವರೆಗೂ, ಐ ಥಿಂಕ್ ನಾನು 10th ಮಾಡೋವರೆಗೂ ಅವ್ರು ಹೋಟೆಲ್ ನಡೆಸ್ತಾ ಇದ್ರು, ಮಂಜುಶ್ರೀ ಹೋಟೆಲ್ ಅಂತ. ಅದರಿಂದಾನೇ ನಮ್ಮ ಜೀವನ ನಡೀತಾ ಇತ್ತು. ಒಂದು ಡಿಪ್ಲೊಮಾಗ್ ಬಂದಾಗ ಹೋಟೆಲ್ ಸುಟ್ಟೋಗಿತ್ತು ನಮ್ದು, ನಮ್ದು ಹೋಟೆಲ್ ಇರಲಿಲ್ಲ.
0: ಓಕೆ,
1: ಸೊ ಡಿಪ್ಲೊಮಾಗ್ ಬಂದಾಗ ಚಿಕ್ಕ ಪುಟ್ಟ ಕೆಲಸ ಊರಲ್ಲಿ ಸಿಗುತ್ತಲ್ವಾ, ಏನಾದ್ರು ಹೊಲದ್ದು ಏನ್ ಸಿಕ್ಕಿದ್ರೆ ಅದು ಮಾಡ್ಕೊಂಡು ಸ್ವಲ್ಪ ಅರ್ನ್ ಮಾಡೋರು, ಅಥವಾ ದಿನಗೂಲಿ ತರ ಅಂದ್ರೆ ಕೂಲಿ ಕರೀತಾರಲ್ವಾ,
0: 300 ರೂಪಾಯಿ.
1: ತೋಟದ ಕೆಲಸ, ಹೊಲದ ಕೆಲಸ, ಏನೇ ಕೆಲಸ ಕರೆದ್ರು ನಮ್ಮಪ್ಪ ಹೋಗೋರು, ನಮ್ಮಅಮ್ಮ ಕೂಡ ಹೋಗೋರು. ಸೊ ಅದರಿಂದ ಸ್ವಲ್ಪ ಬರ್ತಿತ್ತು. ಆಮೇಲೆ ನಮ್ಮಅಪ್ಪ ಕೂಡ ಬೆಂಗಳೂರಿಗೆಲ್ಲ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಎಲ್ಡರ್ಲಿ ಕೇರ್ ಕೆಲಸ, ಗಾರ್ಡನಿಂಗ್ ಈ ತರ ಕೆಲಸಗಳೆಲ್ಲಾನು ಮಾಡಿದ್ದಾರೆ, ಆಡ್ ಜಾಬ್ಸ್. ಆದ್ರೆ ಅವ್ರಿಗೆ ಅವ್ರು ಸ್ವಲ್ಪ ವೀಕ್ ಇದ್ದಿದ್ರಿಂದ ಅವ್ರಿಗೆ ಜಾಸ್ತಿ ಇಲ್ಲಿ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಇರಕ್ಕೆ. ಬಟ್ ಆದಷ್ಟು ಟ್ರೈ ಮಾಡಿ ಕೆಲಸ ಮಾಡೋರು ಮತ್ತೆ ಊರಿಗೆ ವಾಪಸ್ ಬರೋರು, ಯಾಕಂದ್ರೆ ಯಾವುದೇ ಕೆಲಸ ಇಲ್ಲಿ ಸೆಕ್ಯೂರಿಟಿ ಇರ್ತಿರ್ಲಿಲ್ಲ ಕೆಲಸಕ್ಕೆ. 3 ತಿಂಗಳು ಮಾಡಿದ್ರೆ 4ನೇ ತಿಂಗಳಿಗೆ ಆಲ್ರೆಡಿ ಕೆಲಸದಿಂದ ತೆಗಿಯೋದು ಅಥವಾ ಏನಾದ್ರೂ ತೊಂದರೆಗಳಾಗ್ತಾ ಇತ್ತು. ಸೊ ವಾಪಸ್ ಊರಿಗೆ ಬಂದು ಅದಕ್ಕೆ ನಾನು ಬೇಗ ಕೆಲ್ಸಕ್ಕೆ ಹೋಗೋ ಅಂತ ಡಿಸಿಷನ್ ತಗೊಂಡೆ. ನಮ್ಮಅಪ್ಪಂಗೆ ಇಷ್ಟ ಇರಲಿಲ್ಲ, ಚೆನ್ನಾಗಿ ಓದ್ತಾಳೆ ಮುಂದೆ ಓದ್ಲಿ ಅನ್ನೋದೇ ಅವ್ರಿಗೂ ಇಷ್ಟ ಇತ್ತು. ಬಟ್ ಅನಿವಾರ್ಯ ಕಾರಣಗಳಿಂದ ನಾನು ಕೆಲ್ಸಕ್ಕೆ ಜಾಯಿನ್ ಆಗ್ಲೇಬೇಕಾಯ್ತು.
0: ಜಾಯಿನ್ ಆಗಿ ಎಲ್ಲಿ ಜಾಯಿನ್ ಆದ್ರಿ?
1: 2011 ನಾನು ಡಿಪ್ಲೊಮಾ ಪಾಸ್ ಔಟ್ ಆಗಿದ್ದು. ಆ 11 ಅಲ್ಲೇ ನಾನು ಕ್ಯಾಂಬ್ರಿ ಟೆಕ್ನಾಲಜಿ ಅಂತ ಒಂದು BPO ಕಂಪ್ನಿ, ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಸಿಟಿ ಫೇಸ್ 1 ಅಲ್ಲಿ ಕೆಲ್ಸಕ್ಕೆ ಜಾಯಿನ್ ಆಗಿದ್ದು.
0: ಊರು ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದ್ರಿ 2011?
1: ತುಮಕೂರು ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರು ಪ್ರಪಂಚ
0: ನೋಡಿದ್ರಿ? ಓಕೆ, ಬೆಂಗಳೂರು ಪ್ರಪಂಚಕ್ಕೆ ಬಂದು ಕಣ್ತೆರೆದ್ರು. ಇವತ್ತು ಇಡೀ ಪ್ರಪಂಚವೇ ಅವ್ರ ಹತ್ರ ನೋಡ್ತಾ ಇದೆ, ಯಾಕಂದ್ರೆ ಬ್ಲೂ ಟಫಿ ಡಿಜಿಟಲ್ ಕಂಪನಿನ ಸ್ಥಾಪಿಸಿದ್ದಾರೆ. ಇವರ ಬಗ್ಗೆ ನೀವು ಹೆಚ್ಚು ತಿಳ್ಕೊಳ್ಳೋದಿದ್ರೆ ಮತ್ತೆ ಇವರ ಒಂದು ಕಂಪನಿ, ಉದ್ಯಮ ಇವೆಲ್ಲವನ್ನ ಸ್ಥಾಪನೆ ಮಾಡಿದ್ರೆ ಹಿಂದಿನ ಯಶೋಗಾಥೆ, ರೋಚಕ ಕಥೆಗಳನ್ನ ಕೇಳ್ತಾ ಇರ್ತೀರ. ಜೊತೆಗೆ ನಿಮಗೂ ಏನಾದರೂ ಪ್ರಶ್ನೆಗಳಿದ್ರೆ ನಮಗೆ ವಾಟ್ಸಪ್ ಮಾಡಬಹುದು. ಕೇಳಿದ್ರೆ 9480909013 ನಮ್ಮ ವಾಟ್ಸಪ್ ಸಂಖ್ಯೆ. ಕೇಳ್ತಾ ಇರಿ ಮಾತುಕತೆ ಮುಂದುವರಿಯುತ್ತೆ. ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲವು.

0: ಮಂಜುಶ್ರೀ ಅವರು ಮಧುಗಿರಿಯಿಂದ ಬೆಂಗಳೂರಿಗೆ ಡಿಪ್ಲೊಮಾ ಮುಗಿಸಿ ಕೆಲಸಕ್ಕೆ ಅಂತ ಬರ್ತಾರೆ. ಈಗ ಬ್ಲೂ ಟಫಿ ಡಿಜಿಟಲ್ ಕಂಪನಿಯನ್ನು ಆರಂಭಿಸಿದ್ದೀರಾ. ಈ ಕಂಪನಿ ಆರಂಭಿಸುವಂಥ ಆಲೋಚನೆ ನಿಮಗೆ ಹೇಗೆ ಬಂತು, ಯಾವಾಗ? ವಾಟ್ ಈಸ್ ದಿಸ್ ಬ್ಲೂ ಟಫಿ ಡಿಜಿಟಲ್ ಕಂಪನಿ?
1: ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಲೋಚನೆ ನನಗೆ ಮುಂಚೆ ಇರಲಿಲ್ಲ. ಬಟ್ ಏನಾದರೂ ಬಿಸ್ನೆಸ್ ಮಾಡಬೇಕನ್ನೋ ಆಲೋಚನೆ ಚಿಕ್ಕ ಹುಡುಗಿಯಿಂದನೂ ಇತ್ತು. ಅಂದರೆ ನಾನು ಚಿಕ್ಕ ಹುಡುಗಿಯಿಂದ ಐ ವಾಸ್ ಡ್ರೀಮಿಂಗ್, ಲೈಕ್ ನಾನು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ಹುಡುಗಿಯಿಂದನೂ ಚಿಕ್ಕ ಪುಟ್ಟ ಐಡಿಯಾಗಳನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ದೆ. ಅಂದರೆ ನಾನು ಚಿಕ್ಕದಲ್ಲಿ ಬ್ಯಾಂಡ್ ಮಾಡಿ ಸೇಲ್ ಮಾಡೋದು ಅಥವಾ ಪಾರ್ಟ್ಸ್ ಮಾಡಿ ಸೇಲ್ ಮಾಡೋದು ಏನಾದರೂ
0: ಮಾಡೋದು, ಹಾಂ,
1: ಅವಾಗಲೇ ನಾನು ಪ್ರಯತ್ನ ಪಡ್ತಾ ಇದ್ದೆ. ಚಿಕ್ಕ ಅದು ಬಿಸ್ನೆಸ್ ಅಂತ ಗೊತ್ತಿರ್ಲಿಲ್ಲ, ಬಟ್ ನನಗೆ ಗೊತ್ತಿಲ್ಲ, ಹೌದು, ಏನಾದರೂ ಮಾಡಬೇಕು, ಸೇಲ್ ಮಾಡಬೇಕು, ದುಡ್ಡು ಬರಬೇಕು, ಮತ್ತು ಅದನ್ನ ಕ್ರಿಯೇಟಿವ್ ಆಗಿ

0: ಮಾಡಿ ಬರೋದು. ನನ್ನ ಕೈಲಿ ಏನೇನು ನನಗೆ ಇಂಟ್ರೆಸ್ಟ್ ಅನಿಸುತ್ತೆ ಎಲ್ಲಾನೂ ಕಲಿತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಐ ಆಮ್ ಅ ಗುಡ್ ಟೈಲರ್ ಆಲ್ಸೋ, ಅದೆಲ್ಲ ಕಲ್ತಿದ್ದೆ. ಮತ್ತೆ ಒಳ್ಳೆ ನಮ್ಮಪ್ಪ ಜೊತೆ ಹೋಟೆಲ್ ಮಾಡಬೇಕು, ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಆ ಥರ ಕೂಡ ಆಲೋಚನೆಗಳು ಬಂದಿತ್ತು. ತುಂಬ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ ಆ್ಯಕ್ಚುಲಿ ಆರ್ಟಲ್ಲಿ, ಕ್ರಾಫ್ಟಲ್ಲಿ, ಎಲ್ಲ ಥರ. ಬಟ್ ಅದೊಂದು ಒಳಗಡೆ ನನಗಿತ್ತು ಏನಾದರೂ ಒಂದು ಮಾಡಬೇಕು ಅಂತ. ಬಟ್ ಜಾಬ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಜಾಬ್ ಮಾಡಿಕೊಂಡು ಕಂಪ್ನಿಗಳಲ್ಲಿ ಆಲ್ಮೋಸ್ಟ್ 8 ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೀನಿ.
1: ಎಷ್ಟು ವರ್ಷ ಕಾಲ?
0: ಆಲ್ಮೋಸ್ಟ್ 13 ವರ್ಷ ಮಾಡಿದ್ದೀನಿ. ಎಲ್ಲ ಕಂಪ್ನಿನಲ್ಲೂ ಆನ್ ಆ್ಯಂಡ್ ಅವರೇಜ್ 2 ವರ್ಷ ಅಂದ್ಕೊಂಡ್ರು 13 ವರ್ಷ ಮೇಲೆ ಕೆಲಸ ಮಾಡಿದ್ದೀನಿ. ಬಿಕಾಸ್ ನಾನು 19
1: ಉದ್ಯೋಗಿ ಆಗಿ ಆಮೇಲೆ ಉದ್ಯಮಿ ಆಗಿದ್ದೀರಾ?
0: ಹೌದು, ನಾನು ಡೈರೆಕ್ಟ್ ಉದ್ಯಮಿ ಏನು ಸ್ಟಾರ್ಟ್ ಮಾಡಿಲ್ಲ, ಉದ್ಯೋಗಿ ಆಗಿದ್ದೆ. 7-8 ಕಂಪ್ನಿನಲ್ಲಿ ನಾನು ಬೇರೆ ಬೇರೆ ರೋಲ್ಸ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿ ನನ್ನ ಲಾಸ್ಟ್ ನನ್ನ ಕಂಪ್ನಿ ಬಿಡಬೇಕಾದ್ರೆ ಐ ವಾಸ್ ಅ ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಕಂಪನೀಸ್ಗೆ. ಐ ವಾಸ್ ಹೈ ಪೇಯಿಂಗ್ ಪೊಸಿಷನ್ ಅಲ್ಲೇ ಇದ್ದಿದ್ದು ನಾನು ಜಾಬ್ ಬಿಡಬೇಕಾದ್ರೆ. ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಆಲ್ರೆಡಿ ಕ್ಲಾರಿಟಿ ಬಂದಿತ್ತು. ಸೊ ಏನಾದ್ರೂ ಮಾಡಿದ್ರೆ ಸ್ವಲ್ಪ ಸ್ಕೇಲಬಲ್ ಆಗಿರ್ಬೇಕು, ದೊಡ್ಡದಾಗಿನೇ ಇರಬೇಕು. ನಾನು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಅದು ಸಸ್ಟೈನಬಲ್ ಇರಲ್ಲ. ಮತ್ತೆ ನನ್ನ ಇಂಟ್ರೆಸ್ಟ್ ಕಂಫರ್ಟ್ ಝೋನ್ ಅಲ್ಲಿ ವರ್ಕ್ ಲೈಫ್, ಮತ್ತೆ ಮಾಡಿದ್ರೆ ಅದು ಇನ್ನೋವೇಟಿವ್ ಆಗಿರ್ಬೇಕು, ಜೊತೆಗೆ ನನ್ನಿಂದ ಇನ್ನೊಂದು ಸ್ವಲ್ಪ ಜನಕ್ಕೆ ಸಹಾಯ ಆಗಂಗೂ ಇರಬೇಕು. ಸೊ ಈ ತರ ಎಲ್ಲ ಯೋಚನೆ ಮಾಡಿ ನಾನು ಬ್ಲೂ ಟಾಫಿ ಸ್ಟಾರ್ಟ್ ಮಾಡಿದ್ದು. ಬ್ಲೂ ಟಾಫಿ ಯಾಕೆ ಅಂದ್ರೆ ನನ್ಗೆ ಈ ಬ್ಲೂ ಟಾಫಿ ಕಂಪ್ನಿನಲ್ಲಿ ಪ್ರೊವೈಡ್ ಮಾಡ್ತಿರೋ ಸರ್ವಿಸಸ್ ನನ್ನ 19 ವರ್ಷದ ಶ್ರಮ ಬೇಸಿಕಲಿ. ಅಲ್ಲಿ ಏನ್ ಸ್ಕಿಲ್ ಕಲ್ತಿದ್ದೆ, ಏನ್ ಎಕ್ಸ್ಪೀರಿಯನ್ಸ್ ಕಲ್ತಿದ್ದೆ,
1: ಅದನ್ನೇ ಇಲ್ಲಿ ಬಂಡವಾಳ ಮಾಡ್ಕೊಂಡಿದ್ದೆ.
0: ಅದನ್ನೇ ನಾನು, ಆದ್ರೆ ನಾನು ಎಲ್ಲಾ ಜೊತೆ ಸಿಇಒ ಫೌಂಡರ್ಸ್ ಜೊತೆ ಡೈರೆಕ್ಟ್ ಆಗಿ ವರ್ಕ್ ಮಾಡ್ತಿದ್ರಿಂದ ನನ್ಗೆ ಹೋಲ್ ಎಕೋ ಸಿಸ್ಟಮ್ ಚೆನ್ನಾಗಿ ಅರ್ಥ ಆಗಿತ್ತು. ಯಾವ ತರ ಕಂಪ್ನಿ ನಡೆಯುತ್ತೆ, ಯಾವ ತರ ಡಿವಿಷನ್ಸ್ ಇರುತ್ತೆ, ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದ್ರೆ ಹೆಂಗಿರುತ್ತೆ, ಕಂಪ್ನಿ ಬಿಸ್ನೆಸ್ ನ ಯಾವ ತರ ಬಿಲ್ಡ್ ಮಾಡಬೇಕು. ಸೊ ಇದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು. ಇನ್ಫ್ಯಾಕ್ಟ್ ಲಾಸ್ಟ್ ಅಲ್ಲಿ ಚಿಕ್ಕ ಚಿಕ್ಕ ಕಂಪ್ನಿನಲ್ಲಿ ಫೌಂಡರ್ಸ್ ಗೆ ಮೋಸ್ಟ್ಲಿ ನಾನೇ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೆ ಅವ್ರ ಬಿಸ್ನೆಸ್ ರನ್ ಮಾಡಕ್ಕೆ. ಸೊ ಅವಾಗ ನನಗೆ ಅರ್ಥ ಆಯ್ತು ನಾನೇ ಸ್ವಂತ ಮಾಡೋದು ಕೇಪಬಲ್ ಇದೀನಿ. ಸೊ ಮಾಡೋಣ ಅಂತ ನಾನು ಪ್ರಯತ್ನ, ಲೈಕ್ ನೈಟ್ ಅಲ್ಲಿ ನನ್ನ ಕಂಪ್ನಿ ಬಿಲ್ಡ್ ಮಾಡ್ಕೊಂಡು ಡೇ ಟೈಮ್ ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಐ ವಾಸ್ ಬ್ಯಾಲೆನ್ಸಿಂಗ್.
1: ಅಂದ್ರೆ ಆಲ್ರೆಡಿ ನಿಮ್ದು ಒಂದು ಕಂಪನಿ ಇದೆ, ಅದ್ರ ಜೊತೆಗೆ ನೀವು ಇನ್ನೊಂದು ಕಂಪನಿಯಲ್ಲಿ ಕೆಲಸನೂ ಮಾಡ್ತಾ ಇದ್ರಿ.
0: ಹೌದು, ಬಿಕಾಸ್ ಜಾಬ್ ಬಿಡೋ ಅಷ್ಟು ಧೈರ್ಯ ನನ್ಗಿನ್ನ ಇರ್ಲಿಲ್ಲ. ನನಗೆ ಏನಂದ್ರೆ ಏನಾದ್ರೂ ಒಂದು ಮಾಡಿದ್ರೆ ಅದು ಮುಗಿದ್ಮೇಲೆ ಹೇಳ್ಬೇಕು, ಇಲ್ಲ ಅದು ಕಂಪ್ಲೀಟ್ ಆಗ್ಬೇಕು.
1: ಮೊದಲೇ ಡಂಗುರ ಸರ್ಕೊಂಡ್ಬರ್ಬಾರ್ದು.
0: ಹೌದು, ಮುಂಚೆನೆ ಎಲ್ಲಾರ್ಗು ನಾನು ಕಂಪ್ನಿ ಮಾಡಿದೀನಿ, ಬಿಸ್ನೆಸ್ ಮಾಡಿದೀನಿ ಹೇಳ್ಕೊಂಡು ಆಮೇಲೆ ಅದು ವರ್ಕ್ ಆಗಿಲ್ಲ ಅಂದ್ರೆ ಜನ ಅದು ಆಡ್ಕೊಂಡವ್ರ ಮುಂದೆ ಎಡವಿ ಬೀಳ್ದಾಗ ಬಿದ್ದಂಗೆ ಆಗ್ಬಾರ್ದಂತಾರಲ್ಲ. ಸೊ ಆ ತರ ಚಾನ್ಸ್ ಯಾರಿಗೂ ನಾನು ಕೊಡಲ್ಲ, ಬಿಕಾಸ್ ಏನಾದ್ರೂ ಕಂಪ್ಲೀಟ್ ಆದ್ರೆ ಅದ್ರ ಬಗ್ಗೆ ಮಾತಾಡೋಣ, ಇಲ್ಲಾಂದ್ರೆ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ.
1: ವೆರಿ ಗುಡ್.
0: ಸೊ ಅದಕ್ಕೆ 2020 ಇದು ಸ್ಟಾರ್ಟ್ ಆಗಿತ್ತು. 2022 ಅಂದ್ರೆ ನನ್ನ ಬಿಸ್ನೆಸ್ 22 ನಲ್ಲಿ ಅಫಿಷಿಯಲಿ ರಿಜಿಸ್ಟರ್ ಮಾಡಿ ನಾನು ಅಫಿಷಿಯಲಿ ಪಬ್ಲಿಕಲಿ ಐ ಬಿಕೇಮ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್. 2026 ಅಲ್ಲಿ ರೀಸೆಂಟ್ ಪಾಡ್ಕಾಸ್ಟ್ ಅಲ್ಲಿ ನಾನು ಪಬ್ಲಿಕ್ ಅಲ್ಲಿ ಹೇಳಿದ್ದು ದಟ್ ಐ ಆಮ್ ಅ ಸಿಇಒ ಆಫ್ ದ ಕಂಪನಿ ಅಂತ. ಬಟ್ 6 years ಇಟ್ ವಾಸ್ ಅ 3 years ಅಫಿಷಿಯಲಿ, 3 years ಅನ್ಅಫಿಷಿಯಲಿ ಕಂಪನಿ ವಾಸ್.
1: ಅಂದ್ರೆ ಒಂದು ಈ ಬೂದಿ ಮುಚ್ಚಿದ ಕೆಂಡ ಅಂತೀವಲ್ಲ ಹಂಗೆ, ಬೆಳಕಲ್ಲಿದೆ ಬಟ್ ಅದ್ಮೇಲೆ ಸ್ವಲ್ಪ ಬೂದಿ ಮುಚ್ಚಿದೆ ಅಷ್ಟೇ, ಗೊತ್ತಾಗ್ತಾ ಇರ್ಲಿಲ್ಲ. ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ನಿಮ್ಮ ಕಂಪನಿಯ ಉದ್ದೇಶ ಪರಿಕಲ್ಪನೆ ಏನು, ನಿಮ್ಮ ಟಾರ್ಗೆಟ್ಸ್ ಯಾರಿರ್ತಾರೆ, ಆಡಿಯನ್ಸ್ ಯಾರಿರ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಮಂಜುಶ್ರೀಯವರ ಮಾತನ್ನ ಕೇಳ್ತಾ ಇದ್ರೆ ನೀವು ಕೂಡ ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನೇ ಅನುಮಾನಗಳು ಪ್ರಶ್ನೆಗಳಿದೆ ನೀವು ನಮಗೆ ವಾಟ್ಸಪ್ ಮಾಡಿ 9480910013. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಜುಶ್ರೀ ಅವರು. ಮಾತನಾಡ್ತಾ ಇದ್ರಿ, ಡಿಪ್ಲೊಮಾ ಮುಗಿಸಿದ್ರಿ, 19ನೇ ವಯಸ್ಸಿಗೆ ತಾವು ಕೆಲಸಕ್ಕೆ ಸೇರ್ಕೊಂಡ್ರಿ, ಒಂದಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂತಾನೆ ತಾವು ಕಂಪನಿಯನ್ನು ಆರಂಭಿಸಿದ್ರಿ, ತಮ್ಮ ಸ್ವಂತ ಕಂಪನಿ ಉದ್ಯಮವನ್ನು ಆರಂಭಿಸಿದ್ರಿ. ನಿಮ್ಮ ಕಂಪನಿ ಯಾವ ರೀತಿಯಾದಂತಹ ಸೇವೆಗಳನ್ನು ಒದಗಿಸುತ್ತೆ ಮತ್ತು ನಿಮ್ಮ ಮೇನ್ ಟಾರ್ಗೆಟ್ ಗ್ರಾಹಕರು ಯಾರು ಅಂತ?
1: ಸೊ ನಮ್ದು ಕಂಪನಿ ಬಂದ್ಬಿಟ್ಟು ಸರ್ವಿಸ್ ಬಿಸ್ನೆಸ್ ಇದು, ಅಂದ್ರೆ ಟೆಕ್ನಾಲಜಿ, ಮಾರ್ಕೆಟಿಂಗ್ ಟೆಕ್ನಾಲಜಿ, ಸೇಲ್ಸ್, ರೆವಿನ್ಯೂ ಆಪರೇಷನ್ಸ್ ಸ್ಪೆಸಿಫಿಕಲಿ ನಾವು ಫೋಕಸ್ ಮಾಡೋದು. ನಮ್ಮ ಟಾರ್ಗೆಟ್ ಆಡಿಯನ್ಸ್ ಬಂದು ಯಾವುದೇ ಬಿ ಟು ಬಿ ಟೆಕ್ನಾಲಜಿ ಸ್ಟಾರ್ಟ್ಅಪ್ಸ್ ಅಥವಾ ಸ್ಕೇಲ್ಅಪ್ಸ್. ಸೊ ಅವರು ಬಿ ಟು ಬಿ ಮಾತ್ರನೇ ನಾವು ಸರ್ವ್ ಮಾಡೋದು, ಬಿ ಟು ಸಿ ಸೆಗ್ಮೆಂಟ್ಸ್ಗೆ ಕರೆಂಟ್ಲಿ ಫೋಕಸ್ ಮಾಡ್ತಾ ಇಲ್ಲ. ಸೊ ಬಿ ಟು ಬಿ ಟೆಕ್ನಾಲಜಿ ಅಂದ್ರೆ ಫಿನ್ಟೆಕ್ ಕಂಪನೀಸ್, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಥವಾ ಎನಿ ಲಾಜಿಟೆಕ್, ಸಾಸ್ ಪ್ಲಾಟ್ಫಾರ್ಮ್ಸ್ ಅಥವಾ ಮೇ ಬಿ ಮಾರ್ಟೆಕ್ ಕಂಪನೀಸ್. ಸೊ ಎನಿ ಸಾಸ್ ಅಂಡ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಸ್ ಹೂ ಆರ್ ಸರ್ವಿಂಗ್ ಗ್ಲೋಬಲ್ ಮಾರ್ಕೆಟ್ಸ್, ಅವ್ರಿಗೆ ಮಾತ್ರನೇ ನಾವು ಸರ್ವಿಸ್ ಕೊಡೋದು. ಬಿಕಾಸ್ ನಮ್ದು ಸ್ಪೆಸಿಫಿಕಲಿ ಬಂದ್ಬಿಟ್ಟು ರೆವಾಪ್ಸ್ ಮತ್ತೆ ಮಾರ್ಕೆಟಿಂಗ್ ಆಟೋಮೇಷನ್, ಜಿ ಟಿ ಎಂ ಇಂಜಿನಿಯರಿಂಗ್, ಮತ್ತೆ ಲೈಕ್ ಈ ಒಂದು ಕಂಪ್ನಿನಲ್ಲಿ ರೆವಿನ್ಯೂ ಮತ್ತೆ ಸೇಲ್ಸ್ ಆಗಬೇಕು ಅಂದ್ರೆ ಕೆಲವೊಂದು ಟೆಕ್ನಾಲಜೀಸ್ ಯೂಸ್ ಮಾಡಿ ಪ್ರೋಸೆಸ್ ಆಟೋಮೇಷನ್ಸ್ ಮಾಡಬೇಕಾಗುತ್ತೆ. ಸೊ ಸೇಲ್ಸ್ ಫೋರ್ಸ್ ಅಪ್ಸ್ಪಾಟ್ ಅಂತ ಟೆಕ್ನಾಲಜೀಸ್ ಯೂಸ್ ಮಾಡಿ ಮಾಡಬೇಕು. ಸೊ ಇದೆಲ್ಲ ಮಾಡ್ತೀವಿ. ಬೇಸಿಕಲಿ ಡಿಮ್ಯಾಂಡ್ ಜನರೇಟ್

0: ಬ್ರ್ಯಾಂಡಿಂಗ್, ಓವರ್ಆಲ್ ಗ್ರೌತ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಮಾರ್ಕೆಟಿಂಗ್ ಎಲ್ಲ ಮಾಡ್ತೀವಿ ನಾವು ಸ್ಟಾರ್ಟ್ಅಪ್ ಕಂಪನೀಸ್ಗೆ.
1: ತಾವು ಹೇಳ್ತಾ ಇದ್ರಿ, ನಾನು ಮೊದಲು ಆರಂಭದಲ್ಲಿ ಯಾರಿಗೂ ಹೇಳಿರಲಿಲ್ಲ, ಒಂದು ಕಂಪ್ನಿಲಿ ಕೆಲಸ ಮಾಡ್ಕೊಂಡೇನೆ ಕಂಪ್ನಿನ ನಾನು ಸ್ಥಾಪನೆ ಮಾಡಿ ನಡೆಸ್ತಾ ಇದ್ದೀನಿ ಅಂತ ಹೇಳಿ. ಸಾಮಾನ್ಯವಾಗಿ ನಾವೆಲ್ಲರೂ ಸಾಮಾನ್ಯ ಜನರು ಅನ್ಕೊಳ್ಳೋದೇನಂದ್ರೆ ಕೈ ತುಂಬ ಸಂಬಳ ಬರುತ್ತೆ, ಒಳ್ಳೆ ಪೊಸಿಷನಲ್ಲಿ ಇದ್ದೀನಿ, ತಿಂಗಳ ತಿಂಗಳ ಸಂಬಳ ಬಂದ್ಬಿಡುತ್ತೆ, ನಾಳೆ ನಾನು ಕಂಪ್ನಿ ಶುರು ಮಾಡ್ತೀನಿ ಹೆಂಗಿರುತ್ತೋ ಏನೋ, ಲಾಭ ಬರುತ್ತೋ ಲಾಸ್ ಆಗುತ್ತೋ ಹೆಂಗೆ ನಡೆಯುತ್ತೋ, ಸಾಕಷ್ಟು ಆಲೋಚನೆಗಳು ಬರುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ. ನೀವು ಒಂದು ಕಂಪ್ನಿಲಿ ಕೆಲಸವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಸ್ನೆಸ್ಗೆ ಅಂತಲೇ ಹೊರಳಿದಾಗ ನಿಮ್ಮ ತಲೆಯಲ್ಲಿದ್ದಂಥ ಆಲೋಚನೆಗಳು, ಅನುಮಾನಗಳು, ದುಗುಡಗಳು ಏನು ಅಂತ?
0: ಹೌದು, ಯಾರೇ ಆಗಲಿ ಆಂಟ್ರಪ್ರಿನರ್ಸ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಸಾವಿರಾರು ನೆಗೆಟಿವ್ ಥಿಂಕಿಂಗ್ ಬಂದೇ ಬರುತ್ತೆ. ಪ್ರತಿದಿನ ರಿಸ್ಕ್, ಪ್ರತಿದಿನ ಟೆನ್ಷನ್, ಪ್ರತಿದಿನ ಭಯ ದುಗುಡ ಇದ್ದೇ ಇರುತ್ತೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗಲೂ ಕೂಡ ನಾನು ಬಿಸ್ನೆಸ್ ಮಾಡಬೇಕಾದ್ರೆ ನನಗೆ ಸ್ವಲ್ಪನಾದರೂ ಬ್ಯಾಕಪ್ ಇರಲೇಬೇಕು, ರಿಸ್ಕ್ ತಗೊಳ್ಳೋದಕ್ಕೆ ಬೇಡ, ಯಾಕಂದರೆ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಸ್ವಲ್ಪ ಸಪೋರ್ಟ್ ಕಡಿಮೆ ಇತ್ತು. ಸೊ ಈ ಪರಿಸ್ಥಿತಿಗಳಲ್ಲಿ ನಾನು ನನ್ನಿಂದ ಇನ್ನೊಬ್ಬರಿಗೂ ಫ್ಯಾಮಿಲಿಗೂ ತೊಂದರೆ ಆಗಬಾರ್ದು. ಸೊ ನನ್ನ ಎಕ್ಸ್ಪೆರಿಮೆಂಟ್ಸ್ಗೆ ನನ್ನ ನನಗಷ್ಟೇ ಡ್ರೀಮ್, ಬೇರೆಯವರಿಗೆ ನಾನು ಬರ್ಡನ್ ಅನ್ಸಬಾರ್ದು. ಸೊ ನನ್ನ ತಂದೆ ತಾಯಿ ಆಲ್ರೆಡಿ ಸಫರ್ ಆಗಿದ್ದಾರೆ, ಈಗ ರಾಂಗ್ ಡಿಸಿಷನ್ ಆಗಿ ಮತ್ತೆ ಸಫರ್ ಮಾಡಿಸೋದು, ಇಲ್ಲ ನನ್ನ ಮಕ್ಕಳಿಗೆ ನಾನು ಫೇಲ್ಯೂರ್ ತರ ಕಾಣೋದು, ನನ್ನ ಫ್ಯಾಮಿಲಿಗೆ ನಾನು ಹೋಪ್ಲೆಸ್ ಅನ್ನಿಸ್ಬಾರ್ದು. ಸೊ ಅದಕ್ಕೋಸ್ಕರ ಜಾಬ್ ಮಾಡಿಕೊಂಡು ನನ್ನ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಸ್ಯಾಕ್ರಿಫೈಸ್ ಮಾಡಬೇಕು ಟೈಮ್ನ. ಸೊ ಎಕ್ಸ್ಟ್ರಾ 10-12 hours ಎಕ್ಸ್ಟ್ರಾ ಓವರ್ ನೈಟ್ ವರ್ಕ್ ಮಾಡಿ ನಾನು ಕಂಪ್ನಿ ಸ್ಟಾರ್ಟ್ ಮಾಡೋಕ್ಕೆ, ಕಂಪ್ನಿ ಕಡೆ ವರ್ಕ್ ಮಾಡಿದ್ದು. ಬಟ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ಹೆಜ್ಜೆನಲ್ಲೂ ಭಯ ಇತ್ತು, ಬಟ್ ನನಗಿರೋ ನಾನು ಆದಷ್ಟು ಸ್ವಲ್ಪ ಕೇರ್ಫುಲ್ ಆಗಿ ಕಾಶಿಯಸ್ ಆಗಿ ಇನ್ವೆಸ್ಟ್ ಮಾಡೋದ್ರಲ್ಲಿನೂ ಮತ್ತು ಆ ರಿಟರ್ನ್ ತೆಗಿಯೋದ್ರಲ್ಲಿನೂ ತುಂಬ ಸ್ಲೋ ಆಗಿ ಮಾಡ್ತಾ ಇದ್ದೆ. ಸೊ ಒಂದು ಪ್ರಾಜೆಕ್ಟ್ ಬಂದರೆ ಆ ಪ್ರಾಜೆಕ್ಟಲ್ಲಿ ನನಗೆ ಒಂದು 75,000 ಆರ್ 1 lakh rupees ವರ್ತ್ ಪ್ರಾಜೆಕ್ಟ್ ಬಂದರೆ ನಾನು ಸೊ ನಾನು ಸಗ್ರಿಗೇಟ್ ಮಾಡ್ತಿದ್ದೆ, ಇದರಲ್ಲಿ ಸರ್ಟನ್ ಪರ್ಸೆಂಟೇಜ್ ವಾಪಸ್ ಕಂಪ್ನಿಗೆ ಹಾಕಬೇಕು, ಸರ್ಟನ್ ಪರ್ಸೆಂಟೇಜ್ ಎಂಪ್ಲಾಯಿಗೆ ಹೋಗ್ಬೇಕು, ಸರ್ಟನ್ ಪರ್ಸೆಂಟೇಜ್ ನನಗೆ ಉಳಿಬೇಕು. ಓಕೆ, ಹೌ ಲಾಂಗ್ ನಾನು ಎಷ್ಟು ದಿನ ಈ ಬಜೆಟ್ನ ಸಸ್ಟೈನ್ ಮಾಡ್ಬೋದು, ನನಗೆ ನೆಕ್ಸ್ಟ್ 3 months ಇನ್ನೊಂದು ಸ್ವಲ್ಪ ಪ್ರಾಜೆಕ್ಟ್ಸ್ ಬೇಕು, ಸೊ ನನ್ನ ಟಾರ್ಗೆಟ್ಸ್ ಏನು, ಸೊ ನನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಇರೋ ಕ್ಲೈಂಟ್ಸ್ನ ಚರ್ನ್ ಮಾಡಿದೆ ಎಷ್ಟು ಲಾಂಗ್, ಹೌ ಲಾಂಗ್ ನಾನು ಸಸ್ಟೈನ್ ಮಾಡ್ಬೋದು. ಸೊ ಎಲ್ಲನೂ ತುಂಬ ಕೇರ್ಫುಲ್ ಆಗಿ ಇವ್ಯಾಲ್ಯುಯೇಟ್ ಮಾಡಿಕೊಂಡು ನಾನು ಸೇಲ್ಸ್, ಮಾರ್ಕೆಟಿಂಗ್, ಆಪರೇಷನ್ಸ್ ಪ್ರತಿಯೊಂದೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಒಂದೊಂದು ಸತಿ ಪ್ರಾಜೆಕ್ಟ್ಸ್ ಚರ್ನ್ ಆಗೋದು, ಅವಾಗ ಭಯ ಆಗೋದು, ಏನು ಇದು ನಾನು ಅಂದರೆ ಲೈಕ್ ಪ್ರಾಜೆಕ್ಟ್ ಸಮ್ಟೈಮ್ಸ್ ಪೀಕಿಗೆ ಹೋಗುತ್ತೆ, ಇಮಿಡಿಯೇಟ್ ಚರ್ನ್ಸ್ ಆಗುತ್ತೆ. ಪ್ರಾಜೆಕ್ಟ್ ಲೈಫ್ ಸೈಕಲ್, ಲೈಫ್ ಟೈಮ್ ವ್ಯಾಲ್ಯೂ ನಮಗೆ LTV ಅಂತ ಕರಿತೀವಿ. ಸೊ ಅದೆಲ್ಲ ಕಡಿಮೆ ಆದಾಗ ಭಯ ಸ್ಟಾರ್ಟ್ ಆಗೇ ಆಗುತ್ತೆ. ಸೊ ಭಯ ಆದಾಗ ನಾನು ಯಾರಿಗೂ ಮೆಂಟರ್ ಇಲ್ಲ ನನಗೆ, ಸೊ ನಾನು ಯಾರು ಸಪೋರ್ಟು ಕೇಳೋಕ್ಕಾಗಲ್ಲ ಅಥವಾ ಯಾರನ್ನೂ ಗೈಡೆನ್ಸ್ ಕೂಡ ಕೇಳೋಕ್ಕಾಗಲ್ಲ, ನನಗೆ ನಾನೇ ಮೋಟಿವೇಶನ್. ಸೊ ಏನಾದರೂ ಸ್ವಲ್ಪ ಫಾಸ್ಟ್ ತಗೊಳ್ಳೋದು, ಸೊ ಮತ್ತೆ ಓಕೆ ಟ್ರೈ ಅಗೇನ್, ಲೈಕ್ ಏನಾದರೂ ಮತ್ತೆ ಪ್ರಯತ್ನ ಪಡೋದು, ಮತ್ತೆ ಪ್ಯಾನಿಕ್ ಆಗದೆ ಅಥವಾ ಟೆನ್ಷನ್ ತಗೊಳ್ಳದೆ ಮತ್ತೆ ಹಾರ್ಡ್ ಸೇಲ್ಸ್ ಮಾಡೋದು, ಸೊ ಇರೋ ಕ್ಲೈಂಟ್ಸ್ನ ಆದಷ್ಟು ಕೇರ್ಫುಲ್ ಆಗಿ ಸಸ್ಟೈನ್ ಮಾಡೋದು. ಇದೇ ಥರ ಫಸ್ಟ್ ಇಯರಲ್ಲಿ ಲ್ಯಾಡರ್ ಇತ್ತು, ಅಪ್ ಆ್ಯಂಡ್ ಡೌನ್ಸ್ ಇತ್ತು. ಆಮೇಲೆ ನನಗೆ ಒಂದು 10-15 ಕ್ಲೈಂಟ್ಸ್ ಆದಮೇಲೆ ಐ ಮೇಡ್ ಇಟ್, ದೆನ್ ನನಗೆ ಬೇಸ್ ಸೆಟ್ ಆಯಿತು. ಸೊ ಇಟ್
1: ಫೌಂಡೇಶನ್ ಅದು ಭದ್ರ ಆಯಿತು,
0: ಫೌಂಡೇಶನ್ ಭದ್ರ ಆಯಿತು. ಈಗ ನಾನು ಆಫೀಸಲ್ಲಿ ಇಲ್ಲ ಅಂದ್ರೂ ನಂದು ಬಿಸ್ನೆಸ್ ನಡೆಯೋ ಅಂತ ಫೌಂಡೇಶನ್ ನಾನು ಇಟ್ಟಿದ್ದೀನಿ ಇಷ್ಟು ವರ್ಷ ಆದಮೇಲೆ. ಇನ್ಮೇಲೆ ಅಂದ್ರೂ ಸ್ಕೇಲಿಂಗ್ ಬಗ್ಗೆ ಗಮನ ಕೊಡಬೇಕು, ಬಿಕಾಸ್ ಸಮಟೈಮ್ಸ್ ಸ್ಟಾರ್ಟ್ ಮಾಡೋದು ಈಸಿ, ಸ್ಕೇಲಿಂಗ್ ಕಷ್ಟ ಆಗುತ್ತೆ. ಯಾಕಂದರೆ ಫೌಂಡರ್ ಡಿಪೆಂಡೆನ್ಸಿ ತುಂಬ ಇರುತ್ತೆ ಒಂದು ಕಂಪ್ನಿ ಅಂದಮೇಲೆ. ಸೊ ಆ ಡಿಪೆಂಡೆನ್ಸೀಸ್ ಕಡಿಮೆ ಮಾಡಿ ನಾನು ಯಾವ ಥರ ಕಂಪ್ನಿನ ಸ್ಕೇಲ್ ಮಾಡಬೇಕು, ಆಪರ್ಚುನಿಟೀಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಮತ್ತು ಕಂಪನಿಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಟ್ಯಾಪ್ ಮಾಡೋದ್ರ ಕಡೆ ಇವಾಗ ಗಮನ ಕೊಡಬೇಕು. ಬಟ್ ಮೋಟಿವೇಟೆಡ್ ಆಗಿರ್ಬೇಕು ಎಲ್ಲ ಸಿಚುಯೇಷನಲ್ಲೂ, ನಾವು ಧೈರ್ಯ ಕಳ್ಕೊಳ್ದೆ ಎದೆಗುಂದದೆ ತುಂಬ ಧೈರ್ಯವಾಗಿದ್ರೆ ಮಾತ್ರ ನೆಗೆಟಿವ್ ಥಿಂಕರ್ಸ್ಗೆ ಬಿಸ್ನೆಸ್
1: ವರ್ಕ್ಔಟ್
0: ಆಗಲ್ಲ. ನನಗೆ ಚಿಕ್ಕ ಹುಡುಗಿಯಿಂದನು ಪ್ರಾಬ್ಲಮ್ ಫೇಸ್ ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿದೆ, ಬಂದಿದ್ದೆಲ್ಲ ಬರಲಿ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ.
1: ಓಕೆ,
0: ಯಾಕಂದರೆ ಅಷ್ಟು ಸೆನ್ಸಿಟಿವ್ ಇಟಿ ಹೋಗ್ಬಿಟ್ಟಿದೆ ನನ್ನಲ್ಲಿ. ಸೊ ಈಗ ಸ್ವಲ್ಪ ಮ್ಯಾಕ್ಸಿಮಮ್ ಏನಾಗುತ್ತೆ, ಏನಾಗುತ್ತೆ ಮ್ಯಾಕ್ಸಿಮಮ್ ಏನಾಗ್ಬೋದು, ಐ ಆಮ್ ಸ್ಟಿಲ್ ಅಲೈವ್ ಅಲ್ವಾ, ಐ ಕ್ಯಾನ್ ಏನಾದ್ರೂ ಮಾಡ್ಬೋದಲ್ವಾ ಅಂತ ಅನ್ಸುತ್ತೆ.
1: ಮತ್ತೊಂದು ಪ್ಲಾನ್ ಮಾಡಬಹುದು, ಸೆಕೆಂಡ್ ಚಾನ್ಸ್ ಸಿಕ್ಕುತ್ತೆ ಅನ್ಕೋಬಹುದು ನಮ್ಗೆ ಅಂತ.
0: ಸೊ ಮೋರ್ ದೆನ್ ಮನಿ, ಮೋರ್ ದೆನ್ ಬಿಸ್ನೆಸ್, ನಾನು ಇದೀನಿ ಇನ್ನ ಹೆಲ್ದಿ ಆಗಿದ್ದೀನಿ, ಸೊ ನಾನು ಏನಾದ್ರೂ ಮಾಡ್ಬೋದು. ಸೊ ಅಷ್ಟೇ, ಆ ತರ ಯೋಚನೆ ಮಾಡಿದ್ರೆ ಆಯ್ತು.
1: ಓಕೆ, ತಮ್ದು ಪ್ರಮುಖ ಉದ್ದೇಶ ಪರಿಕಲ್ಪನೆ ಕಂಪನಿದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂತ ಹೇಳ್ತೀರಿ. ಈಗಿನ ಸಮಾಜದಲ್ಲಿ ಬಿಸ್ನೆಸ್ಗಳಲ್ಲಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಎಷ್ಟು ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು

0: ಆತ್ಮೀರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಮಂಜುಶ್ರೀ ನಮ್ಮ ಜೊತೆ ಇದ್ದಾರೆ. ಯುವ ಉದ್ಯಮಿ, ತಮ್ಮದೇ ಆದಂತಹ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ. ಮಾತನಾಡ್ತಾ ಇದ್ವಿ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಬಗ್ಗೆ ತಾವು ಹೆಚ್ಚು ಗಮನ ಹರಿಸ್ತೀರ ತಮ್ಮ ಕಂಪನಿ ಅಂತ. ಈಗಿನ ಕಾಲದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಕಂಪನಿಗಳಿಗೆ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ, ಮತ್ತು ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಯಾವ ಬದಲಾವಣೆಗಳನ್ನ ತಾವು ಕಂಡಿದ್ದೀರಾ?
1: ಡಿಜಿಟಲ್ ಮಾರ್ಕೆಟಿಂಗ್ ವರ್ಡ್ ಕೂಡ ಈಗ ಔಟ್ಡೇಟೆಡ್ ಆಗಿದೆ ಆಕ್ಚುಲಿ. ಲೈಕ್ ಈ ಡಿಜಿಟಲ್ ಅಂತ ಬಂದಿದ್ದು 15 ಅಂದ್ರೆ ಲೈಕ್ ತುಂಬಾ ಡಿಕೇಡ್ ಆಗು. ಸೊ ಈಗ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿ ಬದಲಾವಣೆಗಳಾಗಿದೆ. AI ಮಾರ್ಕೆಟಿಂಗ್ ಬಂದಿದೆ, ಈಗ GTM ಇಂಜಿನಿಯರಿಂಗ್ ಅಂತ ಬಂದಿದೆ. ಅಂದ್ರೆ ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ಟೆಕ್ನಾಲಜೀಸ್. ಈಗ ಯಾವುದೇ ಒಂದು ಮಾರ್ಕೆಟಿಂಗ್ ಆಸ್ಪೆಕ್ಟ್ಸ್ ನ ಕೂಡ ನಾವು ಆಟೋಮೇಟ್ ಮಾಡ್ಬೋದು. ಅಂದ್ರೆ ನಾನು ಎಲ್ಲಾನು ಆಟೋಮೇಟ್ ಮಾಡ್ಬೋದು, ಬಟ್ ಆಟೋಮೇಟ್ ಮಾಡೋದು ಒಳ್ಳೇದು ಕೂಡ ಅಲ್ಲ, ಬಿಕಾಸ್ ಬಿಸ್ನೆಸ್ ಅಲ್ಲಿ ಹ್ಯೂಮನ್ ರಿಲೇಷನ್ಶಿಪ್, ಹ್ಯೂಮನ್ ಟಚ್ ತುಂಬಾ ಇಂಪಾರ್ಟೆಂಟ್. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಂಪನೀಸ್ಗೆ ಇಂಪಾರ್ಟೆಂಟ್, ಬಟ್ ಮಾರ್ಕೆಟಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಪ್ರತಿಯೊಂದು ಕಂಪನಿಗೆ. ಬಿಕಾಸ್ ನಿಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಸರ್ವಿಸ್ ಇದೆ, ಒಳ್ಳೆ ಟೆಕ್ನಾಲಜಿ ಇದೆ, ಬಟ್ ಅದನ್ನ ಜನದ ಮುಂದೆ ಅಥವಾ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಮುಂದೆ ನೀವು ಪ್ರೆಸೆಂಟ್ ಮಾಡಬೇಕು ಅಂದ್ರೆ ನೀವು ನಿಮ್ದೇ ಆದ ವ್ಯಾಲ್ಯೂ ಪ್ರಪೋಸಿಷನ್ ನ ತುಂಬಾ ಕ್ಲಿಯರ್ ಆಗಿ ಮನದಟ್ ಮಾಡ್ಬೇಕು. ಹಂಗೆ ಅಲ್ವಾ ಬ್ರ್ಯಾಂಡ್ಸ್ ಕ್ರಿಯೇಟ್ ಆಗೋದು? ಸೊ ದಟ್ಸ್ ಹೌ ಟೈಟಾನ್ ಸ್ಟೋರಿ ನಾನು ಹೇಳ್ದಂಗೆ ಲಾಸ್ಟ್ ವೀಕ್ ಸೀರೀಸ್ ನೋಡಿದ್ದು. ಸೊ ಅದು ಆತರ ಪ್ರತಿಯೊಂದು ಬ್ರ್ಯಾಂಡ್ ಬಿಲ್ಡ್ ಮಾಡೋಕ್ಕೂ ಒಂದು ಹಿಸ್ಟ್ರಿ ಇರುತ್ತೆ, ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಸೊ ತಾವು ಅರ್ನ್ ಮಾಡೋ ಕೆಲವೊಂದು ರೆವಿನ್ಯೂನಲ್ಲಿ ಸರ್ಟನ್ ಪರ್ಸೆಂಟೇಜ್ ಮಾರ್ಕೆಟಿಂಗಿಗೆ ಡೆಡಿಕೇಟೆಡ್ ಆಗಿ ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅವಾಗಲೇ ಸ್ಕೇಲಬಿಲಿಟಿ ಆಗೋಕೆ ಚಾನ್ಸ್ ಆಗೋದು.
0: AI ಮಾರ್ಕೆಟಿಂಗ್ ಅಂದ್ರೆ ಹೇಗೆ ಇದು ಜನರನ್ನ ತಲುಪುತ್ತೆ, ಅಥವಾ ನೀವು ಹೇಳಿದ ಹಾಗೆ ತಮ್ಮ ಪ್ರಾಡಕ್ಟ್ ಅನ್ನ ಹೆಚ್ಚು ಜನರಿಗೆ ತಲುಪಿಸೋಂಗೆ ಮಾಡೋಕ್ ಸಾಧ್ಯ ಆಗುತ್ತೆ, ಮತ್ತು ಈ AI ಬಳಕೆಯಿಂದ AI ಮಾರ್ಕೆಟಿಂಗ್ ಇಂದ ನಾವು ಜಾಸ್ತಿ ಕೆಲಸವನ್ನ ಅಥವಾ ಉದ್ಯೋಗವನ್ನ ಪಡ್ಕೋಬಹುದಾ ಕಳ್ಕೋಬಹುದಾ ಅಂತೀರ ನೀವು?
1: ಎರಡೂ ಇದೆ, ಪ್ರೋಸ್ ಅಂಡ್ ಕಾನ್ಸ್. ಅಂದ್ರೆ AI ಮಾರ್ಕೆಟಿಂಗ್ ಇಂದ ಮಾರ್ಕೆಟರ್ಸ್ ಕೆಲವೊಂದು ಮಾರ್ಕೆಟಿಂಗ್ ಫಂಕ್ಷನ್ಸ್ದು ಜಾಬ್ ರಿವೋಕ್ ಆಗ್ತಾ ಇದೆ. ಬಿಕಾಸ್ ಈಗ ಕಾಂಟೆಂಟ್ ಮಾರ್ಕೆಟಿಂಗ್ ಅಲ್ಲಿ ಮೊದಲು ಕಾಂಟೆಂಟ್ ರೈಟಿಂಗ್ ಟೂಲ್ಸ್, ಈ ಜಮಿನೈ ಅಥವಾ ChatGPT ಕ್ಲಾಡ್ ಬರೋಕ್ಕೂ ಮುಂಚೆ ಕ್ಲೇ ಅಥವಾ ಈ ತರ ತುಂಬಾ ಟೂಲ್ಸ್ ಇದೆ. ಅದು ಬರೋಕ್ಕೂ ಮುಂಚೆ ಕಂಟೆಂಟ್ ರೈಟರ್ ಖುದ್ದು ಅವರೇ ಬರೀತಾ ಇದ್ರು, ಅವರೇ ವೆಬ್ ರಿಸರ್ಚ್ ಮಾಡಿ ತುಂಬಾ ರಿಸರ್ಚ್ ಮಾಡಿ ಕಂಟೆಂಟ್ ಬರೀತಾ ಇದ್ರು. ಈಗ ಎಲ್ಲದಕ್ಕೂ ಟೂಲ್ಸ್ ಇದೆ. ಸೊ ಈಗ 10 ಜನ ಕಂಟೆಂಟ್ ರೈಟರ್ಸ್ ಮಧ್ಯೆ 2 ಸ್ಕಿಲ್ಡ್ ಎಕ್ಸ್ಪರ್ಟ್ ಕಂಟೆಂಟ್ ರೈಟರ್ಸ್ ಕ್ಯಾನ್ ಡೂ ದ ಬೆಟರ್ ಜಾಬ್ ಯೂಸಿಂಗ್ ದೀಸ್ ಟೂಲ್ಸ್. ಸೊ ಆದರೆ ಆ ಥರ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ನೋಡಿದಾಗ ಜಾಬ್ಸ್ ಹೋಗ್ತಾ ಇದೆ. ಆದರೆ ಅದಕ್ಕೋಸ್ಕರನೇ ಅಪ್ಸ್ಕಿಲ್ಲಿಂಗ್ ಇವತ್ತಿನ ಕರೆಂಟ್ ಟ್ರೆಂಡ್ಸ್ಗೆ ಯಾವುದು ಹಾಟೆಸ್ಟ್ ಟೂಲ್ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಎಂಪ್ಲಾಯೀಸ್ಗೂ ತುಂಬ ಇಂಪಾರ್ಟೆಂಟು. ಆಮೇಲೆ ಅದಕ್ಕೆ ಅವ್ರಿಗೆ ಜಾಬ್ ಸೊ ದಟ್ ಅವರು ಕಂಪನಿನಲ್ಲಿ ರಿಟೈನ್ ಆಗ್ಬೋದು. ಅದೇ ಕಂಪನಿ ಫೌಂಡರ್ಸ್ ಅಥವಾ CEOs ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅವರು ಬಿಸ್ನೆಸ್ ಎಫಿಷಿಯನ್ಸಿ ರೆವಿನ್ಯೂ ಕೂಡ ಪ್ರಾಫಿಟಬಲ್ ಆಗಿರುತ್ತೆ. ಅದು ಒಂದು. ಇನ್ನೊಂದು, ಕೆಲವೊಂದ್ಸತಿ ತುಂಬ AI ಟೂಲ್ಸಿಂದ ಕೆಲವೊಂದು ಸ್ಟ್ರಕ್ಚರ್ಸ್ ಇದು ಆಟೋಮೇಟ್ ಮಾಡೋದ್ರಿಂದ ಪ್ರೊಸೆಸಸ್ನ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಬಟ್ ನಾವು ಎಲ್ಲಿ ಆಟೋಮೇಟ್ ಮಾಡಬೇಕು ಎಲ್ಲಿ ಆಟೋಮೇಟ್ ಮಾಡಬಾರ್ದು ಅದು ಡಿಪೆಂಡ್ಸ್ ಆನ್ ಎವ್ರಿ ಬಿಸ್ನೆಸ್. ಬಿಸ್ನೆಸ್ ಟು ಬಿಸ್ನೆಸ್ ವೇರಿ ಆಗುತ್ತೆ. ಕೆಲವೊಂದು ಬಿಸ್ನೆಸ್ ಅಲ್ಲಿ ಹ್ಯೂಮನ್ ಟಚ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನ ಏನೇ ಮಾಡಿದ್ರು ನಾವು AI ಟೂಲ್ಸ್ ಇಂದ ರಿಪ್ಲೇಸ್ ಮಾಡಕ್ ಆಗಲ್ಲ. ಈಗ ಎಕ್ಸಾಂಪಲ್, ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಅಥವಾ ಲೀಗಲ್ ಸಿಸ್ಟಮ್ ಅಲ್ಲಿ ನೀವು ಟೆಕ್ನಾಲಜೀಸ್ ಯೂಸ್ ಮಾಡ್ಬೋದು. ಅನ್ಲೆಸ್ ದ ಲೀಗಲ್ ಅಸೋಸಿಯೇಟ್ ಅಥವಾ ಡಾಕ್ಟರ್ ಕಮ್ಸ್ ಇನ್ ಪ್ಲೇಸ್, ಇಟ್ ವಿಲ್ ನೆವರ್ ಬಿ ರಿಪ್ಲೇಸ್. ಸೊ ಆ ಥರ ಅಸಿಸ್ಟೆನ್ಸ್, ಗೈಡೆನ್ಸ್ ಅಥವಾ ಪ್ರೊಫೆಷನಲ್ ಸರ್ವಿಸಸ್ ಅಲ್ಲಿ ನಾವು ಆದಷ್ಟು ಕಡಿಮೆ, ಎಲ್ಲಿ ನೆಸೆಸಿಟಿ ಇದೆ ಅದ್ರ ಪ್ರಕಾರ ಟೂಲ್ಸ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್.
0: AI ಟೂಲ್ಸ್ ಬಳಕೆಯಿಂದ ನಮ್ಮ ಸ್ವಂತಿಕೆ ಅನ್ನೋದು, ನಮ್ಮ ಬುದ್ಧಿವಂತಿಕೆ ಅನ್ನೋದು ಕಳೆದು ಹೋಗುತ್ತೆ ಅಂತ ಅನ್ಸಲ್ವಾ?
1: ಅನ್ಸುತ್ತೆ.
0: ನಮ್ಮಲ್ಲಿ ಕ್ರಿಯೇಟಿವಿಟಿ ಉಳಿಯುತ್ತೆ, ಹಾಗಾದ್ರೆ ನಾವು ನಮ್ಮನ್ನ ಹೇಗ್ ತೊಡಗಿಸ್ಕೊಳಕ್ ಸಾಧ್ಯ ಆಗತ್ತೆ ಎಲ್ಲವನ್ನು ಡಿಪೆಂಡ್ ಆದ್ರೆ ಟೂಲ್ಸ್ ಮೇಲೆ ಅಂತ?
1: ಹೌದು. ಅಂದ್ರೆ ಅದನ್ನ ಹೆಂಗೆ ಲೆವರೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೆಲವೊಂದ್ಸತಿ ಆ ಟೂಲ್ಸ್ ಇಡೀ ಎಕೋಸಿಸ್ಟಮ್, ಇಡೀ ಇಡೀ ಓಲ್ ಸರ್ಚ್ ಇಂಜಿನ್ ಬ್ರೌಸ್ ಮಾಡೋದ್ರಿಂದ ಅದಕ್ಕೆ ತುಂಬಾ ನಾಲೆಡ್ಜ್ ಇರುತ್ತೆ. ಸೊ ಆ ನಾಲೆಡ್ಜ್ನ ನಾವು ಗೈನ್ ಮಾಡ್ಕೊಳ್ಳೋಕೆ ಅದು ಒಂದು ಅಡ್ವಾಂಟೇಜ್. ಬಟ್ ಅದ್ರ ಲೆವೆಲ್ಗೆ, ಅಂದ್ರೆ ಇದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬಿಸ್ನೆಸಸ್ಗೆ ಬೆನಿಫಿಟ್ ಇದೆ ಆಸ್ ಅ ಫೌಂಡರ್ ನಾನು ಹೇಳೋದಾದ್ರೆ. ಬಟ್ ಆಸ್ ಎ ಎಂಪ್ಲಾಯಿ ನಾನು ಯೋಚನೆ ಮಾಡೋದಾದ್ರೆ, ಅಫ್ಕೋರ್ಸ್ ಈಗ ನಾನು ತುಂಬಾ ಚಿಕ್ಕದಾಗಿ ಲಿಮಿಟೆಡ್ ನಾಲೆಡ್ಜ್ ಅಲ್ಲಿ ಕೇಳಿರ್ತೀನಿ, ಬಟ್ ಅದು ತುಂಬಾ ಓವರ್ ವೆಲ್ಮ್ ಇನ್ಫಾರ್ಮೇಶನ್ ಕೊಟ್ಟಿರುತ್ತೆ. ಅಷ್ಟು ಕ್ರಿಯೇಟಿವಿಟಿ, ಹ್ಯೂಮನ್ ಕ್ರಿಯೇಟಿವಿಟಿ

0: ಮ್ಯಾಚ್ ನಾವ್ ಬಳಕೆ ಮಾಡ್ಬೇಕು. ಬೇಸಿಕಲಿ ನಾವ್ ವಿ ಶುಡ್ ಅಲೈನ್ ವಿತ್ ಎಐ. ನಾವ್ ಅದಕ್ಕೆ ಅಡಿಕ್ಷನ್ ಆಗೋದು ಅಥವಾ ನಮ್ಮನ್ನ ಅದು ಬೀಟ್ ಮಾಡೋಕೆ ಬಿಡದೆ ನಾವ್ ವಿ ಶುಡ್ ಅಲೈನ್ ವಿತ್ ಟೂಲ್ಸ್ ಅಂಡ್ ಟೆಕ್ನಾಲಜೀಸ್, ಅವಾಗ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಅನ್ಸುತ್ತೆ.
1: ಇಷ್ಟೆಲ್ಲ ಮಾತಾಡ್ತೀರ ಮಂಜುಶ್ರೀ ಅವರು, ಏಕಾಏಕಿ ಇಷ್ಟು ನಾಲೆಡ್ಜ್ ಅನ್ನ ತಮ್ಮ 8 ಕಂಪನಿಗಳ ಏನು ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು, 13 ವರ್ಷಗಳ ಕಾಲ ಕೆಲಸ ಮಾಡಿದರೆ, ಅದರಿಂದ ಅಷ್ಟೇ ಅಲ್ಲ ಅನೇಕ ರೀತಿಯಾದಂತಹ ಕೋರ್ಸಸ್ಸನ್ನು ಮಾಡಿದರೆ, ಡಿಪ್ಲೊಮಾ ಮಾಡಿದ್ರು ಕೂಡ ಬಿಸ್ನೆಸ್ಗೆ ಬೇಕಾದಂತಹ ಸಪೋರ್ಟಿಂಗ್ ಕೋರ್ಸಸ್ಸನ್ನು ಮಾಡಿದರೆ, ಯಾವೆಲ್ಲ ರೀತಿಯಾದಂತಹ ಕೋರ್ಸ್ಗಳು ಇಂದಿನ ಯುವ ಜನತೆಗೆ ಅವರ ಬಿಸ್ನೆಸ್ ಸ್ಥಾಪನೆ ಮಾಡೋಕ್ಕಾಗಿರ್ಬೋದು, ಕೆಲಸದಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗೋಕ್ಕಾಗಿರ್ಬೋದು ಹೆಲ್ಪ್ಫುಲ್ ಆಗಿದೆ. ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಜೊತೆ ಇದ್ದಾರೆ ಮಂಜುಶ್ರೀ ಅವರು, ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ಸಾಕಷ್ಟು ವಿಷಯಗಳನ್ನ ಹಂಚಿಕೊಳ್ತಾ ಇದ್ರಿ. ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದಂಗೆನೆ ಇನ್ನೊಂದು ಕಂಪನಿ ತಾವೇ ಸ್ವಂತ ಸ್ಟಾರ್ಟ್ ಮಾಡಿದ್ರಿ ಅಂತ ಎಲ್ಲ ಹೇಳಿ. ಈ ರೀತಿ ಓದಿದೊಂದು, ತಾವು ಮಾಡ್ತಿರೋ ಕೆಲಸ ಒಂದು, ಓದಿದ್ವೊಂದು, ತುಂಬಾ ಅಜಗಜಾಂತರ ವ್ಯತ್ಯಾಸ ಇದ್ದೂ ಕೂಡ ಒಂದು ಯಶಸ್ವಿಯ ಉದ್ಯಮಿ ಆಗೋದಕ್ಕೆ ನಿಮಗೆ ಸಹಕಾರ ನೀಡಿದಂಥ ಅಂಶಗಳು, ಕೋರ್ಸಸ್ಗಳು ಯಾವುದು ತಿಳಿಸ್ಕೊಡಿ.
1: ಹೌದು, ಸೊ ನಾನು ಮೇ ಬಿ ಸ್ಟೂಡೆಂಟ್ಸ್ ಇದ್ರೆ ನೋಟ್ ಡೌನ್ ಮಾಡ್ಕೊಬೋದು, ತುಂಬ ಹೆಲ್ಪ್ ಆಗುತ್ತೆ.
0: ನೋಡ್ಕೊಳ್ಳಿ, ಯಾರೆಲ್ಲ ಕೇಳ್ತಾ ಇದ್ದೀರಾ ಈ ಶೋನ, ನಿಮಗೆ ಹೆಲ್ಪ್ಫುಲ್ ಆಗುವಂಥದ್ದು ಯಾವ ರೀತಿಯಾದಂಥ ಕೋರ್ಸ್ಗಳು ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಂಜುಶ್ರೀ ಅವರು ಕೇಳ್ತಾರೆ.
1: ಹಾಂ, ಸೊ ಯಾವ ಎಜುಕೇಷನ್ ಮಾಡಿದ್ದೀವಿ, ಏನು ಡಿಗ್ರಿ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ನನಗೆ ಸ್ವಂತ, ನನಗೇನು ಕೇಪಬಿಲಿಟಿ ಇದೆ ಅದ್ರ ಮೇಲೆ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಓದಿದ್ದು ಒಂದೇ ಆದರೂ ನನಗೆ ಐಡಿಯಾನೇ ಇಲ್ಲ, ನಾನು ಏನು ಓದ್ದೆ ಅದು ಅನ್ನೋದೇ ನನ್ನ ಪರ್ಪಸ್ಸೇ ಗೊತ್ತಿಲ್ಲ ಅದು. ಸೊ ನಾನು ಇವಾಗ ಏನು
0: ಆಯ್ಕೆ ಮಾಡ್ಕೊಂಡಿದ್ದು, ನೀವೇನೆ
1: ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಯಾರೋ ಗೈಡೆನ್ಸ್ ಕೊಟ್ಟಿದ್ದು, ಗೈಡೆನ್ಸ್ ಕೊಡೋರೇ ಇರಲಿಲ್ಲ. ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು, ಏನು ಓದಬೇಕಿತ್ತು ನೀನು, ಏನು ಮಾಡಬೇಕಿತ್ತು, ಯಾರೋ ಹೇಳಿದ್ರು ಡಿಪ್ಲೊಮಾ ಮಾಡಿದ್ರೆ ಬೇಗ ಕೆಲಸ ಸಿಗುತ್ತೆ, ಬೇಗ ಒಂದು 20,000 ಸಂಬಳ ಸಿಗುತ್ತೆ, ಅಂದ್ರೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಅದಕ್ಕೆ ಬಂದಿದ್ದು ನಾನು, ಇಲ್ಲಾಂದ್ರೆ ನಾನು ಓದ್ತಾನೆ ಇರಲಿಲ್ಲ ಅದನ್ನ.
0: ಓಕೆ,
1: ಸೊ ಆತರ ಅಂದ್ರೆ ನಮ್ ತರ ಹಳ್ಳಿಯಿಂದ ಬಂದವ್ರಿಗೆ ಪ್ರಾಪರ್ ಗೈಡೆನ್ಸ್ ಇರಲ್ಲ, ಇಲ್ಲ ಫ್ಯಾಮಿಲಿ ಎಜುಕೇಶನ್ ಚೆನ್ನಾಗಿರ್ಬೇಕು, ಇಲ್ಲ ನಾವಿರೋ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು. ಸೊ ಯಾರು ಕೆಲವೊಬ್ರು ಗೈಡೆನ್ಸ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಬಡವರ ಹೆಣ್ಮಕ್ಳು ಇವ್ರು ಕೊಟ್ಟು ಪ್ರಯೋಜನ ಇಲ್ಲ, ಇವ್ರೇನ್ ಮಾಡಲ್ಲ ಅಂತ ಇಗ್ನೋರೆನ್ಸ್ ಕೂಡ ಇರುತ್ತೆ. ಸೊ ನಾನು ತುಂಬಾ ಗೈಡೆನ್ಸ್ ಕೇಳಕ್ಕೆ ನನಗಿನ್ನ ನಮ್ಮೂರಲ್ಲಿ ಸೀನಿಯರ್ಸ್ ಇದ್ರು ಹೋಗಿದ್ದೆ, ಬಟ್ ಎಲ್ಲಿಂದ ನಂಗೆ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ಲಿಲ್ಲ, ಅನಿವಾರ್ಯ ಕಾರಣಗಳಿಂದ ಅದಾಗಿದ್ದು, ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಷ್ಟೇ. ಸೊ ಬಟ್ ಇಲ್ಲಿಗೆ ನಾನು ಬಂದ್ಮೇಲೆ ನನಗೆ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಮ್ಯಾನೇಜರ್ಸು, ಸೀನಿಯರ್ ಮ್ಯಾನೇಜರ್ಸ್ ಅಥವಾ ಹೆಡ್ಸು, ವಿ ಪಿಸ್ ಜೊತೆ ಕೆಲಸ ಮಾಡ್ತಿದ್ದಾಗ ನನಗೆ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಅರ್ಥ ಆಗ್ತಾ ಹೋಯ್ತು. ಎಕ್ಸಾಂಪಲ್, ಹಬ್ಸ್ಪಾಟ್ ಅಕಾಡೆಮಿ ಅಂತ ಇದೆ, ಯು ಎಸ್ ಬೇಸ್ಡ್ ರೆಪ್ಯೂಟೆಡ್ ಅಕಾಡೆಮಿ, ಅದು ಹಾರ್ವರ್ಡ್ ಪ್ರೊಫೆಸರ್ಸ್ ಎಲ್ಲ ಬಂದು ಅಲ್ಲಿ ಟೀಚ್ ಮಾಡ್ತಾರೆ. ಸೊ ಅಲ್ಲಿ ಎಲ್ಲಾ ಸರ್ಟಿಫಿಕೇಶನ್ ಕೋರ್ಸಸ್ಸು ಫ್ರೀ ಇರುತ್ತೆ. ಸೊ ಯಾವುದೇ BBM, BCOM, BBA, BBM ಅಥವಾ ಎನಿ ಪ್ರೊಫೆಷನ್, ಈವನ್ MBA, ಎನಿ ಡಿಗ್ರಿ, MBA ಅಥವಾ ಯಾವುದೇ ಕೋರ್ಸ್ ಅವರು, ಸೊ ಅವರಿಗೆ ಯಾವುದೇ ರೀತಿ ಸೇಲ್ಸ್ ಡೊಮೈನ್ ಅಥವಾ ಮಾರ್ಕೆಟಿಂಗ್ ಡೊಮೈನ್, ವೆಬ್ ಡೆವಲಪ್ಮೆಂಟ್, ಡಿಸೈನ್ ಅಥವಾ AI ಬಗ್ಗೆ, ಟೆಕ್ ಸ್ಟ್ಯಾಕ್ಸ್ ಬಗ್ಗೆ ತಾವು ಕಲಿಬೇಕು ಅಂದರೆ ಅದರಲ್ಲಿ ತುಂಬ ಕೋರ್ಸಸ್ ಅವೈಲಬಿಲಿಟಿ ಇದೆ. ಸೈನ್ ಅಪ್ ಆಗಿ ಕೋರ್ಸಸ್ ಮಾಡಿ ಆಮೇಲೆ ಎಕ್ಸಾಮ್ ಸರ್ಟಿಫಿಕೇಶನ್ಸ್ ಇರುತ್ತೆ, ಅದು ಒಂದು ಬೇಸಿಕ್. ಗೂಗಲ್ ಸ್ಕಿಲ್ ಅಪ್ ಡಿಜಿಟಲ್ ಗ್ಯಾರೇಜ್ ಇದೆ, ಸೊ ಅಲ್ಲಿ ಕೂಡ ತುಂಬ ಕೋರ್ಸಸ್ ಇದೆ ಅವರು ಸ್ಪೆಸಿಫಿಕ್ ಡೊಮೈನಲ್ಲಿ, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್ ಅಥವಾ SQLs ಅಥವಾ ಏನೇ ಆಗಿರ್ಬೋದು, ಎನಿಥಿಂಗ್ ದಟ್ ಈಸ್ ಇನ್ ಟು ಟೆಕ್ನಾಲಜಿ ಅಥವಾ ಓಕೆ ನಾನು HR ಆಗ್ತೀನಿ, ಲೈಕ್ ಫಿನಾನ್ಸ್, ಅಕೌಂಟ್ಸ್, ಹ್ಯೂಮನ್ ರಿಸೋರ್ಸು ಅಥವಾ ಸೈನ್ಸ್, ಯಾವುದೇ ಬ್ಯಾಕ್ಗ್ರೌಂಡಲ್ಲೂ ನಮಗೆ ಬೇಕು ಅಂತ ಅಂದರೆ ಗೂಗಲ್ ಡಿಜಿಟಲ್ ಗ್ಯಾರೇಜಲ್ಲೂ ಕೆಲವೊಂದು ಕೋರ್ಸಸ್ ನಮಗೆ ಸಿಗುತ್ತೆ. ಅದಾದಮೇಲೆ ತುಂಬ ಅಫೋರ್ಡಬಲ್ ಆಗಿ, ಸ್ವಲ್ಪ ಪೇ ಮಾಡಿದ್ರು ಸಾಕು, ಕೋರ್ಸರ್ ಆ ಕಡೆ ಎಲ್ಲಾನು ನಿಮಗೆ ಕೋರ್ಸಸ್ ಸಿಗುತ್ತೆ, ಅದು ಒಂದು. ಸೊ ಅದಾದಮೇಲೆ ಲಿಂಕ್ಡ್ಇನ್ ಇದೆ, ಸೊ ಪ್ರೊಫೆಷ್ನಲಿ ಲಿಂಕ್ಡ್ಇನ್ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಸ್ವಲ್ಪ ಬೇಸಿಕ್ ಫೀ ಕೊಟ್ಟು ಸಬ್ಸ್ಕ್ರೈಬ್ ಆದರೆ ಅಲ್ಲಿ ಕೂಡ ತುಂಬ ಡೊಮೈನ್ ಸ್ಪೆಸಿಫಿಕ್, ಪ್ರೊಕ್ಯೂರ್ಮೆಂಟ್, ಪರ್ಚೇಸಿಂಗ್, R&D, ರಿಸರ್ಚ್ ಬಗ್ಗೆ ಯಾವುದೇ ಥರ ಫ್ರೀ ಕೋರ್ಸಸ್, ಫ್ರೀ ಅನ್ನೋದಕ್ಕಿಂತ ಸ್ವಲ್ಪ ಮಂತ್ಲಿ ಪ್ರೀಮಿಯಂ ಇರುತ್ತೆ, ಸೊ ಅದನ್ನ ಪೇ ಮಾಡಿದ್ರೆ ಅಲ್ಲಿ ಕೂಡ ಸ್ವಲ್ಪ ಫೌಂಡೇಶನ್.
0: ಐ ಥಾಟ್ ಲಿಂಕ್ಡ್ಇನ್ ಇಟ್ಸ್ ಲೈಕ್ ಒನ್ ಸೋಷಿಯಲ್ ಮೀಡಿಯಾ ಲೈಕ್ ಇನ್ಸ್ಟಾ, FB ಆ ಥರ.
1: ಇಲ್ಲ ಇಲ್ಲ, ಲಿಂಕ್ಡ್ಇನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಆಕ್ಚುಲಿ ಐ ಸಜೆಸ್ಟ್ ಸ್ಟೂಡೆಂಟ್ಸ್ ಟು ಇನ್ಸ್ಟಾಗ್ರಾಮ್ ಸ್ಟಾಪ್ ಮಾಡಿ ಲಿಂಕ್ಡ್ಇನ್ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಕ್ಕೆ.
0: ಹೇಗೆ ಸಪೋರ್ಟಿವ್ ಆಗಿರುತ್ತೆ,
1: ಯಾಕಂದ್ರೆ ಲಿಂಕ್ಡ್ಇನ್ ಈಗ ರೆಸ್ಯೂಮೆ ಕಾಲ ಹೋಯ್ತು, ನಿಮ್ಮ ಹೋಲ್ ಪ್ರೊಫೆಷನಲ್ ಜರ್ನಿನ ನೀವಲ್ಲಿ ಬಿಲ್ಡ್ ಮಾಡ್ಬೋದು, ಮತ್ತೆ ನಿಮ್ಮ ನಿಮ್ಗೆ ಯಾರನ್ನ ಅಡ್ಮೈರ್ ಮಾಡ್ತೀರಾ, ಇನ್ಸ್ಪಿರೇಷನ್ ಅಂದ್ರೆ ಯು ಕ್ಯಾನ್ ಟೇಕ್ ಗಾಂಧೀಜಿ ಆಸ್ ಎ ಇನ್ಸ್ಪಿರೇಷನ್ ಬಿಕಾಸ್ ಅವ್ರು ರೆಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಬಟ್ ಇವತ್ತು ನಾನು ಒಬ್ಬ ಫೌಂಡರ್ ಆಗ್ಬೇಕು, ಒಬ್ಬ ಅಂದ್ರೆ ಮ್ಯಾನೇಜರ್ ಆಗ್ಬೇಕು, ಹೆಡ್ ಆಫ್ ಬಿಸ್ನೆಸ್ ಆಗ್ಬೇಕು ಅಂದ್ರೆ ನಿಮ್ದು ಡೊಮೈನ್ ಅಲ್ಲಿ ಲಿಂಕ್ಡ್ಇನ್ ಅಲ್ಲಿ ಸರ್ಚ್ ಮಾಡಿ, ಅವ್ರ ಜೊತೆ ಕನೆಕ್ಟ್ ಆಗಿ ಎಕ್ಸ್ಚೇಂಜ್ ದ ನಾಲೆಡ್ಜ್, ಇನ್ಫಾರ್ಮೇಶನ್. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಆದಷ್ಟು ಹೆಲ್ಪ್ ಸಪೋರ್ಟ್ ತಗೊಳ್ಳೋಕೆ ಪ್ರಯತ್ನ ಪಡಬೇಕು. ಸೊ ಲಿಂಕ್ಡ್ಇನ್ ಅಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಪ್ರೊಫೆಷನಲ್ ನೆಟ್ವರ್ಕ್, 100% ನಾಲೆಡ್ಜ್, ಇನ್ಸೈಟ್ ಫುಲ್ ಎಲ್ಲ.

0: ಥರ ನಾಲೆಡ್ಜ್ ಕೂಡ ಅಲ್ಲಿ ಸಿಗುತ್ತೆ. ಇನ್ಫ್ಯಾಕ್ಟ್ ನಮ್ದು ಹೋಲ್ ಎಕೋ ಸಿಸ್ಟಮ್ ಲಿಂಕ್ಡ್ಇನ್ ಅಲ್ಲಿ ನಡೆಯುತ್ತೆ ಇವತ್ತು. ಸೊ ಲಿಂಕ್ಡ್ಇನ್ ಸರ್ಟಿಫಿಕೇಶನ್ಸ್ ಏನೇ ಮಾಡಿದ್ರು ಅಲ್ಲಿ ಆಡ್ ಮಾಡ್ಕೊಳ್ಳಿ, ಆಸ್ಕ್ ಪೀಪಲ್ ಟು ರೆಕಮೆಂಡ್, ಜಾಬ್ ಅಪ್ಲೈ ಮಾಡೋ ಕೂಡ ಇದೆ. ಕೆಲವೊಬ್ರು ಅದೇ ಬರೀ ಜಾಬ್ ಪೋರ್ಟಲ್ ಅನ್ಕೊಂತಾರೆ, ಆದ್ರೆ ಅದ್ರಲ್ಲಿ ತುಂಬಾ ಟೂಲ್ಸ್ ಇದೆ. ಲಿಂಕ್ಡ್ಇನ್ ಅಲ್ಲಿ ಎಲ್ಲಾ ತರ ಟೂಲ್ಸ್ ಇದೆ, ಬರೀ ಜಾಬ್ ಪ್ಲಾಟ್ಫಾರ್ಮ್ ಅಲ್ಲ. ಆಕ್ಚುಲಿ ಲಿಂಕ್ಡ್ಇನ್ ಬಗ್ಗೆ ತುಂಬಾ ತಿಳ್ಕೋಬೇಕಾಗಿದೆ ಸ್ಟೂಡೆಂಟ್ಸ್. ಸೊ ಅದ್ರಲ್ಲಿ ಜಾಬು ಸಿಗುತ್ತೆ, ಜೊತೆಗೆ ಮೆಂಟರ್ಶಿಪ್ ಕೂಡ ಸಿಗುತ್ತೆ, ಕೋರ್ಸಸ್ ಕೂಡ ಸಿಗುತ್ತೆ, ಮತ್ತೆ ತುಂಬಾ ನಿಮ್ಮ ಡೊಮೈನ್ ಸ್ಪೆಸಿಫಿಕ್ ಮೆಂಟರ್ಸ್ ನ ನೀವು ಮೀಟ್ ಮಾಡಬಹುದು, ಗ್ರೂಪ್ಸ್ ಇರುತ್ತೆ, ಕಮ್ಯುನಿಟಿ ಗ್ರೂಪ್ಸ್ ಇರುತ್ತೆ. ಸೊ ಎಲ್ಲಾನು ಲೆವರೇಜ್ ಮಾಡಿಕೊಂಡು ಸೆಲ್ಫ್ ಗ್ರೂಮಿಂಗ್ ಮಾಡ್ಕೊಳ್ಳೋದು, ಅಪ್ಸ್ಕಿಲಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ.
1: ಸೊ ತಾವು ಡಿಪ್ಲೊಮೊದಲ್ಲಿ ಇ ಆ್ಯಂಡ್ ಇ ಕಲ್ತ್ರಿ, ಬಂದಿದ್ದು ಬೇರೆದೇ ಫೀಲ್ಡ್ಗೆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರಿ, ಇಷ್ಟೆಲ್ಲ ರೀತಿಯಾದಂತಹ ಕೋರ್ಸಸ್ಗಳು ಕೂಡ ತಮಗೆ ಹೆಲ್ಪ್ಫುಲ್ ಆಗಿದೆ ಅಂತ. ಈಗ ನಮ್ಮ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಯುವ ಉದ್ಯಮಿಗಳು, ಏನಾದ್ರು ನಾನು ಒಂದು ಕಂಪನಿ ಶುರು ಮಾಡಬೇಕು ಅಂತ ಬರೋರಿಗೆ ನಿಮ್ಮನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಡ್ತಾರೆ. ಮಂಜುಶ್ರೀ ಅವರು ಕನ್ನಡ ಮೀಡಿಯಂ ಓದಿ ಬಂದಿದ್ದು, ಹಳ್ಳಿ ಕಡೆಯಿಂದ ಬಂದಿದ್ದು, ಮಾಡಿದ ಕೋರ್ಸ್ ಒಂದು, ಇವಾಗ ಆಲ್ರೆಡಿ ಕೋಟಿ ಕೋಟಿ ಸಂಪಾದನೆ ಮಾಡೋಂಥ ಕಂಪ್ನಿ ಇದೆ, ಅವ್ರ ಕಂಪ್ನಿಲೇ 30 ಜನ 13 ಜನ ಕೆಲಸ ಮಾಡ್ತಾರೆ. ನಾನು ಹಿಂಗೆ ಆಗಬೇಕು ಅಂತ ಸಡನ್ ಆಗಿ ಮೈಯೆಲ್ಲ ಕೊಡ್ವಿ ಎದ್ದು ಬರೋ ಕಂಪ್ನಿ ಸ್ಟಾರ್ಟ್ ಮಾಡೋರಿಗೆ ಏನ್ ಹೇಳ್ತೀರಾ?
0: ಇನ್ಸ್ಪಿರೇಷನ್ ಎಲ್ಲ ಟೆಂಪ್ರರಿ, ಏನು ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದು, ಇನ್ಸ್ಪಿರೇಷನ್ ತಗೋಬೇಕು ಬಟ್ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ಬೇಕು. ಈಗ ನಾನು ಕೂಡ ತುಂಬಾ ಜನ ನಂದು ಒಂದು ಫೇಸ್ ಇತ್ತು. ಸೊ ಯಾರಾದ್ರೂ ಅಚೀವ್ ಮಾಡಿರೋ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ, ಇಲ್ಲ ನಿಮ್ಮ ಒಳಗಿನ ಒಳಗೆ ಆ ಕಿಚ್ಚು ಇಲ್ಲ ಅಂದ್ರೆ, ಕಾಂಪಿಟೇಷನ್ ಸ್ಪಿರಿಟ್ ಇಲ್ಲ ಅಂದ್ರೆ, ಇನ್ಸ್ಪಿರೇಷನ್ ಎಲ್ಲ ಜಸ್ಟ್ 3 ಮಿನಿಟ್ಸ್ ಅಷ್ಟೇ. ನೀವೊಂದು ಹನಿ ಕೇಕ್ ತಿನ್ಬಿಟ್ಟು ನೆಕ್ಸ್ಟ್ ಒಂದು 3 ಮಿನಿಟ್ಸ್ ಆ ಟೇಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಬಿಟ್ಬಿಡ್ತಿರಲ್ಲ, ಆ ತರ ಆಗ್ಬಿಡುತ್ತೆ ಅಷ್ಟೇ. ಸೊ ಇನ್ಸ್ಪಿರೇಷನ್ ಅನ್ನೋದು ಕಿನ್ನ ನಿಮ್ಮ ಕನ್ಸಿಸ್ಟೆನ್ಸಿ, ಡಿಟರ್ಮಿನೇಷನ್, ಎಫರ್ಟ್, ಮತ್ತೆ ಆಲ್ವೇಸ್ ಮೋಟಿವೇಶನ್ ಅಂದ್ರೆ ನಮ್ಮನ್ನ ನಾವು
1: ಮೋಟಿವೇಟ್ ಮಾಡ್ಕೊಳ್ಳೋದು,
0: ಯಾರನ್ನ ತಗೊಳ್ಳೋದಲ್ಲ. ಈಗ ತುಂಬಾ ಜನ ಈಗ ನಿಮ್ ತರ ಆಗ್ಬೇಕು ನಿಮ್ ತರ ಆಗ್ಬೇಕು ಅಂದ್ರೆ, ನಾನು 15 ವರ್ಷ ಕಷ್ಟಪಟ್ಟು ಈ ತರ ಆಗಿರೋದು,
1: ಹೌದು
0: ನಾಳೆನೆ ನೀವ್ ನನ್ ತರ ಆಗ್ಬೇಕಂದ್ರೆ ನನ್ಗೆ ಏನ್ ಹೇಳ್ಬೇಕು, ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನನ್ನ 15 ವರ್ಷದ ಶ್ರಮ ಇಲ್ಲ ಅಂದಿದ್ರೆ ನಾನು ಈ ತರ ಆಗಕ್ ಆಗ್ತಾ ಇರ್ಲಿಲ್ಲ. ನನ್ ಇಟ್ಸ್ ನಾಟ್ ಅಷ್ಟು ಈಸಿ ಅಲ್ಲ ಯಾವ್ದನ್ನು. ನಿಮ್ಗೇನ್ ಶಕ್ತಿ ಇದೆ ನಿಮ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಪ್ರಯತ್ನ ಪಟ್ಟು ನಿಮ್ಮ ಒಂದ್ ಇದ್ರಲ್ಲಿ ನೀವೇ ಮುಂದೆ ಬರೋದು.
1: ನಿಮ್ ಪ್ರಕಾರ ಜಾಸ್ತಿ ಎಜುಕೇಶನ್ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ಸುತ್ತಾ, ಸ್ಕಿಲ್ ಇರೋದು ಇಂಪಾರ್ಟೆಂಟ್ ಅನ್ಸುತ್ತಾ, ಒಂದು ಒಳ್ಳೆ ಉದ್ಯಮಿ ಆಗ್ಬೇಕು ಅಥವಾ ಉದ್ಯೋಗಿ ಆಗ್ಬೇಕು ಅಂದ್ರೆ ಬೇಸಿಕಲಿ ಏನ್ ಇರ್ಬೇಕು ಅಂತ ಅನ್ಸುತ್ತೆ ಇಂಪಾರ್ಟೆಂಟ್ ಥಿಂಗ್?
0: ಬೇಸಿಕಲಿ ಈಗಿನ ಕಾಲದಲ್ಲಿ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್, ಮೋರ್ ದೆನ್ ಎಜುಕೇಶನ್,
1: ಬಿಕಾಸ್ ಮೋರ್ ದೆನ್ ಎಜುಕೇಶನ್ ಕೌಶಲ್ಯ ಇರ್ಬೇಕು.
0: ಹೌದು, ಕೌಶಲ್ಯ ಇರ್ಬೇಕು. ಎಜುಕೇಶನ್ ಅನ್ನೋದು ನಿಮ್ಗೊಂದು ಡೋರ್ ಓಪನ್ ಮಾಡ್ಬೋದು ಅಷ್ಟೇ, ಅಥವಾ ಇಟ್ ವಿಲ್ ಗಿವ್ ಯು ಡಿಸಿಪ್ಲಿನ್, ಒಂದ್ ಸಂಸ್ಕಾರ, ಒಂದು ಸಿಸ್ಟಮ್ ಕಲಿಸುತ್ತೆ ಅಷ್ಟೇ. ಬಟ್ ನಿಮ್ಗದು ಜಾಬ್ ರೆಡಿ ಮಾಡಲ್ಲ. ನೀವು ಎಷ್ಟೋ ಜನ ಐ ಮೀಟ್ MBA ಗ್ರಾಜ್ಯುಯೇಟ್ಸ್, ಈಗ ನಾನು IIMB ನಲ್ಲಿ ಕೂಡ NRCL ಅಲ್ಲೆಲ್ಲ ಈ 1000 ವುಮೆನ್ ಅಲ್ಲಿ ಕೂಡ ಜಾಯಿನ್ ಆಗ್ತಾ ಇದ್ದೀನಿ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಕಿಲ್ಸ್ ಇಲ್ಲ ಅಂದ್ರೆ ನೀವು ಈಗ ಎಕ್ಸಾಂಪಲ್ ನೀವು ನಾರ್ಮಲ್ ಆಗಿ ನಮ್ದೇ ಲ್ಯಾಂಗ್ವೇಜ್ ಅಲ್ಲಿ ಬಡ್ಗಿ ತಗೊಳ್ಳಿ ಅಂತ, ನಾಳೆ ಹೋಗ್ಬಿಟ್ಟು ಬಡ್ಗಿ ಹತ್ರ ಕುತ್ಕೊಂಡು ನಾನು ಬಡ್ಗಿ ಆಗ್ಬೇಕು, ಕುಂಬಾರ ಹತ್ರ ಕುತ್ಕೊಂಡು ನಂಗೆ ಮಡಿಕೆ ಮಾಡ್ಬೇಕಂದ್ರೆ ಇಟ್ಸ್ ಅ ಸ್ಕಿಲ್, ಅವ್ರು ಮಾತ್ರನೇ ಮಾಡೋಕೆ ಅದು ಸಾಧ್ಯ. ಸೊ ನಿಮ್ಗೆ ಅನ್ನೋದು ಒಂದು ಇಂಟ್ರೆಸ್ಟ್ ಮೇಲೆ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ನಿಮ್ಮ ಕಾಂಪಿಟೇಷನ್ ನ ನೀವು ಮೀರಿಸಿ ನೀವು ಬೆಳಿಬಹುದು. ಮತ್ತೆ ಎಜುಕೇಶನ್ ಒಂದು ಫಾರ್ಮಲ್ ಡಿಗ್ರಿ ಅಷ್ಟೇ, ಎಲ್ಲಾ ಕಡೆ ಇಂಟರ್ನ್ಶಿಪ್ಸ್ ತಗೋಬೇಕು. ಇಂಟರ್ನ್ಶಿಪ್ಸ್ ನಿಮ್ಗೆ ಹ್ಯಾಂಡ್ಸ್ ಆನ್ ಜಾಬ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಅದರಿಂದ ನಿಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ, ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಸೊ ಓವರ್ ಆಲ್ ನಾವು ಎಲ್ಲಾ ತರ ಯೋಚನೆ ಮಾಡಬೇಕು, ಮನಿ ಬಗ್ಗೆ, ಹೆಲ್ತ್ ಬಗ್ಗೆ, ಓವರ್ಆಲ್ ಥಿಂಕಿಂಗ್ ಪರ್ಸ್ಪೆಕ್ಟಿವ್ ಎಲ್ಲಾನು ಯೋಚನೆ ಗ್ರೂಮ್ ಮಾಡ್ಕೋಬೇಕು ಒಬ್ಬ ಆಂಟರ್ಪ್ರಿನರ್ ಆಗ್ಬೇಕು ಅಂದ್ರೆ.
1: ಎಷ್ಟು ಚೆನ್ನಾಗಿ ಹೇಳಿದೆ, ಅನ್ಕೊಂಡಿದ ತಕ್ಷಣ ಕುಂಬಾರ ಆಗಕ್ಕಾಗಲ್ಲ, ಅಡುಗೆ ಆಗಕ್ಕಾಗಲ್ಲ, ಟೈಲರ್ ಆಗಕ್ಕಾಗಲ್ಲ, ಎಲ್ಲದಕ್ಕೂ ಪ್ರಾಕ್ಟೀಸ್ ಮಾಡ್ಬೇಕು, ಸ್ಕಿಲ್ ನ ಕರಗತ ಮಾಡ್ಕೋಬೇಕು, ದೆನ್ ಧುಮುಕ್ಬೇಕು ಅಂತ ಹೇಳ್ತಿದ್ರೆ. ಓಕೆ, ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ, ಕೆಲವೇ ಕ್ಷಣಗಳು ನಮ್ಗೆ ಸಿಗುತ್ತೆ. ಕೇಳ್ತಾ ಇರೋದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಮಂಜುಷಿಯವರು ಆಫ್ ಏರ್ನಲ್ಲಿ ಮಾತನಾಡ್ತಾ ಅಥವಾ ಅವ್ರ ಬಗ್ಗೆ ನಾನು ಒಂಚೂರು ತಿಳ್ಕೊಂಡಾಗ ಸರಿಯಾಗಿ ಇಂಗ್ಲೀಷ್ ಕೂಡ ಮಾತಾಡೋಕ್ಕೆ ಇಂಟರ್ವ್ಯೂನಲ್ಲಿ ಬರ್ತಾ ಇರಲಿಲ್ಲ ಅಂದವರು ಇವತ್ತು ಎಷ್ಟು ಚೆನ್ನಾಗಿ ಭಾಷೆಗಳನ್ನು ಮಾತನಾಡ್ತಾ ಇದ್ದಾರೆ, ಸ್ಕಿಲ್ಲನ್ನು ಕಲ್ತಿದ್ದಾರೆ, ಅನುಭವದ ಮೂಟೆ ಹೊತ್ತು ಎಷ್ಟು ಬಲವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಕಂಪ್ನಿನ ಶುರು ಮಾಡಿದರೆ ಇದರ ಜೊತೆಗೆ ನಾವು ಕೂಡ ಕಂಪ್ನಿನ ಶುರು ಮಾಡಬೇಕು, ಒಂದಷ್ಟು ಸ್ಕಿಲ್ಸ್ಗಳನ್ನು ಕಲ್ತ್ಕೋಬೇಕು. ನೀವು ಹೇಳಿದ್ರಿ ನಿಮ್ಗೆ ಯಾರು ಮಾರ್ಗದರ್ಶನ ಕೊಡೋರಿಲ್ಲ, ನಾನು ಡಿಪ್ಲೊಮೊ ಎ ಎನ್ ಡಿ ಯಾಕೆ ಮಾಡ್ತಾ ಇದ್ದೀನಿ, ಏನು ಉಪಯೋಗ ಅಂತಲೂ ಗೊತ್ತಿರಲಿಲ್ಲ, ಹಿಂಗೆ ಯಾರೋ ಬೇಗ ಕೆಲಸ ಸಿಗುತ್ತೆ ಅನ್ನೋಕ್ಕೆ ಸೇರಿಕೊಂಡೆ ಅಂತ ಹೇಳ್ತೀರಿ. ಸೊ ಈ ರೀತಿ ಒಂದು ಸಜೆಷನ್ ಕೊಡೋಕ್ಕಾಗಲಿ, ಒಬ್ಬರನ್ನ ಗೈಡ್ ಮಾಡೋಕ್ಕಾಗಲಿ ಆಗ್ತದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯುವ ಜನರಿಗಾಗ್ಬೋದು ಹೆಲ್ಪ್ಫುಲ್ ಆಗಬೇಕು ಅಂತ ತಾವು ಕೂಡ ಒಂದು ಅಕಾಡೆಮಿನ ಶುರು ಮಾಡಿದ್ರೆ, ಬ್ಲೂ ಟಫಿ ಅಕಾಡೆಮಿ, ಇದರ ಕಾರ್ಯಗಳು ಏನಿರಬಹುದು?
1: ಹೌದು, ಸೊ ಬ್ಲೂ ಟಫಿ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ನಂದು ಅಫಿಷಿಯಲ್ ಬಿಸ್ನೆಸ್ಸು. ಸೊ ಅದ್ರ ಜೊತೆಗೆ ನಾನು ಬ್ಲೂ ಟಫಿ ಅಕಾಡೆಮಿ ಅಂತ 1 ಇಯರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಇರೋ ಸ್ಟೂಡೆಂಟ್ಸು ತುಂಬ ಜನ ಇಂಟರ್ನ್ಶಿಪ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದನ್ನು ಈಗ ಅಕ್ರಾಸ್ ಕರ್ನಾಟಕ ಮಾಡಬೇಕು ಅನ್ನೋದು ನಂದು ಮೇನ್ ವಿಷನ್. ಟಿಯರ್ 2 ಸಿಟೀಸ್ ಲೈಕ್ ತುಮಕೂರು, ಮೈಸೂರು, ಶಿವಮೊಗ್ಗ ಈ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಗೈಡೆನ್ಸ್ ಕೊಡಬೇಕು ಅನ್ಸುತ್ತೆ. ಮೇನ್ ಆಬ್ಜೆಕ್ಟಿವ್ ಬಂದುಬಿಟ್ಟು ಫಸ್ಟ್ ಥಿಂಗ್ ಕರಿಯರ್ ಗೈಡೆನ್ಸ್. ಯಾವುದೇ ಎಜುಕೇಷನ್ ಸ್ಟ್ರೀಮ್ ಲೈನಲ್ಲಿ ಅವ್ರು ಓದ್ತಾ ಇದ್ರೆ ನಾನು ಎಲ್ಲರನ್ನೂ ನಮ್ಮದೇ ಡೊಮೈನಿಗೆ ಬರಬೇಕಂತ ಗೈಡ್ ಮಾಡಲ್ಲ. ಸೊ ನಿಮ್ಮದೇ ಆದ ಡೊಮೈನಲ್ಲಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ನಿಮ್ಮ ಯಾವ ಥರ ಈ ಓವರಾಲ್ ಎಕೋಸಿಸ್ಟಮ್ ಇದೆ, ನೀವು ಯಾವ ಥರ ನಿಮ್ಮ ಕಂಪ್ಲೀಟ್ ಕರಿಯರ್ ರೋಡ್ ಮ್ಯಾಪ್ನ ಬಿಲ್ಡ್ ಮಾಡ್ಕೊಬೋದು ಅಂತ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸು. ಆಮೇಲೆ ಡೊಮೈನ್ ಸ್ಪೆಸಿಫಿಕ್ ಟ್ರೈನಿಂಗ್ಸ್ ಅಂದರೆ ಎಚ್ ಆರ್, ಹ್ಯೂಮನ್ ರಿಸೋರ್ಸ್ ಅಥವಾ ಫಿನಾನ್ಸ್, ಅಕೌಂಟ್ಸ್, ಟೆಕ್ನಾಲಜಿ ಅಥವಾ ಮಾರ್ಕೆಟಿಂಗ್, ಸೇಲ್ಸ್, ರಿಸರ್ಚ್, ಯಾವುದೇ ಒಂದು ಸ್ಪೆಸಿಫಿಕ್ ಡೊಮೈನಲ್ಲಿ ನನ್ನ ನಾವು ವಿ ಹ್ಯಾವ್ ಅ ಮೆಂಟರ್ಸ್. ಸೊ 15-20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋ ಮೆಂಟರ್ಸ್ನ ಕರ್ಕೊಂಡು ಬಂದು ಆ ಸ್ಪೆಸಿಫಿಕ್ ಡೊಮೈನಲ್ಲಿರೋ ಮೆಂಟರ್ಸ್ ಜೊತೆನೆ ನಿಮಗೆ 3 ಮಂತ್ಸ್ ನಾವು ಅಪ್ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಮಾಡೋದು. ಇನ್ನು ಅಡ್ವಾನ್ಸ್ ವರ್ಷನ್ ಅಂದರೆ ಆನ್ ಜಾಬ್ ಟ್ರೈನಿಂಗ್ ಅಥವಾ ಇಂಟರ್ನ್ಶಿಪ್ಸ್ ಕೊಡೋದು ಇದೆಲ್ಲ ಮಾಡ್ತಿದ್ದೀವಿ. ದೆರ್ ವಿಲ್ ಬಿ ಮಿನಿಮಲ್ ಪೇ ಆಲ್ಸೋ ಫಾರ್ ದಟ್, ಬಿಕಾಸ್ ಫ್ರೀ ಆಗಿ ಕೊಡ್ತೀವಿ ಅಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ. ವೆಲ್ ಅವ್ರ ವ್ಯಾಲ್ಯೂನೇ ಕೊಡಲ್ಲ ಅವ್ರಿಗ, ಎಫರ್ಟ್ ಅಥವಾ ಅದನ್ನೇನ್ ನಾವು ಇನ್ವೆಸ್ಟ್ ಮಾಡ್ತೀವಿ, ನಮ್ಮ ಓವರ್ ಆಲ್ 20 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಾವು ಒಬ್ಬರಿಗೆ ದಾರೆ ಎರಿಬೇಕು ಅಂದ್ರೆ ದೇ ಶುಡ್ ವ್ಯಾಲ್ಯೂ ಇಟ್. ಸೊ ನೀವು ಅದಕ್ಕೆ ಈಗೆಲ್ಲ LKG UKGಗೆ ಆ ಲಕ್ಷಾಂತರ ಫೀಸ್ ಕೊಟ್ಬಿಟ್ಟು ದೇ ಆರ್ ಸ್ಟಡಿಯಿಂಗ್, ಬಟ್ ಇದೊಂದು ಸ್ಪೆಸಿಫಿಕ್ ಇಂಪಾರ್ಟೆಂಟ್ ಫೇಸ್ ಲೈಫಲ್ಲಿ. ಸೊ ಇದು ನಮಗೆ ಜಾಬ್ ರೆಡಿ ಮಾಡುತ್ತೆ ಅಥವಾ ನನಗೆ ಇದು ಮಾಡುತ್ತೆ ಅಂದರೆ ದಿಸ್ ವಿಲ್ ಬಿ ಮಿನಿಮಲ್, ವೆರಿ ವೆರಿ ಅಫೋರ್ಡಬಲ್ ಪೇಮೆಂಟ್ಸ್ ಇರುತ್ತೆ. ಬಟ್ ಅದರ್ವೈಸ್ ಸ್ಪೆಸಿಫಿಕ್ ಡೊಮೈನ್ಸಲ್ಲಿ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ಟ್ರೈನಿಂಗ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಬೇಕು ಅಂತ ಇನಿಷಿಯಲ್

0: ಕ್ರಿಯೇಟಿವ್ ತಗೊಂಡಿದ್ದೀವಿ. ಸೊ ಅದು ಪ್ಲಾನ್ ಮಾಡಿದ್ದೀವಿ.
1: ಶಾರ್ಟ್ ಆಗಿ ಹೇಳ್ಬಿಡಿ, ನಂಗೆ ಒಂದು ಕುತೂಹಲ, ನಾನು ಕೇಳೋದು ಮರ್ತೆ ಆರಂಭದಲ್ಲೇ, ನಿಮ್ಮ ಕಂಪನಿಯಲ್ಲಿ ಮಹಿಳೆಯರೇ ಜಾಸ್ತಿ ಇದ್ದಾರೆ, ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಇದ್ರ ಉದ್ದೇಶ ಏನು ಅಂತ?
0: ಹೌದು, ನನ್ನ ಕಂಪ್ನಿನಲ್ಲಿ 100% ಹೆಣ್ಮಕ್ಳೆ ಇರೋದು, ಆದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲರಿಗೂ
1: ಇರುತ್ತೆ.
0: ಬಟ್ ಹೆಣ್ಮಕ್ಳಿಗೆ ಯಾಕೆ ಅಂದ್ರೆ, ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕೋದು ಈಗ ತುಂಬಾ ಇಂಪಾರ್ಟೆಂಟ್. ನಾನು ಇದನ್ನ ಫೆಮಿನಿಸಂ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ನಾಟ್ ಅಗೇನೆಸ್ಟ್ ಎನಿ ಜೆಂಡರ್, ಬಟ್ ಯಾವುದೇ ಪರಿಸ್ಥಿತಿನಲ್ಲೂ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಿದ್ರೆ ತನ್ನ ಮಕ್ಕಳನ್ನು ಕಾಪಾಡ್ತಾಳೆ, ತಂದೆ ತಾಯಿನೂ ಕಾಪಾಡ್ತಾಳೆ, ಅಣ್ಣ ತಮ್ಮ ಗಂಡ ಯಾರನ್ನು ಬೇಕಾದ್ರೂ ಕಾಪಾಡ್ಬೋದು. ಸೊ ಅಂದ್ರೆ ಲೈಕ್ ಬೇಸಿಕಲಿ ಹೇಳ್ತಾ ಇರೋದು, ಹೆಣ್ಮಕ್ಳು ತುಂಬಾ ಜವಾಬ್ದಾರಿ ತಗೊಂಡ್, ಚಿಕ್ಕ ವಯಸ್ಸಿಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ, ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಅಥವಾ ತುಂಬಾ ಕಷ್ಟಪಟ್ಟು ಸಾಲದ ಹೊರೆಗಳಿರ್ತವೆ, ಅಥವಾ ಫ್ಯೂಚರಲ್ಲಿ ಅವ್ರಿಗೆ ಜಾಬ್ ಸೆಕ್ಯೂರಿಟಿ, ಲೈಫ್ ಸೆಕ್ಯೂರಿಟಿನೇ ಇರಲ್ಲ. ಸೊ ಈ ತರ ಎಲ್ಲ ಇರೋರಿಗೆ ಒಂದು ಸ್ಟಡಿ ಜಾಬ್ ಅಥವಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬ ನೆಮ್ಮದಿ ಕೊಡುತ್ತೆ ಆಕ್ಚುಲಿ.
1: ಹೌದು ಹೌದು, ನಮ್ಗೆ ಸ್ವಾತಂತ್ರ್ಯ ಇದೆ ಫೈನಾನ್ಷಿಯಲಿ ಅಂದಾಗ ನಮ್ಗೆ ನೆಮ್ಮದಿ ಇದೆ.
0: ಹೌದು ಹೌದು, ಇಲ್ಲ ಒಬ್ಬರಿಗೆ ನಾವು ಕೈ ಚಾಚಿ 1 ರೂಪಾಯಿ ಕೊಡ್ಬೇಕೇ ಹೊರತು ಯಾವುದೇ ಪರಿಸ್ಥಿತಿನಲ್ಲೂ ಕೇಳೋ ಅಂತ ಪರಿಸ್ಥಿತಿಗೆ ಮಾತ್ರ ಹೋಗ್ಬಾರ್ದು. ಅದಕ್ಕೋಸ್ಕರ ನನಗೆ ವಿಮೆನ್ ಕನೆಕ್ಷನ್ ಡೇ 1 ತುಂಬ ಜಾಸ್ತಿ ನನ್ನ ಲೈಫಲ್ಲಿ. ಐ ಆಮ್ ಸರೌಂಡೆಡ್ ಬೈ ವಂಡರ್ಫುಲ್ ವಿಮೆನ್ಸ್, ನಮ್ಮ ಅತ್ತೆ, ನಮ್ಮಅಮ್ಮ ಆಗಿರ್ಬೋದು ಈ ತರ. ಸೊ ಅದಕ್ಕೋಸ್ಕರ ನಾನು ಆ ಒಂದು ಪರ್ಸ್ಪೆಕ್ಟಿವ್ ನಲ್ಲೇ ಮಾಡ್ಬೇಕು.
1: ಅವ್ರಿಗೆ ಹೆಚ್ಚು ಅವಕಾಶಗಳನ್ನ ಕೊಟ್ಟಿದ್ದೀವಿ. ಓಕೆ ಮೇಡಮ್, ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ರೆ ಸಾಕಷ್ಟು ಜನ ನಿಮ್ಮ ಕಾರ್ಯಕ್ರಮ ಕೇಳ್ತಾ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು, ಉಷಾ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರದಿಂದ, ಶಾಂತಾಚಾರ್ಯ ಬಡಿಗೇರೆ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಚ್ ಎಲ್ ಬಸವರಾಜ್ ಅವರು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಬ್ರು ಪ್ರಶ್ನೆ ಕೇಳಿದರೆ, ನಾನು 2nd PU ಆರ್ಟ್ಸ್ ಕಲಿತಾ ಇದ್ದೀನಿ, ಇದು ಮುಗಿದ್ಮೇಲೆ ನಾನು ಯಾವುದೇ ಕಂಪ್ನಿ ಕೆಲಸಕ್ಕೆ ಸೇರ್ಕೋಬಹುದಾ, ಯಾವ ಕೋರ್ಸ್ ಮಾಡಿದಂತ ಸೇರ್ಕೋಬೇಕು ಅಂತ ಕೇಳ್ತಿದ್ದಾರೆ ನಿಮ್ಮನ್ನ. ಅರ್ಕೆರೆಯಿಂದ ತೇಜಸ್ವಿನ ಏನಾದ್ರು ಹೇಳ್ತೀರಾ?
0: 2nd PU ಆರ್ಟ್ಸ್ ಅಂದ್ರೆ ದೇ ಆರ್ ಇನ್ ದ ಆರ್ಟ್ಸ್, ಸೊ ಅಲ್ಲಿಂದ ಮತ್ತೆ ಡಿಗ್ರಿ ಮಾಡ್ಲೇಬೇಕು ಅವರು.
1: ಸೊ
0: ಅಂದ್ರೆ ಲೈಕ್ ಡಿಗ್ರಿ ಬೇಕು ಅನ್ನೋದಕ್ಕಿಂತ ಆರ್ಟ್ಸ್ ಡೊಮೈನ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅದ್ರಲ್ಲೇ ಇದೆ ತುಂಬಾ ಡೊಮೈನ್,
1: ಸ್ಕಿಲ್ಸ್ ಕಲ್ತ್ಕೋಬಹುದು
0: ಅದ್ರಲ್ಲೇ ಇದೆ ಸ್ಕಿಲ್ಸ್. ಈಗ ಎಕ್ಸಾಂಪಲ್ ಅವರಿಗೆ ಆರ್ಟ್ಸ್ ಅಲ್ಲಿ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ, ಬಟ್ ಸ್ಟಿಲ್ ಈಗ ಕ್ಯಾನ್ವಾ ಅಂತ ಫ್ರೀ ಟೂಲ್ ಇದೆ, ಸೊ ಆರಾಮಾಗಿ ಡಿಸೈನ್ಸ್ ಎಲ್ಲ ಮಾಡ್ಕೊಂಡು ಕ್ರಿಯೇಟಿವಿಟಿ ಕಲ್ತ್ಕೋಬಹುದು.
2: ನೂರ 1.8 ಮೆಗಾಹರ್ಟ್ಸ್ ಕಂಪನಗಳಲ್ಲಿ ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಯಾಗಿ 5 ಗಂಟೆ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ಮಧ್ಯಾಹ್ನ 4 ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ ಎಸ್ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅಣ್ಣಯ್ಯ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಶ್ರೀ ಚೈತನ್ಯ ಟೇಸ್ಟ್ ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೆ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.

ಸ್ನೇಹಿತರೆ, ಸಿದ್ಲಿಂಗು ಚಿತ್ರದ ಗೀತೆಯೊಂದನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಇನ್ನು ಮುಂದೆ ಕೇಳಿ. ಸಮಯ 5:30 ಆಗುತ್ತಲಿದೆ. ಆರೋಗ್ಯ ಕಾರ್ಯಕ್ರಮ ಡಾಕ್ಟರ್ ಶಾರದಾ ಪಾಟೀಲ್ ಅವರಿಂದ ಬಂಜೆತನ ನಿವಾರಣೆ ಬಗ್ಗೆ ಮಾಹಿತಿ.

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ
1: ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್
0: ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್.
1: ನಮಸ್ಕಾರ ನಮಸ್ಕಾರ ಪ್ರಿಯ ಕೇಳುಗರೆ, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನೋಡಿ ಪ್ರಿಯ ಕೇಳುಗರೆ, ತಾಯಿಯ ಮಡಿಲಲ್ಲಿ ಮಗು, ತಂದೆಯ ಹೆಗಲಿರುವ ಪುಟ್ಟ ಕೂಸು, ಮನೆಯ ತುಂಬ ಮಗುವಿನ ನಗು, ಇವು ಪ್ರತಿಯೊಂದು ಕುಟುಂಬದ ಕನಸು. ಆದರೆ ಕೆಲವು ದಂಪತಿಗಳಿಗೆ ಈ ಕನಸು ಸುಲಭವಾಗಿ ನನಸಾಗುವುದಿಲ್ಲ. ನಿರೀಕ್ಷೆ, ಆತಂಕ, ಸಮಾಜದ ಪ್ರಶ್ನೆಗಳು, ಬಂಧುಗಳ ಮಾತುಗಳು, ಇವೆಲ್ಲವೂ ಅವರ ಮನಸ್ಸನ್ನು ನೋಯಿಸುತ್ತಾ ಇರ್ತವೆ. ಆದರೆ ನೆನಪಿರಲಿ, ಬಂಜೆತನ ಶಾಪವಲ್ಲ, ಇದು ವೈದ್ಯಕೀಯವಾಗಿ ಚಿಕಿತ್ಸೆ ಪಡೆಯಬಹುದಾದ ಒಂದು ಸ್ಥಿತಿ. ಸರಿಯಾದ ಸಮಯದಲ್ಲಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿದರೆ ಅನೇಕ ದಂಪತಿಗಳ ಕನಸು ನನಸಾಗಬಹುದು. ಹೀಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಬಂಜೆತನದ ಬಗ್ಗೆ ಇರುವ ಗೊಂದಲ, ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ನಿವಾರಿಸಲು ನಮ್ಮೊಂದಿಗೆ ಸ್ತ್ರೀರೋಗ ತಜ್ಞ ಮತ್ತು ಬಂಜೆತನ ನಿವಾರಣೆ ತಜ್ಞರು ಡಾಕ್ಟರ್ ಶಾರದಾ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಸ್ವಾಗತ ಡಾಕ್ಟರ್, ಹೇಗಿದ್ದೀರಾ?
2: ನಮಸ್ಕಾರ, ನಾನು ಚೆನ್ನಾಗಿದ್ದೇನೆ.
1: ಡಾಕ್ಟ್ರಿ, ಮೊಟ್ಟ ಮೊದಲಿಗೆ ನಾನು ಕೇಳುವ ನಿಮಗೆ ಪ್ರಶ್ನೆ ಅಂದ್ರೆ, ಬಂಜೆತನ ಅಂದ್ರೆ ಏನು, ಇದು ಯಾಕೆ ಆಗ್ತದೆ?
2: ಬಂಜೆತನ ಅಂದ್ರೆ ಇದೇನು ಶಾಪವಲ್ಲ, ದೌರ್ಬಲ್ಯವೂ ಅಲ್ಲ, ಇದು ಒಂದು ವೈದ್ಯಕೀಯ ಸಮಸ್ಯೆ. ಮಕ್ಕಳನ್ನು ಉತ್ಪಾದಿಸುವ ಅಥವಾ ಸಂತತಿಯನ್ನು ಉತ್ಪಾದಿಸಲು ಸಾಧ್ಯವಾಗದೇ ಇರುವಂತಹ ಸ್ಥಿತಿ. ಇದನ್ನು ನಾವು ವೈದ್ಯಕೀಯ ಭಾಷೆ ಅಥವಾ ಅಕಾರ್ಡಿಂಗ್ ಟು WHO ಹೇಳಬೇಕಾದ್ರೆ, ದಂಪತಿಗಳು 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಿಯಮಿತ ಗರ್ಭ ನಿರೋಧಕ ವಿಧಾನಗಳನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರೂ ಗರ್ಭಧಾರಣೆ ಆಗದ ಸ್ಥಿತಿಯನ್ನು ಸಂತಾನಹೀನತೆ ಅಥವಾ ವಂದ್ಯತ್ವ, ಬಂಜೆತನ ಎಂದು ಕರೆಯುತ್ತೇವೆ.
1: ಯಾವಾಗ ಇದನ್ನು ಸಮಸ್ಯೆ ಅಂತ ನಾವು ಪರಿಗಣಿಸಬಹುದು ಡಾಕ್ಟ್ರೇ?
2: ಇದನ್ನ ಯಾವಾಗ ಅಂತ ಹೇಳಿದ್ರೆ, 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆ 1 ವರ್ಷದವರೆಗೆ ಗರ್ಭಧಾರಣೆ ಆಗದಿದ್ದರೆ ಅಥವಾ 35 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಗೆ 6 ತಿಂಗಳವರೆಗೆ ಗರ್ಭಧಾರಣೆ ಆಗದೇ ಇದ್ದ ಸಂದರ್ಭದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು. ಆವಾಗ ಇದು ಸಮಸ್ಯೆ ಅಂತ ನಾವು ಪರಿಗಣಿಸಲೇಬೇಕು.
1: ಅಂದ್ರೆ ಇದರಲ್ಲಿ ಎಷ್ಟು ವಿಧಾನಗಳಿವೆ ಅಂತ ನೀವು ಅಂತೀರಿ?
2: ಬೇಸಿಕಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಥಮಿಕ

0: ಪಿಕ ವಂದ್ಯತ್ವ ಒಮ್ಮೆಯೂ ದಂಪತಿಗಳು ಗರ್ಭಧಾರಣೆಯನ್ನ ಆಗದೇ ಇರುವಂತಹ ಸ್ಥಿತಿ. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತಂದ್ರೆ ನಾವು ದ್ವಿತೀಯ ವಂದ್ಯತ್ವ ಅಂತ ಹೇಳ್ಬೋದು. ದಂಪತಿಗಳು ಈ ಹಿಂದೆ ಒಮ್ಮೆ ಅಥವಾ ಹೆಚ್ಚು ಬಾರಿ ಗರ್ಭಧಾರಣೆ ಆಗಿದ್ರೂ ತದನಂತರದಲ್ಲಿ ಮತ್ತೆ ಗರ್ಭಧಾರಣೆ ಆಗದೇ ಇರುವಂತಹ ಸ್ಥಿತಿಯಾಗಿರುತ್ತದೆ.
1: ಆಯ್ತು ಡಾಕ್ಟ್ರೇ, ಈಗ ಸಮಾಜದಲ್ಲಿ ಈಗ ಬಂಜಿತನ ಅಂತಂದ್ರೆ ಅವಳಿಗೊಂದು ಶಾಪ ಅಂತ ಬಹಳಷ್ಟು ನೋವುಗಳನ್ನು ಅವಳು ಅನುಭವಿಸ್ತಾಳೆ. ಅದಕ್ಕೆ ಮಹಿಳೆನೇ, ಅದಕ್ಕೆ ಬಂಜೆತನ ಬರೋದಕ್ಕೆ ಮಹಿಳೆನೇ ಕಾರಣ ಅಂತಾಳೆ. ಇದು ಎಷ್ಟರ ಮಟ್ಟಿಗೆ ಸತ್ಯ?
0: ದುರದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ ಇನ್ನೂ ಈ ತಪ್ಪು ಕಲ್ಪನೆ ಇದೆ. ಆದರೆ ವೈದ್ಯಕೀಯವಾಗಿ ಇದು ಸಂಪೂರ್ಣವಾದಂಥ ತಪ್ಪು ಕಲ್ಪನೆನೆ. ಯಾಕಂತ ಹೇಳಿದ್ರೆ ಸಂತಾನಹೀನತೆ ಎಂಬುದು ಮಹಿಳೆಯ ಸಮಸ್ಯೆ ಮಾತ್ರ ಅಲ್ಲ, ಇದು ಪುರುಷರಲ್ಲಿಯೂ ಮಹಿಳೆಯರಲ್ಲಿಯೂ ಅಥವಾ ಇಬ್ಬರಲ್ಲಿಯೂ ಇರುವಂಥ ಕಾರಣ. ಮುಖ್ಯವಾಗಿ ಇದು ವೈದ್ಯಕೀಯ ಪರೀಕ್ಷೆ ಅಥವಾ ಚಿಕಿತ್ಸೆ ಪಡೆಯಬಹುದಾದಂಥ ಸ್ಥಿತಿಯಾಗಿದೆ. ಸುಮಾರು 40% ಸಮಸ್ಯೆನ ನಾವು ಮಹಿಳೆಯರಲ್ಲಿ ಕಂಡ್ರೆ ಈಗಿನ ಆಧುನಿಕ ಯುಗದಲ್ಲಿ 40% ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಲ್ಲಿನ ನಾವು ಪುರುಷರಲ್ಲಿ ಕಾಣಬಹುದು. ಉಳಿದ 20% ಅನ್ನ ನಾವು ಇಬ್ಬರಲ್ಲೂ ಯಾವುದೇ ಸ್ಪಷ್ಟ ಕಾರಣ ಇಲ್ಲದೆ ಇರಬಹುದು ಅಥವಾ ಯಾವುದೇ ರೀತಿಯಾದಂತಹ ಪರೀಕ್ಷೆಗೆ

0: ನಾವೇನಂತೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟೀಸ್, ಇದು 20%. ಬಟ್ ಇಲ್ಲಿ ನಾವು ನೇರವಾಗಿ ಮಹಿಳೆಯನ್ನೇ ಸಮಸ್ಯೆಯನ್ನಾಗಿ ಇಟ್ಕೊಳ್ಳೋದು ತಪ್ಪು.
1: ಈಗ ನೀವು ಹೇಳ್ತಾ ಇದ್ದೀರಾ ಇದು ಪುರುಷರಲ್ಲೂ ಬಂಜೆತನ ಇರುತ್ತೆ ಅಂತ ಕೇಳಿ ಬಹಳ ಆಶ್ಚರ್ಯ ಆಯಿತು, ಅದು ಏನು ಕಾರಣ ಅಂತೀರಾ?
0: ಪುರುಷರಲ್ಲಿ ಮೊಟ್ಟ ಮೊದಲನೆಯದಾಗಿ ನಾವು ಈಗ ಆಧುನಿಕ ಯುಗದಲ್ಲಿ ನೋಡಬೇಕಾದ್ರೆ ಜೀವನ ಶೈಲಿಯೇ ಬಹು ಮುಖ್ಯ ಪಾತ್ರವಹಿಸುತ್ತೆ. ಯಾಕಂದರೆ ನಾವು ನೋಡಬಹುದು ಈಗ IT ಪೀಪಲ್ ಎಲ್ಲ ವರ್ಕ್ ಫ್ರಮ್ ಹೋಮ್. ಇನ್ನೊಂದು ನಿಮ್ಮ ಪ್ರಶ್ನೆ ಆಗಬಹುದು, ಮೇಡಮ್ ಇವರೆಲ್ಲ ಏನಂತ ಹೇಳಿದರೆ ದೈಹಿಕ ಆಯಾಸ ಇರೋದು ಆ ಕಾರಣಕ್ಕಾಗಿ ಆಗಬಹುದಾ ಅಂತ. ನನ್ನ ವೃತ್ತಿ ಅನುಭವದಲ್ಲಿ ಹೇಳೋದಾದರೆ ಈವನ್ ರೈತಾಪಿ ಜನರು ಹೊಲದಲ್ಲಿ ಕೆಲಸ ಮಾಡಿ ಅಷ್ಟು ಶ್ರಮ ವಹಿಸಿದ್ರು ಅವರಲ್ಲಿ ಈ ಪುರುಷ ಸಂತಾನಹೀನತೆಯನ್ನು ಕಾಣ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣಗಳು ಏನು ಅಂತ ನಾವು ಸ್ಪಷ್ಟೀಕರಣ ಮಾಡಬೇಕು ಅಂತ ಹೇಳಿದ್ರೆ ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಬಳಕೆ, ಅತಿಯಾದ ಮಾನಸಿಕ ಒತ್ತಡ, ಇವೆಲ್ಲ ಕಾರಣಗಳಿಂದಾಗಿ ಹಳ್ಳಿ ಜನರಲ್ಲಿ ತಂಬಾಕು ಸೇವನೆ, ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗಬಹುದು. ನಾವ್ ಕಾಲ್ ಇಟ್ ಎಸ್ ಲೋ ಸ್ಪರ್ಮ್ ಕೌಂಟ್. ವೀರ್ಯಾಣುಗಳ ಚಲನೆಯಲ್ಲಿ ಕಡಿಮೆ ಆಗುವುದು ಅಥವಾ ವೀರ್ಯಾಣುಗಳ ಮಾರ್ಫಾಲಜಿ ಏನಂತ ಹೇಳ್ತೀವಿ ಆಕಾರದಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ವೆಸ್ಟರ್ನೈಸ್ಡ್ ಡ್ರೆಸ್ ಕಲ್ಚರ್, ಟೈಟ್ ಜೀನ್ಸ್ ಈ ತರದ್ದೆಲ್ಲ ಉಡುಗೆಗಳನ್ನ ಹಾಕೊಳ್ಳೋದ್ರಿಂದ
1: ಉಡುಪುಗಳು
0: ಹೌದು ಉಡುಪುಗಳಿಂದ ಅಲ್ಲಿ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಶ್ರೋಣಿ ಭಾಗದಲ್ಲಿ ಅತಿಯಾದಂತಹ ಒಂದು ಶಾಖೋತ್ಪತ್ತಿ ಆಗುವುದು. ಇದು ವೆರಿಕೋಸ್ ಸೀಲ್ ಅಂತ ವೃಷಣದ ಮೇಲೆ ವೇನ್ಸನ ಊದಿಕೊಳ್ಳುವುದರಿಂದ ವೀರ್ಯಾಣುಗಳ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಸೊ ಇದು ಬಿಟ್ಟು ನಾವು ಈಗಿನ ಇದರಲ್ಲಿ ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ಯಾಕ್ಡ್ ಫುಡ್ ಏನಂತ ಹೇಳ್ತೀವಿ ಶೇಖರಣೆಗೊಂಡಿರುವಂತಹ ಆಹಾರ ಪದಾರ್ಥಗಳು, ಆಮೇಲೆ ಹೆಚ್ಚು ಇಳುವರಿಗಾಗಿ ನಾವು ಬಳಸಿರುವಂತಹ ರಾಸಾಯನಿಕ ಗಳಾಗಿರಬಹುದು ಅಥವಾ ಪರಿಸರ ಕೀಟನಾಶಕಗಳ ಅತಿಯಾದ ಬಳಕೆ, ಇನ್ನು ಅತಿಯಾದ ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಕೆಲವೊಂದು ಕಿರಣಗಳಿಗಾಗಿ ಅವರು ಎಕ್ಸ್ಪೋಸ್ ಆಗಿರೋದ್ರಿಂದ, ಇನ್ನು ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ ಅನುವಂಶಿಕವಾಗಿ ಇರಬಹುದು. ವೀರ್ಯನಾಳದಲ್ಲಿ ತಡೆ ಅಂದ್ರೆ ಬ್ಲಾಕೇಜ್ ಆಫ್ ದಿ ಸ್ಪರ್ಮ್ ಡಕ್ಟ್ಸ್, ಅಲ್ಲಿ ವೀರ್ಯ ಹೊರಬರಲು ಅಡ್ಡಿಯಾಗಿರಬಹುದು. ಸ್ಥೂಲಕಾಯಗಳು, ಪೌಷ್ಟಿಕ ಆಹಾರದ ಕೊರತೆ, ಫಾಸ್ಟ್ ಜನರೇಷನ್ ವಿ ಆರ್ ಲೈಕ್ ಹೇಗಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಲೈಕ್ ಟೈಮ್ ಇಲ್ಲ, ನಮಗೆ ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ.
1: ಬದಲಾಗುತ್ತಿರುವ
0: ಜೀವನ ಶೈಲಿ ಅತಿ ಮುಖ್ಯವಾದ ಕಾರಣ
1: ಅಂತ. ಆದ್ರೆ ಹಿಂದಿನ ಕಾಲದಲ್ಲೂ ಬಂಜೆತನ ಬಹಳಷ್ಟು ಸಮಸ್ಯೆ ಇತ್ತಲ್ಲ, ಅದಕ್ಕೇನಂತೀರಾ?
0: ಬಂಜೆತನ ಇತ್ತು ಆವಾಗಿಂದನೂ, ಇವತ್ ಆಧುನಿಕ ಯುಗದಲ್ಲಿನೂ ಈ ಸಮಸ್ಯೆ ಇದೆ, ಪ್ರಾಚೀನ ಯುಗದಲ್ಲೂ ಸಮಸ್ಯೆ ಇದೆ. ಆದ್ರೆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವ ನಿಟ್ಟುಗಳು ಬೇರೆಯಾಗಿವೆ. ಅದೇ ನಾನು ಹೇಳಿರೋದ ಪ್ರಕಾರ ಏನಂತ ಹೇಳಿದ್ರೆ ಪ್ರಾಚೀನ ಕಾಲದಲ್ಲಿ ಇದು ಇತ್ತು ಇಲ್ಲ ಅಂತಲ್ಲ, ಇಲ್ಲಿ ಮಹಿಳೆಯ ವಯಸ್ಸು ಬಹು ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಜೀವನ ಶೈಲಿ, ನೌಡೇಸ್ ವಿ ಆರ್ ಮೋರ್ ಟುವರ್ಡ್ಸ್ ಕರಿಯರ್ ಓರಿಯೆಂಟೆಡ್ ವಿ ಆರ್ ಸೀಯಿಂಗ್. ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ ಪ್ರತಿಯೊಂದರಲ್ಲೂ ಸ್ವಾತಂತ್ರ್ಯತೆಯನ್ನು ಬಯಸುವಂಥ ಮಹಿಳೆ ಆರ್ಥಿಕ ಸಬಲತೆಗಾಗಿ ಹೆಚ್ಚಿನ ಸಮಯದವರೆಗೂ ತನ್ನ ಕೆಲಸದ ಅವಧಿಯನ್ನು, ಆಮೇಲೆ ತನ್ನ ಒಂದು ಶೈಕ್ಷಣಿಕ ರಂಗದಲ್ಲಿ ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವ ಒಂದು ನಿಟ್ಟಿನಲ್ಲಿ ತಮ್ಮ ವೈಯಕ್ತಿಕ ಜೀವನದ ಕಡೆಗೆ ಹೆಚ್ಚಿನ ಮಹತ್ವವನ್ನು ಕೊಡದೇ ಇರುವುದು ಒಂದು ಕಾರಣವಾಗಿದೆ. ತನ್ನ ವೈಯಕ್ತಿಕವಾಗಿ ಕೊಡುವ ಸಂದರ್ಭದಲ್ಲಿ ದಾಂಪತ್ಯ ಜೀವನಕ್ಕೆ ನೀಡುವ ಮೀಸಲ ಸಮಯ ಕಮ್ಮಿ ಆಗ್ತಾ ಇದೆ ಇಲ್ಲಿ. ಹೀಗಾಗಿ ಇದು ಒಂದು ಆಧುನಿಕ ಯುಗಕ್ಕೂ ಹಿಂದಿನ ಕಾಲದಲ್ಲೂ ಸ್ವಲ್ಪ ವ್ಯತ್ಯಾಸವನ್ನು ಕಾಣಬಹುದು.
1: ಓಕೆ ಡಾಕ್ಟರೇ, ಈಗ ಲಕ್ಷಣಗಳನ್ನು ಕಂಡುಹಿಡಿದ ಆದ್ಮೇಲೆ ಇದಕ್ಕೆ ಯಾವ ಪರಿಹಾರಗಳನ್ನು ನಾವು ಕಂಡುಕೊಳ್ಳಬಹುದು ಅಂತೀರಾ? ನಾವು ಯಾವ್ಯಾವ ಪರೀಕ್ಷೆಗೆ ಒಳಪಡಬೇಕು, ಈ ಪರೀಕ್ಷೆಗಳು ನೋವಿನಿಂದ ಕೂಡಿರ್ತದೋ ಹೇಗೆ ಅಂತ ಸ್ವಲ್ಪ ಭಯ ಪಡ್ತಾರೆ.
0: ಮಹಿಳೆಯಲ್ಲಿ ಸಂತಾನಹೀನತೆಯ ಚಿಕಿತ್ಸೆಯು ಅದರ ಅಥವಾ ಇನ್ವೆಸ್ಟಿಗೇಷನ್ಸ್ ಏನ್ ಹೇಳ್ತೀವಿ, ಇಲ್ಲಿ ನಾವು ಅಂಡೋತ್ಪತ್ತಿಯನ್ನ ನೋಡ್ಲಿಕ್ಕೆ ಓವುಲೇಷನ್ ಆರ್ ಫಾಲಿಕ್ಯುಲರ್ ಸ್ಟಡಿ ಅನ್ನ ವಿಚಾರಣೆ ಮಾಡಬೇಕಾಗುತ್ತೆ. ಇದರಿಂದ ನಾವು ಅಂಡಾನು ಉತ್ಪತ್ತಿ ಆಗ್ತಾ ಇದೆಯೋ ಅಥವಾ ಉತ್ಪತ್ತಿಯಾದ ಅಂಡಾನು ಬಿಡುಗಡೆ ಆಗ್ತಾ ಇದೆಯೋ ಇಲ್ಲ ಅನ್ನುವಂತಹ ಒಂದನ್ನು ನಾವು ಕಂಡುಕೊಳ್ಬಹುದು. ಎಲ್ಲರಿಗೂ ಚಿರಪರಿಚಿತವಾದಂತೆ ಸೋನೋಗ್ರಫಿ ಅಥವಾ ಅಲ್ಟ್ರಾಸೋನೋಗ್ರಫಿ ಸ್ಕ್ಯಾನಿಂಗ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ನಾವು ಅಂಡಾನುವಿನ ಉತ್ಪತ್ತಿಯನ್ನ ನೋಡುವುದರ ಜೊತೆ ಜೊತೆಗೆ ಕ್ವಾಲಿಟಿ ಆಫ್ ದ ಎಗ್ ಅಂತ ಅದನ್ನ ನಾವು ಪರೀಕ್ಷೆಗಳೇ ಒಳಪಡಿಸಬಹುದು. ತದನಂತರದಲ್ಲಿ ರಕ್ತ ಪರೀಕ್ಷೆಗಳು, ಅದರಲ್ಲಿ ಹಾರ್ಮೋನ್ಗಳನ್ನ ನೋಡಬಹುದು. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, ಪ್ರೊಲಾಕ್ಟಿನ್ನು, ಥೈರಾಯ್ಡು, ಈ ತರಹದ ಆದಂತಹ ಹಾರ್ಮೋನ್ಗಳ ಅಸಮತೋಲನತೆಯು ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಒಬಾಸಿಟಿ, ಇದರಿಂದ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇವಾಗ PCOD, PCOS, ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಇಂದ ಹಿಡ್ಕೊಂಡು ಯಾರು ಸಂತಾನಹೀನತೆಯನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿವರೆಗೂ PCOD ಇಸ್ ಬಿಕಮಿಂಗ್ ಕಾಮನ್ ಬಿಕಾಸ್ ಆಫ್ ಪ್ಯಾಕ್ಡ್ ಫುಡ್ ಆಗಿರಬಹುದು, ಜಂಕ್ ಫುಡ್, ಕರಿದ ಆಹಾರ ಪದಾರ್ಥಗಳು, ಸಚ್ ಥಿಂಗ್ಸ್ ಆರ್ ಎಫೆಕ್ಟಿಂಗ್. ಹಾಗಾಗಿ ನಾವು ಇನ್ವೆಸ್ಟಿಗೇಷನ್ಸ್ ನ ಅತಿ ಬೇಗನೆ ಮಾಡಿದ ಸಂದರ್ಭದಲ್ಲಿ ಸಮಸ್ಯೆ ಗೊತ್ತಾದ ನಂತರ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ. ಇನ್ನು ಗರ್ಭನಳಿಕೆಗಳನ್ನ ನೋಡ್ಲಿಕ್ಕೆ ಹಿಸ್ಟೋಸೆಲ್ಫಿಂಜೋಗ್ರಫಿ ಅಂತ ಮಾಡ್ಕೋತೀವಿ. ಆಮೇಲೆ ಹಿಸ್ಟೋಸೆಲ್ಫಿಂಜೋಗ್ರಫಿಯಲ್ಲಿ ಡೈ ಇಂಜೆಕ್ಟ್ ಮಾಡಿ ನಾಳಗಳು ಸರಿಯಾಗಿದೆಯಾ ಇಲ್ಲವಾ ಅನ್ನುವಂತಹ ಒಂದು ಇದನ್ನ ಮಾಡ್ಕೋಬಹುದು.

0: ರಕ್ತದ ನಂತರದಲ್ಲಿ ನಾವು ಹೋಗ್ಬೋದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ, ಈ ತರದ ಅನೇಕ ಪರೀಕ್ಷೆಗಳಿವೆ. ಈ ಪರೀಕ್ಷೆಗಳನ್ನ ಯಾವಾಗ ಸಂತಾನ ಕ್ರಿಯೆ ಬೇಕು ಅಥವಾ ಉತ್ಪತ್ತಿ ಮಾಡಬೇಕು ಅನ್ನುವಂತಹ ದಾಂಪತಿಗಳು ಇಚ್ಛಿಸ್ತಾರೆ, ಬಹು ಬೇಗ ಸಮಸ್ಯೆಯನ್ನ ಕಂಡುಕೊಂಡು ಅದಕ್ಕೆ ಪರಿಹಾರ ಹುಡುಕ್ಬೇಕು. ಇದು ಒಂದೇ.
1: ಓಕೆ ಡಾಕ್ಟ್ರೆ, ಈಗ IUI ಮತ್ತು IVF ಚಿಕಿತ್ಸೆಗಳ ಬಗ್ಗೆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡಿ ಮೇಡಮ್.
0: IUI ಅಂದ್ರೆ ಸಂಸ್ಕರಿಸಿದ ವೀರ್ಯವನ್ನ ನೇರವಾಗಿ ನಾವು ಗರ್ಭಾಶಯಕ್ಕೆ ಸೇರಿಸುವಂತಹ ಒಂದು ವಿಧಾನವಾಗಿದೆ. IVF ಅಂದ್ರೆ ಇಲ್ಲಿ ಅಂಡಾಣು ಮತ್ತು ವೀರ್ಯಾನವನ್ನು ಪ್ರಯೋಗಶಾಲೆಯಲ್ಲಿ ಉಪಯೋಗಿಸಿ ಭ್ರೂಣವನ್ನ ಬೆಳೆಸಿ ತದನಂತರದಲ್ಲಿ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡುವಂತದ್ದು. ಇವೆಲ್ಲ ಲಾಸ್ಟ್ ಸ್ಟೇಜ್ ಅಂತ.
1: ಇದೆಲ್ಲ ಲಾಸ್ಟ್ ಸ್ಟೇಜ್ ಅಂತ ಹೇಳ್ತಾ ಇದ್ದೀರಿ, ಹೌದಾ? ಹಾಗಿದ್ರೆ ಈ ಚಿಕಿತ್ಸೆಗಳು ಕೆಲಸ ಮಾಡದೇ ಇದ್ದಾಗ ಜನರು ಆಯುರ್ವೇದದತ್ತ ನೋಡುವುದು ಸಹಜ. ತಾವು ಒಬ್ಬ ಆಯುರ್ವೇದದ ನುರಿತ ಮತ್ತು ಯಶಸ್ವಿ ವೈದ್ಯರಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ಯಾವ ಯಾವ ಚಿಕಿತ್ಸೆಗೆ ಒಳಪಡಬಹುದು, ಬಂಜೆತನವನ್ನು ಹೇಗೆ ನಿವಾರಣೆ ಮಾಡಿದಿರಿ ಅನ್ನುವ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ.
0: ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ, ಲೈಫ್ ಸ್ಟೈಲ್ ಚೇಂಜಸ್, ಜೀವನ ಶೈಲಿಯ ಬದಲಾವಣೆಗಳು ಬೇಕು. ಮೈನರ್ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ಕೊಳ್ಳುವುದರ ಮುಖಾಂತರ ಅಂಡೋತ್ಪತ್ತಿ ಉತ್ತೇಜಿಸುವಂತ ಔಷಧಿಗಳ ಪ್ರಯೋಗ. ಆಯುರ್ವೇದದಲ್ಲಿ ಇದಕ್ಕಾಗಿನೇ ವೈಡ್ ranges of medicines are there. Especially, ನೀವು ನೋಡಿರಬಹುದು ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂಡ್ ಆಲ್ ಆರ್ ಲೈಕ್ ವಾಟ್ ವಿ ಆರ್ ಕಾಲಿಂಗ್ ನವರ್ ಡೇಸ್, ಇಟ್ ಹಸ್ ಪ್ರೂವನ್ ಇನ್ ಓಲ್ಡನ್ ಎರಾ ಇಟ್ ಸೆಲ್ಫ್. ಹಾಗಾಗಿ ಆರೋಗ್ಯಕರ ಆಹಾರ ಸೇವನೆ, ನಿಯಮಿತ ವ್ಯಾಯಾಮ, ಸರಿಯಾದ ದೇಹದ ತೂಕ ಕಾಪಾಡಿಕೊಳ್ಳೋದು, BMI ಅಂತ ಏನ್ ಹೇಳ್ತೀವಿ. ಆಮೇಲೆ ಈಗ ಮೆಟ್ರೋಜಲ್ ಎಲ್ಲ ನೋಡ್ತಾ ಇರಬಹುದು, ಈವನ್ ಮಹಿಳೆಯರು ಧೂಮಪಾನ ಮದ್ಯಪಾನ ಆ ತರದ ಒಂದು ಜೀವನ ಶೈಲಿಯಲ್ಲಿದ್ದಾರೆ, ಅದನ್ನು ತ್ಯಜಿಸುವುದರ ಮುಖಾಂತರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ, ಈವನ್ ಇನ್ ಕೇಸ್ ಆಫ್ ಫೆಲೋಬಿಯನ್ ಟ್ಯೂಬ್ ಬ್ಲಾಕೇಜ್ ಇದ್ರೆ ಅದನ್ನು ತೆರವುಗೊಳಿಸುವುದರ ಮುಖಾಂತರ, ಗರ್ಭಾಶಯದಲ್ಲಿ ಕೆಲವೊಂದ್ಸರಿ ಫೈಬ್ರಾಯ್ಡ್ಸ್ ಇರಬಹುದು ಅಥವಾ ಗರ್ಭಾಶಯದಲ್ಲಿ ಪದರ ಬೆಳವಣಿಗೆ ಆಗಿರಬಹುದು, ಇವುಗಳನ್ನ ತೆಗೆಯುವುದರ ಮುಖಾಂತರ ನಾವು ಇಲ್ಲಿ ಚಿಕಿತ್ಸೆಯನ್ನ
1: ನಾವು ಒಳಪಡಬಹುದು ಅಂತ ಇದ್ದೀರಿ. ಓಕೆ ಡಾಕ್ಟ್ರೆ, ಅಂದ್ರೆ ಈ ಎಲ್ಲ ಚಿಕಿತ್ಸೆಗಳು ನಮಗೆ ಫಲದಾಯಕ ಆಗದೇ ಇದ್ದಾಗ IUI ಮತ್ತು IVF ಚಿಕಿತ್ಸೆಗಳಿಗೆ ನಾವು ಒಳಪಡಬಹುದು ಅಂತ ಇದ್ದೀರಿ.
0: ನಾನು ಒಂದು ಆಯುರ್ವೇದ ತಜ್ಞಳಾಗಿ, ಬಂಜೆತನ ನಿವಾರಣಾ ತಜ್ಞಳಾಗಿ ಸತತವಾಗಿ ನಾನು ಇವಾಗ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಈವನ್ ಫೇಲ್ಡ್ IVF IUI ಏನು ಆದಂತಹ ಒಂದು ದಂಪತಿಗಳು ಸಹಜ ನೈಸರ್ಗಿಕವಾಗಿ ದಾಂಪತ್ಯ ಜೀವನವನ್ನು ನಡೆಸಿ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ಮಕ್ಕಳನ್ನ ಕಂಡುಕೊಂಡಂತಹ ಅನೇಕ ಉದಾಹರಣೆಗಳಿವೆ. ನಾನು ಆಯುರ್ವೇದಿಕ್ ಪ್ರಕಾರ ಹೇಳೋದಾದ್ರೆ ಗರ್ಭ ಸಂಭವ ಸಾಮಗ್ರಿ ಅಂತ ಹೇಳ್ತೀವಿ, ಋತು ಕ್ಷೇತ್ರ ಅಂಬು ಬೀಜ ಅಂತ ಹೇಳ್ಬಿಟ್ಟು. ಋತು ಅಂದ್ರೆ ಋತುವಿನ ಒಂದು ಮೆನ್ಸ್ಟ್ರಲ್ ಸೈಕಲ್ ಹಿಸ್ಟ್ರಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲಿ ಕೆಲವರಿಗೆ ಮುಟ್ಟಿನ ಸಮಸ್ಯೆಗಳಿರುತ್ತೆ. ಯಾಕೆ ಈ ಮುಟ್ಟಿನ ಸಮಸ್ಯೆಗಳಾಗುತ್ತೆ? ಹಾರ್ಮೋನಿನ ಅಸಮತೋಲನತೆಯಿಂದಾಗಿ ಅಲ್ಲಿ ಋತುವಿನ ವೈಪರೀತ್ಯಗಳು ಬರುತ್ತೆ. ಆವಾಗ ಎಂಡೋಮೆಟ್ರಿಯಂ ಡೆವಲಪ್ಮೆಂಟ್ ಆಗಿರಬಹುದು, ಅಂಡಾಣು ಉತ್ಪತ್ತಿ ಆಗಿರಬಹುದು, ಈ ರೀತಿಯಾದಂತಹ ಸಂದರ್ಭದಲ್ಲಿ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ದೇಹ ಶುದ್ಧೀಕರಣ, ಪಂಚಕರ್ಮ ಇತ್ಯಾದಿ ದೇಹ ಶುದ್ಧೀಕರಣ ತದನಂತರದಲ್ಲಿ ನಾವು ಗರ್ಭವ ಅಂಡಾಣುಗಳ ಉತ್ತೇಜಿಸುವಂತಹ ಔಷಧಿಗಳ ಪ್ರಯೋಗಗಳ ಮುಖಾಂತರ ಫಾಲಿಕಲ್ ಸ್ಟಡಿ ಮಾಡ್ಕೋಬಹುದು. ಇನ್ನು ಬಂದ್ಬಿಟ್ಟು ಫೆಲೋಬಿಯನ್ ಟ್ಯೂಬ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಉತ್ತರ ಬಸ್ತಿ ಅತಿ ಉತ್ತಮವಾದ ಕ್ರಿಯೆಯನ್ನು ನೀಡುವುದರ ಮುಖಾಂತರ. ಇರ್ರೆಸ್ಪೆಕ್ಟಿವ್ ಆಫ್ ದ ಸಿಸ್ಟಮ್ ಆಫ್ ಮೆಡಿಸಿನ್ ರಿಸಲ್ಟ್ ಈಸ್ ಇಂಪಾರ್ಟೆಂಟ್.
1: ಹೌದು,
0: ಯಾಕಂದರೆ ಇದು ಒಂದು ಸಂತಾನಹೀನತೆ ಎಂಬುದು ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಭಾವನಾತ್ಮಕವಾಗಿ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸ್ಥಿತಿಯಾಗಿದೆ.
1: ಹೌದು,
0: ಯಾಕಂದರೆ ಕುಟುಂಬದಲ್ಲಿಯೂ ಕೂಡ ಮಹಿಳೆ ಅಥವಾ ಪುರುಷರು ಮಾನಸಿಕ ಖಿನ್ನತೆಗೊಳಗಾಗ್ತಾರೆ.
1: ಹೌದು,
0: ಇದು ದೋಷವಲ್ಲ, ಆದರೆ ವೈದ್ಯಕೀಯ ಸ್ಥಿತಿಗೆ ಒಳಪಡುವಂತಹ ಒಂದು ಸಂದರ್ಭ. ಹಾಗಾಗಿ ಅಂಡೋತ್ಪತ್ತಿ ಆಗುವ ಒಂದು ಔಷಧಿಗಳ ಪ್ರಯೋಗ, ದೇಹ ಶುದ್ಧೀಕರಣ, ಪಂಚಕರ್ಮ ವಿಧಾನಗಳನ್ನು ಒಳಪಡಿಸುವುದು, ತದನಂತರದಲ್ಲಿ ಏನಾದರೂ ಗರ್ಭಾಶಯದಲ್ಲಿ ಅಥವಾ ಗರ್ಭನಾಳಗಳಲ್ಲಿ ಸಮಸ್ಯೆ ಇದ್ದಲ್ಲಿ ಉತ್ತರ ಬಸ್ತಿ ಎನ್ನುವ ಒಂದು ಚಿಕಿತ್ಸಾ ಪದ್ಧತಿಯ ಮುಖಾಂತರ ಟ್ಯೂಬಲ್ ಬ್ಲಾಕೇಜ್ ಅನ್ನು ನಾವು ನಿವಾರಣೆ ಮಾಡಬಹುದು. ಈ ಎಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಿದ್ರೆ ಋತು ಅಂದ್ರೆ ಇಲ್ಲಿ ನಾವು ಹೇಗೆ ಒಂದು ಸಸ್ಯಗಳನ್ನ ಬೆಳೆಸಲಿಕ್ಕೆ ವಾತಾವರಣದ ಅವಶ್ಯಕತೆ ಇರುತ್ತದೆ, ಅದೇ ರೀತಿಯಾಗಿ ಗರ್ಭದಲ್ಲಿ ಗರ್ಭ ಧಾರಣೆ ಮಾಡಿ ಬೆಳವಣಿಗೆಗೆ ಋತುವಿನ ಅವಶ್ಯಕತೆ ಇದೆ. ಇದನ್ನ ನಾವು ಋತುಚಕ್ರ ಅಥವಾ ಮೆನಿಸ್ಟ್ರಲ್ ಸೈಕಲ್ ಅಂತ ಏನ್ ಕರಿತೀವಿ. ಮೊದಲನೇದಾಗಿ ದೇಹವನ್ನ ನಾವು ಪೂರ್ವ ಚಿಕಿತ್ಸೆ, ಪ್ರಧಾನ ಚಿಕಿತ್ಸೆ ಹಾಗೂ ಪಶ್ಚಾತ್ ಚಿಕಿತ್ಸೆಗಳನ್ನ ಮಾಡ್ಕೋತೇವೆ. ಪೂರ್ವದಲ್ಲಿ ದೇಹವನ್ನ ಸ್ನೇಹಪಾನ ಸ್ವೇದನ ಅನ್ನುವಂತಹ ಒಂದು ಪ್ರಕ್ರಿಯೆಗಳಿಗೆ ಒಳಪಡಿಸಿ ಶ್ರೋತ ಶುದ್ಧೀಕರಣ ಮಾಡುವುದರಲ್ಲಿ ನಾವು ವಮನ ವಿರೇಚನ ಬಸ್ತಿ ನಸ್ಯ ಈ ತರನ

0: ಆದಂತಹ ಪಂಚಕರ್ಮ ಕ್ರಿಯೆಗಳನ್ನು ಮಾಡ್ಕೊಳ್ತೇವೆ. ತದನಂತರ ಪಶ್ಚಾತ್ಕರ್ಮ ಅಂದರೆ ಇದು ಸಂಸರ್ಜನ ಕರ್ಮ. ದೇಹ ಸಾಕಷ್ಟು ಬದಲಾವಣೆಗೆ ಹೋಗಿ ಕೋಷ್ಠದಲ್ಲಿ ಅಗ್ನಿ ಅಂದರೆ ನಮ್ಮ ಡೈಜೆಸ್ಟಿವ್ ಪವರ್ ವೇರಿಯೇಷನ್ ಆಗಿರುವುದರಿಂದ ನಾವು ಅಲ್ಲಿ ಈಸಿ ಡೈಜೆಸ್ಟಿಬಲ್ ಫುಡ್ ಸಹಜವಾಗಿ ಜೀರ್ಣವಾಗುವಂತಹ ಗಂಜಿ ಲೇಪ ಪೇಯ ತದ ಗ್ರ್ಯಾಜುವಲಿ ಸೆಮಿ ಸಾಲಿಡ್ ಫುಡ್ ಆ ಥರದವರೆಗೂ ಇದನ್ನು ಅಳವಡಿಸಿ ದೇಹವನ್ನು ಶುದ್ಧೀಕರಣಗೊಳಿಸ್ತೇವೆ. ಇಟ್ ಈಸ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಪ್ರೀ ಕನ್ಸೆಪ್ಷನಲ್ ಥೆರಪಿ ಆ್ಯಂಡ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಕ್ಯಾನ್ ಪ್ರೊಸೀಡ್ ವಿತ್ ದಿಸ್. ದಿಸ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಇದು ಬಹಳ ಈಗಿನ ಜಗತ್ತಿಗೆ ಅತಿ ಅವಶ್ಯಕವಾದಂಥದ್ದಾಗಿದೆ.
1: ಡಾಕ್ಟ್ರೆ, ಈ ದಂಪತಿಗಳ ಚಿಕಿತ್ಸೆಯ ಜೊತೆ ಜೊತೆಗೆ ಕುಟುಂಬದವರ ನೆರವು ಬಹಳ ಮುಖ್ಯ ಅಂತ ಕೇಳಿ ಬರ್ತದೆ.
0: ಇಲ್ಲಿ ನೀವು ಹೇಳಿದ್ರ ಪ್ರಕಾರ ಸಂತಾನಹೀನತೆಯ ಒಂದು ಚಿಕಿತ್ಸೆ ಪ್ರಕ್ರಿಯೆ ಕೇವಲ ದಂಪತಿಗಳಿಂದ ಮಾತ್ರ ಅಲ್ಲ, ಕುಟುಂಬದ ವಾತಾವರಣ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಈ ಚಿಕಿತ್ಸೆಗಳೆಲ್ಲವೂ ಆರ್ಥಿಕ ನೆರವನ್ನು ಬಯಸ್ತವೆ. ತದನಂತರದಲ್ಲಿ ಮಾನಸಿಕವಾಗಿ ಒಂದು ಸಮತೋಲನತೆಯನ್ನು ಕೊಡಬೇಕಾಗುತ್ತೆ. ಯಾಕಂತ ಹೇಳಿದಲ್ಲಿ ಪ್ರತಿ ತಿಂಗಳಿನ ಒಂದು ಮುಟ್ಟು ಸಂದರ್ಭದಲ್ಲಿ ತಾಯಿ ಈ ತಿಂಗಳಲ್ಲಿ ಗರ್ಭಧಾರಣೆ ಆಗಬಹುದೇನೋ ಒಂದು ಆಶಾದಾಯಕ ರೂಪದಲ್ಲಿ ಇರ್ತಾಳೆ. ಆ ಸಂದರ್ಭದಲ್ಲಿ ಕುಟುಂಬ ಸದಸ್ಯರು ಒಂದು ಹೀನಾಯಕವಾದ ಒಂದು ಶಬ್ದಗಳ ಬಳಕೆಯೋ ಅಥವಾ ಚಿಕಿತ್ಸೆಯ ವೆಚ್ಚವನ್ನು ಭರಿಸಲು ಆಗದ ಸಂದರ್ಭದಲ್ಲಿ ಯಾವುದೇ ಒಂದು ಮಾತಿನ ಭಾವನೆಗಳನ್ನು ಬದಲಾಯಿಸುವುದರಿಂದ ಅವಳಲ್ಲಿ ಹಾರ್ಮೋನುಗಳ ವೈಪರೀತ್ಯಕ್ಕೆ ಕಾರಣ ಆಗುತ್ತೆ. ಇದು ಕೇವಲ ಮಗು ಅನ್ನುವಂಥದ್ದು ಒಂದು ಕುಟುಂಬದ ಸಂತೋಷದ ಒಂದು ಪ್ರತೀಕ. ಮೊದಲನೆಯದಾಗಿ ತಾವು ಹೇಳಿದ್ರಿ, ಮಗು ಅನ್ನುವಂಥದ್ದು ಎಲ್ಲರ ಕನಸು. ಆ ಕನಸನ್ನು ಪಡ್ಕೊಳ್ಳಿಕ್ಕೆ ಬಹಳಷ್ಟು ಜನ ಸುಲಭವಾಗಿ ಸಿಗುವುದಿಲ್ಲ. ಕನಸನ್ನು ನನಸು ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಕನಸು ನನಸಾಗಬೇಕಾದ್ರೆ ಅದರಿಂದ ಪರಿಶ್ರಮ ಅತಿ ಮುಖ್ಯ. ಸಪೋರ್ಟಿಂಗ್ ಸಿಸ್ಟಮ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಇದು ಬಂಜತನ ಅನ್ನುವಂಥದ್ದು ಕೇವಲ ದೈಹಿಕವಾದಂಥದ್ದಲ್ಲ, ಮಾನಸಿಕವಾಗಿ. ಯಾಕೆ ದಾಂಪತ್ಯ ಜೀವನವನ್ನುವುದು ಕೂಡ ಪುರುಷ ಅಥವಾ ಸ್ತ್ರೀಯ ಮಾನಸಿಕ ಸಮತೋಲನವನ್ನು ಅವಲಂಬಿಸಿರುತ್ತದೆ. ಆಧುನಿಕ ಯುಗದಲ್ಲಿ ಕೆಲಸದ ಒತ್ತಡದಿಂದಾಗಿ ಪ್ರತಿಯೊಬ್ಬರು ಕೊಡುವಂತಹ ಸಮಯವೂ ಕೂಡ ಕೇವಲ ಕ್ವಾಂಟಿಟಿ ಆಗಿರಬಾರದು, ಕ್ವಾಲಿಟಿ ಆಫ್ ಟೈಮ್ ಈಸ್ ಇಂಪಾರ್ಟೆಂಟ್.
1: ಡಾಕ್ಟ್ರೆ, ನೀವು ಹೇಳ್ತಾ ಇದ್ದೀರಿ ಮಾನಸಿಕ ಸದೃಢತೆ ಬಹಳ ಮುಖ್ಯ ಅಂತ ಇದ್ದೀರಿ. ಹಾಗೆ ಅನೇಕ ದಂಪತಿಗಳ ಜೀವನಕ್ಕೆ ಜೀವದಾಯಿನಿಯಾಗಿ ಅವರು ಮಗು ಪಡೆದುಕೊಳ್ಳುವಲ್ಲಿ ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಯಶಸ್ವಿಗೊಂಡಿದೆ. ಅಂತ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ಮನಸ್ಸಿಗೆ ಮುದಗೊಳಿಸುವಂತ ಸಂದರ್ಭ ಯಾವುದು?
0: ವೈದ್ಯಳಾಗಿ ಯಾವಾಗ ನಾವು ಪೇಷಂಟ್ ಮೋರ್ ದನ್ 10 ಇಯರ್ಸ್, 12 ಇಯರ್ಸ್, 18 ಇಯರ್ಸ್, 18 ವರ್ಷ ಒಂದು ಪರ್ವನೆ ಅಂತ ಹೇಳ್ಬೋದು ನಾವು, ಆ ರೀತಿಯಾದಂಥ ದಂಪತಿಗಳಲ್ಲಿ ಚಿಕಿತ್ಸೆ ನೀಡಿ ಫಲದಾಯಕವಾದಂಥ ಸಂದರ್ಭವು ಮನಸ್ಸಿಗೆ ಇಷ್ಟೊಂದು ಸಂಭ್ರಮದ ವಿಷಯ. ಕೆಲವೊಂದು ಪೇಷಂಟ್ ಬಂದ್ಬಿಟ್ಟು, ಮೇಡಮ್ ಇವತ್ತು ಇಷ್ಟು ದಿವಸ ನಾನು ಮಕ್ಕಳು ಇಲ್ಲ ಅಂತ ಬಂದು ಅಳ್ತಾ ಇದ್ದೆ ನಿಮ್ಮ ಮುಂದೆ, ಇವತ್ತು ಬಂದು ಅಳ್ತಾ ಇರೋದು ಇದು ಸಂತೋಷದ ಕಣ್ಣೀರು ಅಂತ ಹೇಳಿದಾಗ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡದಾದ ಯಾವುದೇ ಆದ ಬಹುಮಾನವಿಲ್ಲವೇನೋ ಅನ್ನುವಂಥ ಪ್ರಕ್ರಿಯೆಗಳು.
1: ಅವರ ಆ ಸಂತೋಷವೇ ನಿಮ್ಮಲ್ಲಿ ಸಾರ್ಥಕತೆಯನ್ನು ಮೂಡಿಸ್ತದೆ ಅಲ್ವೇ ಡಾಕ್ಟ್ರೆ? ನೋಡಿ, ನಿಮ್ಮಲ್ಲಿಗೆ ಬಂದವರು 80% ಸಕ್ಸೆಸ್ ಕೇಸ್ಗಳಿವೆ ಅಂತ ಕೇಳಿ ಬಂತು. ಈಗ ಗರ್ಭಧಾರಣೆ ಆದ ಮೇಲೆ ಗರ್ಭಕ್ಕೆ ಸಂಸ್ಕಾರವನ್ನು ಕೊಡೋದು ಹೇಗೆ?
0: ಗರ್ಭ ಸಂಸ್ಕಾರ ಅಂದ್ರೆ ಗರ್ಭದಲ್ಲಿರುವ ಮಗು ಜಗತ್ತಿಗೆ ಪರಿಚಯಿಸುವುದರ ಮೊದಲೇ ತಾಯಿ ಅದರೊಂದಿಗೆ ನಡೆಸುವಂತ ಗರ್ಭ ಸಂವಾದ ಮಾತು ಷಷ್ಠೀ ಬುದ್ಧಿಹಿ ಅಂತ ಹೇಳ್ತೀವಿ. 6 ತಿಂಗಳಲ್ಲಿ ಮಗುವಿಗೆ ಒಂದು ಹೊರಗಿನ ಪ್ರಪಂಚದ ಧ್ವನಿಗಳು ಕೂಡ ಆಲಿಕೆಯ ಸಾಮರ್ಥ್ಯ ಬರುತ್ತೆ. ಮೊದಲನೇ 3 ತಿಂಗಳಲ್ಲಿ ನರ್ವಸ್ ಸಿಸ್ಟಮ್ ಮೆದುಳು ಬೆಳವಣಿಗೆ ಆದರೆ ಅದರ ಬುದ್ಧಿ ಅನಾಲಿಸಿಸ್ ಪವರ್ ವಿಲ್ ಸ್ಟಾರ್ಟ್ ಫ್ರಮ್ 6th month. ಹಾಗಾಗಿ ಆ ಸಂದರ್ಭದಲ್ಲಿ ಇವನ್ ಗರ್ಭವತಿ ರಕ್ತದೊತ್ತಡ ಅಂಥ ಸಂದರ್ಭದಲ್ಲಿ ಮ್ಯೂಸಿಕ್ ಥೆರಪಿ, ಮಂತ್ರ ಥೆರಪಿ ಅಥವಾ ಲಲಿತಾ ಸಹಸ್ರನಾಮವಾಗಿರಬಹುದು, ಆಯಾ ಧರ್ಮದ ಆಚರಣೆಯ ಅನುಗುಣವಾಗಿ ಅವರು ಧಾರ್ಮಿಕ ಆಚರಣೆಗಳನ್ನು ಮಾಡುವುದರ ಮುಖಾಂತರ ದೈವ ಆರಾಧನೆಯಾಗಿರಬಹುದು, ಈ ರೀತಿಯ ಆದಂಥ ಸಂಸ್ಕಾರಗಳು ಮಗುವಿನ ಮೇಲೆ ಅತಿ ಉತ್ತಮವಾದ ಪರಿಣಾಮ ಬೀರುತ್ತದೆ. ನಮಗೆ ನಿಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರುವಂತಹ ಹಿರಣ್ಯಕಶ್ಯಪನ ಮಗ ಭಕ್ತ ಪ್ರಹ್ಲಾದ ಹರಿಭಕ್ತನಾದ. ಇಲ್ಲಿ ತಾಯಿಯ ಗರ್ಭದಲ್ಲಿರುವಾಗ ಪ್ರಹ್ಲಾದನಿಗೆ ಸಿಕ್ಕಂತಹ ಗರ್ಭವತಿಯ ಚಟುವಟಿಕೆಗಳು, ಅವರು ಆಶ್ರಮದಲ್ಲಿದ್ದರು, ನಾರದ ಮುನಿಯ ಆಶ್ರಮದಲ್ಲಿ ಸತತವಾಗಿ ಸಕಾರಾತ್ಮಕ ಹಾಗೂ ಸಾತ್ವಿಕ ಚಟುವಟಿಕೆಗಳು ಗರ್ಭಿಣಿಯ ಮೇಲೆ ಅತಿ ಪರಿಣಾಮವನ್ನು ಬೀರುತ್ತದೆ. ಸಂಸ್ಕಾರ ಅತಿ ಮುಖ್ಯವಾದಂಥದ್ದು
1: ಅಲ್ವಾ? ಅದನ್ನ ಎಷ್ಟು ದಿನಗಳವರೆಗೆ ನೀವು ಕೌನ್ಸಿಲಿಂಗ್ ಮಾಡ್ತೀರಿ, ಆ ರೀತಿ ಸಂಸ್ಕಾರವನ್ನು ಕೊಡಲು ಪ್ರಯತ್ನಿಸ್ತೀರಾ?

0: ಗರ್ಭ ಸಂಸ್ಕಾರ ಅನ್ನುವಂಥದ್ದನ್ನು ನಾನು ಇಲ್ಲಿ ಎರಡು ನನ್ನ ಅನುಭವದ ಮೇರೆಗೆ ಗರ್ಭ ಧಾರಣೆಯ ಪೂರ್ವದಲ್ಲಿಯೇ ಪ್ರೀ ಕನ್ಸೆಪ್ಷನಲ್ ಅಂತ ಏನು ಹೇಳ್ತೀವಿ ಕೌನ್ಸಿಲಿಂಗ್ ಆರ್ ಥೆರಪೀಸ್, ಆ ಸಂದರ್ಭದಲ್ಲಿನೇ ಯೋಗ, ಆಧ್ಯಾತ್ಮಿಕವಾದಂಥ ವಿಚಾರಗಳು, ಸಾತ್ವಿಕ ಚಟುವಟಿಕೆಗಳು, ಆ ಸಾತ್ವಿಕ ಆಹಾರ, ಪ್ರಾಣಾಯಾಮ, ಇದರಿಂದ ದೇಹವು ಕ್ರಿಯಾಶೀಲತೆಗೊಳಗಾಗುತ್ತೆ. ಗರ್ಭಧಾರಣೆಯ ತದನಂತರದಲ್ಲಿ ನಾವು ಲಘು ವ್ಯಾಯಾಮ, ಯೋಗ ನಿದ್ರೆ ಹಾಗೂ ಅತಿಯಾಗಿ ಜೀರ್ಣಕ್ರಿಯೆಗೆ, ಅಂದರೆ ಜೀರ್ಣಕ್ರಿಯೆಯಲ್ಲಿ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಯಾವಾಗ ಟಾಕ್ಸಿನ್ಸ್ ಅಥವಾ ವಿಷಕಾರಿಗಳ ಬೆಳವಣಿಗೆ ಆಗ್ತದೆ ದೇಹದಲ್ಲಿ, ಮನುಷ್ಯನಲ್ಲಿ ಜಡತ್ವ ಬರುತ್ತದೆ, ಕ್ರಿಯಾಶೀಲತೆ ಕಡಿಮೆ ಆಗುತ್ತದೆ. ಆದ ಕಾರಣಕ್ಕಾಗಿ ಲಘು ಆಹಾರಗಳ ಸೇವನೆ, ಆದಷ್ಟು ಹಣ್ಣು ತರಕಾರಿಗಳು, ಡ್ರೈ ಫ್ರೂಟ್ಸು, ಈ ಥರದ ಒಂದು ಆಹಾರ ಪದ್ಧತಿ, ಜೀವನ ಶೈಲಿಯ ಬದಲಾವಣೆಗಳು, ಸ್ವಚ್ಛಂದವಾಗಿ ಹೊರಗಿನ ಪರಿಸರದಲ್ಲಿ ನಿಯಮಿತವಾದಂಥ ವ್ಯಾಯಾಮ, ಕಾಲ್ನಡಿಗೆಗಳು ಕನಿಷ್ಠ 15 ನಿಮಿಷ, ಬೆಳಗ್ಗೆ ಅಥವಾ ಸಾಯಂಕಾಲದಲ್ಲಿ ಹಕ್ಕಿಗಳ ಪ್ರಕೃತಿಯೊಂದಿಗೆ ತಮ್ಮ ಒಡನಾಟಗಳನ್ನು ಇಟ್ಕೊಂಡು ಅದು ಗರ್ಭಿಣಿಗೆ ಅತಿ ಉತ್ತಮ ಪರಿಣಾಮ ಬೀರುತ್ತದೆ ಅಂತ ಹೇಳ್ಬೋದು.
1: ಡಾಕ್ಟ್ರಿ, ಹೋಗ್ತಾ ಹೋಗ್ತಾ ನಮ್ಮ ಕೇಳುಗರಿಗೆ ಈ ಬಂಜೆತನದ ಬಗ್ಗೆ ಯಾವ ಕಿವಿ ಮಾತನ್ನು ಹೇಳಲು ಬಯಸ್ತೀರಿ?
0: ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ ಪದ್ಧತಿ, ದಾಂಪತ್ಯದಲ್ಲಿ ಸಾಮರಸ್ಯ, ಬಂಜೆತನಕ್ಕಿರುವ ಮುಖ್ಯ 3 ಸೂತ್ರಗಳಾದರೆ ಜೊತೆ ಜೊತೆಗೆ ಅನುಭವಿ ವೈದ್ಯರ ಮೇಲೆ ವಿಶ್ವಾಸ ಹಾಗೂ ಚಿಕಿತ್ಸೆಯಲ್ಲಿ ತಾಳ್ಮೆ, ಈ ಅಂಶಗಳು ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಸಂತಾನಹೀನತೆ ಎಂದರೆ ಜೀವನದಲ್ಲಿ ಸೋಲಲ್ಲ, ಇದು ಚಿಕಿತ್ಸೆ ಪಡೆಯಬಹುದಾದ ವೈದ್ಯಕೀಯ ಸಮಸ್ಯೆ. ಇಂದಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಪರಿಣಾಮಕಾರಿ ಚಿಕಿತ್ಸೆಗಳು ಲಭ್ಯವಿವೆ. ಆತಂಕ ಅಥವಾ ಮುಜುಗರ ಪಡುವ ಅಗತ್ಯವಿಲ್ಲ. ಈ ನಿಟ್ಟಿನಲ್ಲಿ ಒಂದು ಸಂದೇಶ ಏನು ಅಂತಂದ್ರೆ, ಪ್ರತಿ ಸಂದರ್ಭದಲ್ಲಿ ಮಹಿಳೆಯನ್ನು ದೋಷಿಸದೆ ಸಕ್ರಿಯವಾಗಿ ಪುರುಷರು ಚಿಕಿತ್ಸೆಗೆ ಅಥವಾ ಪರೀಕ್ಷೆಗೆ ಒಳಗಾಗಿ ಚಿಕಿತ್ಸೆಯನ್ನು ಪಡೆದುಕೊಂಡಲ್ಲಿ ಈ ದಾಂಪತ್ಯ ಜೀವನದಿಂದ ಬಂಜೆತನವನ್ನ ನಿವಾರಣೆ ಮಾಡಬಹುದು ಅಂತ ಹೇಳ್ತಾ, ಬಂಜೆತನದಿಂದ ಬಳಲುತ್ತಿರುವ ದಂಪತಿಗಳಿಗೆ ಆದಷ್ಟು ಬೇಗ ತಂದೆ ತಾಯಿ ಆಗುವ ಭಾಗ್ಯ ಲಭಿಸಲಿ ಎಂದು ಹಾರೈಸುತ್ತೇನೆ.
1: ತುಂಬಾ ತುಂಬಾ ಸಂತೋಷ ಡಾಕ್ಟ್ರೆ. ಹಾಗಿದ್ರೆ ನಿಮಗೆ ಸಂಪರ್ಕಿಸಬೇಕಾದ ನಂಬರ್ ಅನ್ನು ಒಮ್ಮೆ ಹೇಳ್ಬಿಡಿ.
0: 9019362989.
1: ಕೇಳಿ ಪ್ರಿಯ ಕೇಳುಗರೆ, ನಿಮಗೆ ಡಾಕ್ಟರ್ ಶಾರದಾ ಪಾಟೀಲ್ ಅವರಿಗೆ ಸಂಪರ್ಕಿಸಬೇಕಾದ್ರೆ 9019936298 ಈ ನಂಬರ್ಗಳಿಗೆ ಸಂಪರ್ಕಿಸಿರಿ. ನೆನಪಿಡಿ ಪ್ರಿಯ ಕೇಳುಗರೆ, ಬಂಜೆತನವು ಶಾಪವಲ್ಲ, ಒಳ್ಳೆಯ ಜೀವನ ಶೈಲಿ, ಒಳ್ಳೆಯ ಆಹಾರ, ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ವೈದ್ಯರಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಬಂಜೆತನವನ್ನು ನಿವಾರಿಸಿಕೊಳ್ಳಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಹಿರಿಯರ ಕಾಳಜಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟ್ರೆ.
0: ನಮಸ್ಕಾರ. ಇದುವರೆಗೆ
1: ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್
2: ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800-420-2233.
5: ಇನ್ನು ಮುಂದೆ ಕೇಳಿ ಅದೇ ಕಣ್ಣು ಚಿತ್ರದ ಗೀತೆಯೊಂದನ್ನು ಕೇಳೋಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ ಸರಿಗೆ 6 ಗಂಟೆ. ಇಂದು ಹಾಗೂ ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸ್ನೇಹಿತರೆ, ಇನ್ನು ಮುಂದೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, 6:30 ಅವಲೋಕನ, 6:35 ಕಾಣದ ಬಗ್ಗೆ ಪ್ರಕಟಣೆಗಳು, 6:50 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾದದಲ್ಲಿ, 7:20 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮ ಕೇಳುವಿರಿ, 7:45 ವಿಧಾನಮಂಡಲದಲ್ಲಿ. ಇಂದು
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇಂದು ರಾತ್ರಿ 8:00 ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಮನಿ ಟಾಕ್, ತದನಂತರ ಮಂಥನ್ ಕಾರ್ಯಕ್ರಮ ಮೂಡಿಬರುವುದು. ರಾತ್ರಿ 10:00 ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 10:30 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಶ್ರೀ ಚೈತನ್ಯ ಟೇಸ್ಟ್ ಟು ಬೇಬಿ ಸೆಂಟರ್ ಸೋಲಾಪುರ್ ಮತ್ತು ದೇಸಾಯಿ ಹಾಸ್ಪಿಟಲ್ ಇಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ
1: ಗರ್ಭಧಾರಣೆಯ ಸಮಸ್ಯೆ ಇರುವಂತೂ ದಂಪತಿಗಳಿಗಾಗಿ ಉಚಿತ ವಂದ್ಯತ್ವ ನಿವಾರಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
0: ಈ ಶಿಬಿರವು ಭಾನುವಾರ ದಿನಾಂಕ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿಯಲ್ಲಿ ನಡೆಯಲಾಗಿದೆ.
1: ಶ್ರೀ ಚೈತನ್ಯ ಮಾತೃತ್ವ ಯೋಜನೆ ಅಡಿಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಸಲಹೆ
0: ಮತ್ತು ಉಪಚಾರಗಳಲ್ಲಿ 25% ವಿಶೇಷ ರಿಯಾಯಿತಿ.
1: ಆದ್ದರಿಂದ ಗರ್ಭಧಾರಣೆ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳು
0: ಈ ಸುವರ್ಣ ಅವಕಾಶವನ್ನು ತಪ್ಪದೇ ಉಪಯೋಗಿಸಿಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8484861900.
0: ನೆನಪಿರಲಿ, ಭಾನುವಾರ 30 ಆಗಸ್ಟ್ 2020 ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ದೇಸಾಯಿ ಹಾಸ್ಪಿಟಲ್ ವಿವೇಕಾನಂದ ನಗರ ಇಂಡಿ.
2: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
3: ಸ್ನೇಹಿತರೆ, ನಾಳೆ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳುವಿರಿ, 6:30 ಚಿಂತನ, 6:35 ರೈತರಿಗೆ ಸಲಹೆಗಳು ಹಾಗೂ ಸುತ್ತಮುತ್ತ ಕೇಳುವಿರಿ, 7 ಗಂಟೆಗೆ ಸೇವಾ ಮಾಹಿತಿ.

ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ CDEC ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್

0: Commissioner, who is on a two-day visit to Uttar Pradesh, attended an interaction program with around 500 booth-level officers in Lucknow today. Benchmark domestic equity indices ended in positive zone today. The Sensex surged 287 points to close at 77,656. The Nifty advanced 115 points to settle at 24,334. In men's cricket, host Sri Lanka were 265 for 8 against India in their first innings as rain forced early stumps on day 3 of the Colombo Test. Sri Lanka are trailing by 238 runs. Earlier, visitors declared their first innings at 503, powered by Dhruv Jurel and Devdutt Padikkal's centuries. India are currently leading the two-match series 1-0. And that is the end of this news bulletin.
1: ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:10. ಇನ್ನು ಮುಂದೆ ಕೇಳಿ ಜಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಜಜ್ಜಿ ರೊಟ್ಟಿ ಚವಳಿಕಾಯಿ.
3: ಸೃಜನ್ ಒಳಗೆ ಹೋಗಪ್ಪ. ಹಾಂ, ಇಲ್ಲೇ ಕೂತಿಯಲ್ಲೋ ಸೃಜನ್. ಏನು ಕೇಳಿ ಕೇಳ್ದಂಗೆ ಕೂತ್ಬಿಟ್ಟನಪ್ಪ ಇವ ಸೃಜನ್.
4: ಯಾಕ್ರಿ ಸರ್, ಏನಾಯ್ತು?
3: ಯಾಕೋ ಹೀ ಕೂತಿದ ನೋಡ್ರಿ ಮೇಡಮ್ ಅವ್ರ.
4: ಸೃಜನ್ ಅಲ್ರಿ?
3: ಹೌದು.
4: ಇವ ಯಾಕೋ ಏನೋ, ಈಗ ಸ್ವಲ್ಪ ದಿನದಿಂದ ಒಟ್ಟ ಮಂಕದನ್ರಿ ಹುಡುಗ, ಶಾಣೆ ಇತ್ತು ಹುಡುಗ, ಯಾಕೋ ಏನೋ ಗೊತ್ತಾಗವಲ್ದು. ನನ್ನ ಕ್ಲಾಸ್ ಒಳಗಂತೂ ಒಟ್ಟ ರೆಸ್ಪಾನ್ಸ್ ಮಾಡಂಗಿಲ್ಲ, ಸುಮ್ ಕುತ್ತಲ್ಲಿ ಕೂತಿರ್ತಾನ್ರಿ. ಈಗ ನೋಡ್ರಿ, ಬೆಲ್ ಆಗ್ಯಾದ, ಒಳಗೆ ಹೋಗಬೇಕು ಅನ್ನೋ ಯೋಚನೆ ಇಲ್ಲ ನೋಡ್ರಿ ಸರ್.
3: ಇಲ್ಲ, ನನ್ನ ಕ್ರೀಡನವ ಹಂಗೆ ಮಾಡ್ತಾನ್ರಿ ಸೃಜನ್. ಏನ್ ಮಾಡ್ತಾನ ಬರೀ?
4: ಒಳ್ಳೆ ಹುಡುಗರಿ, ಶಾಣೆ ಹುಡುಗರಿ ಇದು.
3: ಏನು ಗೊತ್ತಾಗ್ತಾ ಇಲ್ಲ, ಇಟ್ಟಿತ್ಲಾಗೆ ತಾನೇ ಸುಮ್ನೆ ತನ್ನ ಲೋಕದೊಳಗೆ ಇದ್ದಿರ್ತಾನೆ, ಕಲ್ಪನಾ ಲೋಕದಾಗ ಇದ್ದಂಗೆ ಬಿಟ್ಟಿರ್ತಾನ ನೋಡ್ರಿ. ಈಗ ಬೆಲ್ ಆಗೈತಿ, ನಡಿಯಪ್ಪ ಅಂತಂದ್ರೆ ನಡಿಯಲ್ಲಗನ.
4: ಸುಮ್ ಪೇರೆಂಟ್ಸ್ ಒಂದು ಕಾಲ್ ಮಾಡಿ ಬರೋಕ್ ಹೇಳಿ
3: ಮಾಡ್ರಿ ಮೇಡಮ್. ಅವರ
5: ಸೃಜನ, ಏ ಸೃಜನಪ್ಪ,
3: ಅವ್ರ ತಾಯಿಯವ್ರು ಬಂದ್ರೇನ್ರಿ?
5: ಸರ್ ಮತ್ತ ಮೇಡಮ್ ಅವ್ರು ಇಲ್ಲೇ ಕುಂತಾರಲ್ಲ, ನಿಂತಾರ ನಮ್ಮ ಮಗನ ಸುತ್ತ.
4: ಅವ್ರು ಮದರೇ ಬಂದ್ರು, ಏನಾಗ್ಯದ ಏನಿಲ್ಲ ಅಂತ ಕೇಳೋನ್ ಬರ್ರಿ ಸರ್. ನೋಡ್
3: ಅಲ್ರಿ ಸೃಜನ್, ಏನಾಗೈತಿ ಸೃಜನ್ ಗಪ್ ಚುಪ್ ಇದ್ದಿರ್ತಾನ ನೋಡ್ರಿ. ಸುಮ್ನೆ ತನ್ನ ಪಾಡಿಗೆ ತಾ ಅಷ್ಟೇ ಏನೋ ಮಾಡ್ತಾ ಇರ್ತಾನ್ರಿ. ಬೆಲ್ ಆಗೋದು ಕೇಳಿಸಲ್ಲ ಅವನಿಗೆ, ಮತ್ ಬರ್ರಿ ಅಂದ್ರೆ ಕೇಳಲ್ಲ. ಯಾಕೆ ಹಿಂಗಾಗ್ಯದ ನಮ್ಮ ಮೊದಲು ಬಹಳ ಜಾಣ ವಿದ್ಯಾರ್ಥಿ ಅವನು?
4: ಹೌದ್ರಿ ಮೇಡಮ್, ನನ್ನ ಕ್ಲಾಸ್ ಒಳಗ ಅವನೇ ಇಂಟೆಲಿಜೆಂಟ್ ರೀ ನನ್ನ ಸಬ್ಜೆಕ್ಟ್ ಒಳಗ. ಅಷ್ಟು ಎಲ್ಲದಕ್ಕೂ ನಾ ಹೇಳಿದ ತಕ್ಷಣ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡ್ತಿದ್ದ, ಖುಷಿ ಹಂಗಿರ್ತಿದ್ದ, ಫ್ರೆಂಡ್ಸ್ ಜೊತೆಗೂ ಖುಷಿಯಾಗಿರ್ತಿದ್ದ, ನನಗೂ ಬಂದು ಪ್ರಾಬ್ಲಮ್ಸ್ ಎಲ್ಲ ಕೇಳ್ತಿದ್ದ. ಈಗ ಯಾಕೆ ಈಗ ಒಂದು ಮೂರ್ನಾಲ್ಕು ದಿನ ಆಯ್ತ್ರಿ, ಒಟ್ಟು ಮಂಕ್ ಅಂದ್ರೆ ಮಂಕ್ ಆಗೇನ್ರಿ
3: ನನಗನ್ಸಿದ್ರಿ ಮೇಡಮ್ ಅವ್ರ.
5: ಹೌದ್ರಿ ಮೇಡಮ್ ಅವ್ರ, ಮಾಸ್ತರ್, ನಾನು ಏಟೋ ದಿನ ಆಯ್ತ್ರಿ ಬರ್ಬೇಕನ್ನಾಕತ್ತೀನಿ, ಭೇಟಿ ಆಗ್ಬೇಕನ್ನತ್ತೀನಿ. ನೀವು ಹೇಳ್ದಂಗೆ ಮೂರ್ನಾಲ್ಕು ದಿನ ಹೊತ್ತಾಯ್ತ್ರಿ. ಒಟ್ಟ ಮನ್ಯಾಗ ನೆಟ್ಟಗೆ ಊಟ ಮಾಡೋವಲ್ರಿ, ಚಾ ಕುಡಿಯೋಲ್ಲ, ಜಳಕಕ್ಕೆ ಹೋಗಂದ್ರೆ ಕೈಯಾಗ ಅರ್ಬಿ ಹಿಡ್ಕೊಂಡು ನಿಂದಿರ್ತಾನೆ ರೀ, ಆ ಟೂತ್ ಪೇಸ್ಟ್ ಹಚ್ಕೊಡ್ತೀನಿ ರೀ, ಹಂಗೆ ಹಿಡ್ಕೊಂಡು ನಿಂತಿರ್ತಾನೆ ರೀ. ನನಗರ ತಿಳಿಲಾರ್ದು ಮಾತ್ರಿ ಅವ್ರಿಗೆ ಹೇಳಿನ್ರಿ ನಮ್ಮ ಮನೆಯವ್ರಿಗೆ ರೀ, ಏ ಹಂಗೆ ಇರ್ತಾನೆ ಬಿಡ ಹುಡುಗರು ವಯಸ್ಸು ಹಂಗೆ ಅಂತೇಳಿ ಹಿಂಗೆ ಮುಂದೆ ಹಾಕತ್ತಾರ ರೀ. ಬೆಳಿ ಮಗ ರೀ, ಮುಂದೆ ಏನಾರು ಮಾಡ್ಕೊಂಡ್ರೆ ಹೆಂಗೆ ಮಾಡಬೇಕು, ಇದಕ್ಕೆ ಎಲ್ಲಿ ಹೋಗಿ ತೋರಿಸ್ಬೇಕು ನೀವೇ ಹೇಳ್ರಿ.
4: ಮೇಡಮ್, ಇದನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ, ಡಾಕ್ಟರ್ ಹತ್ರನಾರ ಹೋಗ್ರಿ, ಇಲ್ಲ ಅವನು ಯಾರು ಆತ್ಮೀಯರದಾರ ಅವ್ರ ಹತ್ರ ಹೋಗಿ ಮಾತಾಡ್ರಿ. ಏನ್ರಿ ಸರ್?
3: ಹೌದ್ರಿ, ಮತ್ತ ಇನ್ನು ಅವ್ರ ಭಾವನೆಗೆ ಯಾರು ಸ್ಪಂದನೆ ಮಾಡ್ತಾರಲ್ಲ ಅವ್ರ ಜೊತೆ ಹೆಚ್ಚೆಚ್ಚು ಬೆರಿಲಕ್ಕ ಸಮಯಾವಕಾಶವನ್ನು ಕೊಡ್ರಿ, ಮತ್ತ ಪ್ರತಿದಿನ ವ್ಯಾಯಾಮ
5: ಮಾಡಲ್ರಿ.
4: ಆಮೇಲೆ ಇನ್ನೊಂದ್ರಿ, ನೀವು ಇಬ್ರು ಕೆಲಸ ಹೊರಗೆ?
5: ಹೌದ್ರಿ ಹೌದ್ರಿ, ನಾ ಹೊಲಕ್ ಹೋಗ್ತೀನಿ, ಇವರು ಹೊಲಕ್ ಬಂದಿರ್ತಾರ ನನ್ನ ಜೋಡಿ. ಹಿಂಗಾಗಿ ಅವ ಮನ್ಯಾಗ ಒಬ್ಬನೇ ಇರ್ತಾನೆ.
3: ಏನಾದ್ರೂ ಬೈದ್ರೇನೋ ಅವನಿಗೆ?
5: ಹ್ಞೂನ್ರಿ, ಮೊನ್ನೆ ಗಾಡಿ ಕೊಡ್ಸತ್ ನಿಂತಿದ್ದೀನ್ರಿ, ಬಾಳ ಕೆಟ್ಟ ಅವ್ರ ಅಪ್ಪ ಬೈದಾರ್ರಿ. ನಾ ಅಂದೆ ಹರೇದ್ ಮಗ ಆಗೈತಿ, ಹಂಗ್ ಬೈಬೇಡಪ್ಪ, ನೀನ್ ಕೊಡಿಸ್ಲಿಕ್ಕಂದ್ರೆ ಬಿಡ್ರಿ, ಯಾವಾಗ ಮುಂದೆ ಕೊಡ್ಸೋನ ಅಂತ ಹೇಳತ್ತಂದೆ ರೀ. ನನಗ ಬೈದ್ರಿ, ನನಗೂ ರೀ.
3: ನೀವು ಬೈದೂ ತಪ್ಪಲ್ಲ, ಸರಿಯಾಗಿ ಬೈದಿದ್ರಿ, ಅವ ಅರ್ಥೈಸ್ಕೊಳ್ಳೋದು ತಪ್ಪು. ಹೌದಾ? ಅದನ್ನ ಸರಿಯಾಗಿ ಹೇಳ್ಬೇಕಾಗಿತ್ತು, ಆ ಹೇಳು ದಾಟಿ ಒಳಗೆ ನೀವು ಹೇಳಿಲ್ಲ.
5: ಅವನಿಗೆ
3: ಸಮಾಧಾನ ಮಾಡಿಕಿಂದ ಹೇಳ್ಬೇಕು, ನಿನ್ನ ವಯಸ್ಸಲ್ಲಪ್ಪ ಇದು, ಇನ್ನು ನೀವು ಬೆಳೆದು ದೊಡ್ಡವನಾದ ನಂತರ, ಮತ್ತ ಜಾಬ್ ಆದ ನಂತರ ಅಥವಾ ಯಾವುದೇ ಒಂದು ಉದ್ಯೋಗ ಮಾಡಕತ್ತಿಯಪ್ಪ ಅಂತಂದ್ರ ನಿನ್ನ ಕೊಡಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು. ನೀವು ಡೈರೆಕ್ಟ್ ಆಗಿ ಅವರಿಗೆ ಆತರ ಬೈಯೋದು ತಪ್ಪಾಗ್ತದ.
4: ಮೇಡಮ್, ಮಕ್ಕಳು ಒಂದ್ ವಯಸ್ಸಿಗೆ ಬಂದಿರ್ತಾರಲ್ರಿ, ಅವರ ಜೊತೆಗೆ ನಾವು ಆತ್ಮೀಯದಿಂದ ಮಾತನಾಡ್ಬೇಕು ಫಸ್ಟ್. ಯಾಕಂದ್ರೆ ಅದ ಟೀನೇಜ್ ಏಜ್ ರೀ ಈಗ ಅವ್ರದ್ದು,
5: ಈಗ
4: 9th ಅದನ್ರಿ ಅವ. ಈಗ ನೀವು ಏನು ಬೈದು ಹೇಳುದು ಮಾಡಿದ್ರ ಅದು ಆಗ್ಲಾರದ ಕೆಲ್ಸ ರೀ. ಅವನ ಜೊತೆಗೆ ಆತ್ಮೀಯ

0: ಸಮಾಜದಿಂದ ಮಾತಾಡ್ರಿ, ಅವನ ಜೊತೆಗೆ ನೀವು ಫ್ರೆಂಡ್ ಆಗ್ರಿ.
1: ಹ್ಞೂ ರೀ ಅಕ್ಕೋರ, ನೀವು ಹೇಳ್ದಂಗೆ ನಾನು ಒಂದಿಷ್ಟು ಸಮಾಧಾನ ಕೇಳ್ತೀನಿ. ಅವರಪ್ಪ ಕೆಲಸದಿಂದ ಬರ್ತಾರಲ್ರಿ, ಹೊಲದಿಂದ ಕಂಡಾಪಟ್ಟಿ ಕೆಲಸ ಆಗಿರ್ತೈತಿ, ಏರ್ ದೊನಿಯಾಗ ಮಾತಾಡ್ಯಾರ ರೀ, ಅವತ್ತಿನ ಹಿಡಿದು ಮಂಕ್ ಬಡ್ದಂಗ ಕುಂದಿರ್ತಾನ್ರಿ. ಇದು ಏನು ಜಡ್ ಅನ್ಬೇಕು, ಏನ್ ಅನ್ಬೇಕು?
0: ಈಗ ನೀವಿಬ್ರು ಸರ್ ನೀವು ಜೊತೆಗೆ ಕೂಡಿಸ್ಕೊಳ್ರಿ, ಅವನ ಜೊತೆಗೆ ಕಾಲ ಕಳೀರಿ, ಅವನಿಗೆ ಏನ್ ಹೇಳ್ತಾನೋ ಏನ್ ಕೇಳ್ತಾನೋ ಅದಕ್ಕೆ ನೀವು ಸ್ಪಂದನೆ ಕೊಡ್ರಿ. ಆಮೇಲೆ ನೀವು ಅವನ್ ಕೇಳಿದ್ದು ನೀವು ಕೊಡಿಸಕ್ ಆಗ್ಲಿಲ್ಲ ಅಂದ್ರೆ ಅದನ್ನ
2: ಆತ್ಮೀಯತೆಯಿಂದ ತಿಳಿ ಹೇಳಿಸ್ಬೇಕು.
0: ಆತ್ಮೀಯತೆಯಿಂದ ತಿಳಿ ಹೇಳ್ರಿ ಅವ್ನು,
2: ಒಮ್ಮನಿಗೆ ಬೈಯದಲ್ಲ,
0: ಕನ್ವಿನ್ಸ್ ಮಾಡ್ರಿ ಅವ್ನಿಗೆ,
2: ಕನ್ವಿನ್ಸ್ ಮಾಡ್ರಿ.
1: ಅದಕ್ಕೆ ರಿಯಲ್ ನೀವು ಹುಚ್ಚ ಆತೈತಿ ನನ್ನ ಮಗ ಅನ್ನಂಗಾಗೈತ್ರಿ ನನಗೆ.
2: ಇಲ್ಲ ಇಲ್ಲ, ಬೇಜಾರ್ ಮಾಡ್ಕೋಬೇಡ್ರಿ, ಶಾಣೆ ಆಗ್ತಾನವ, ಜಾಣ ವಿದ್ಯಾರ್ಥಿ ಅದನ ಮೊದಲಿನ ರೂಪಕ್ಕೆ ಬರ್ತಾನ. ನೀವು ಕೂಡ ಅವನಿಗೆ ಆತ್ಮೀಯತೆಯಿಂದ ಮಾತಾಡಿಸ್ಬೇಕು, ಒಮ್ಮನಿಗೆ ಬೈಯೋದಲ್ಲ ಮಕ್ಕಳನ್ನ. ಯಾಕಪ್ಪ ಅಂತಂದ್ರೆ 1-18 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ನಾವು ಏನಪ್ಪ ಅಂತ ಮಗು ಅಂತ ಕನ್ಸಿಡರ್ ಮಾಡ್ತೀವಿ, ಯಾಕಂದ್ರೆ ಅಷ್ಟೊಂದು ಬುದ್ಧಿಮಟ್ಟ ಅವ್ರಿಗೆ ಗಟ್ಟಿಯಾಗಿರಲ್ಲ. ನಾವು ಅವ್ರ ಬುದ್ಧಿಗೆ ಹೋಗಿಸಿ ನಾವು ಹೇಳಬೇಕಾಗ್ತದೆ. ಮುಂದೊಂದು ದಿವಸ ಇದು ಏನಾಗ್ತದೆ ಗೊತ್ತದೇನ್ರಿ ಅಕ್ಕೋರ? ಖಿನ್ನತೆಗೆ ಒಳಗಾಗ್ತದ
1: ಹಂಗಂದ್ರೆ ಅದೇ ಮಾನಸಿಕ ಕಾಯಿಲೆ ಏನ್ರಿ?
2: ಹೌದು, ಡಿಪ್ರೆಷನ್ ಆಗ್ತದ,
1: ಹೋಗಿ ಹುಚ್ಚ ಆಗ್ಬೋದ್ರಿ. ಹೌದ್ರಿ, ನನ್ನ ಮಗ ನಾ ಹಂಗೆ ಮಾಡ್ಬಿಡುದಿಲ್ರಿ, ಇನ್ ಮ್ಯಾಗ ನೀವು ಹೇಳ್ದಂಗೆ ಹಂಗೆ ಮಾಡ್ತೀನಿ. ಇರೋದು ಒಂದು ಮಗ ಐತ್ರಿ, ಆ ದೇವ್ರು ಇವ್ ದೇವ್ರು 108 ಕಲ್ಲು ಕಂಡ್ರಿ, ಎಲ್ಲ ಕಂಡ್ರೆ ಹೊತ್ತು ಹೆತ್ತು ಬೇಡ್ಕೊಂಡು ನಡ್ದಿನ್ರಿ. ಯಪ್ಪ ಸರ್ ನೀವು ಹೇಳಿದ್ರು ಬೇಸ ಆಯ್ತ್ರಿ ಮೇಡಮ್ ಅವ್ರ,
2: ನೋಡ್ರಿ
1: ಒಟ್ಟ ಏರ್ದನೇ ಮಾಡಿಸಿ ಮಾತಾಡ್ಸ್ಕೊಡುದಿಲ್ರಿ ನಮ್ಮ ಹಿರಿಯಾಗ್ರಿ.
2: ನೀವು ಖಿನ್ನತೆಯಿಂದ ಬೆಳಲತ್ತಲ್ಲ ಅವ್ನಿಗೆ ಚಿಂತೆ ಮಾಡ್ಬಿಡ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಟೀಕಿಸ್ಬಾರ್ದು ಒಟ್ಟಕ್ಕೆ.
0: ಏನಾಯ್ತಲ್ರಿ, ಅವನ್ನ ಒಬ್ಬಂಟಿಯಾಗಿ
2: ಬಿಡಬೇಡ್ರಿ
1: ಹಿಂಗ್ರಿ.
2: ಅವನ ಮಾತುಗಳನ್ನ ತಾಳ್ಮೆಯಿಂದ ಆಲಿಸ್ರಿ ನೀವು ಕೂಡ. ತಾಳ್ಮೆಯಿಂದ ಕೇಳ್ಬೇಕು, ನೀವು ತಾಳ್ಮೆಯಿಂದ ಹೇಳ್ಬೇಕು ಅವನಿಗೆ.
1: ಇನ್ ಮ್ಯಾಗ್ರಿ ಹೊಲದಿಂದ ನಾನ ದೌಡ್ ಬರ್ತೀನ್ರಿ, ಅವ ಸಾಲಿದಿಂದ ಬರೋಟಿಗೆ ರೀ, ಅದಕ್ಕೆ ಈ ಸದ ಸೃಜನಗ ನಾನ ಕರ್ಕೊಂಡು ಹೋಗ್ತೀನಿ. ಏನ್ ಬೇಕು ತಿನ್ಸಾಕ ಕೊಟ್ಟು ಕರ್ಕೊಂಡು
2: ಹೋಗ್ತೀನಿ. ಜವಾಬ್ದಾರಿ ನಿಮ್ ಮ್ಯಾಲ ಹೋದ, ನಮ್ ಮ್ಯಾಲ ಹೋದ
1: ರೀ. ನನ್ನ ಮಗನಿಗೆ ನಾ ಏನು ಕಮ್ ಮಾಡೋದಿಲ್ರಿ, ಅದಕ್ಕಿಂತ ಮೊದಲು ಪ್ರೀತಿ ಅವನಿಗೆ ಕೊಡ್ಬೇಕಂದ್ರಲ್ಲ, ಅದ್ ನಮ್ ಕೈಲಿ ಆಗಿಲ್ರಿ, ನಮ್ ಕಡೆ ತಪ್ಪಾಗೈತ್ರಿ, ಕ್ಷಮಾ ಮಾಡ್ರಿ. ಇನ್ ಮ್ಯಾಗ
2: ನೋಡ್ರಿ, ಈ ಖಿನ್ನತೆ ದುರ್ಬಲತೆಯ ಸಂಕೇತವಲ್ಲ, ಅದು ಒಂದು ಚಿಕಿತ್ಸೆ ಪಡೆಯಬಹುದಾದ ಆರೋಗ್ಯ ಸಮಸ್ಯೆಯಾಗಿದೆ. ಸಮಯ ತಕ್ಕಂತೆ ಅವರಿಗೆ ನಾವು ಸಹಾಯ ಸಹಕಾರ ನೀಡಿದೇವಪ್ಪ ಅಂತಂದ್ರೆ ಖಿನ್ನತೆಯಿಂದ ಹೊರಗೆ ಬರಬಹುದು, ಆ ಖಿನ್ನತೆಯನ್ನ ತಪ್ಪಿಸಬಹುದು. ಹೌದಾ? ಖಿನ್ನತೆಯೆಂದು ಜರಿಬಾರದು, ಮಕ್ಕಳನ್ನ ಆತ್ಮೀಯತೆಯಿಂದ ಸೌಹಾರ್ದತೆಯಿಂದ ಪ್ರೀತಿಯಿಂದ ನೋಡ್ಕೊಂಡಾಗ ಮಾತ್ರ ಈ ಖಿನ್ನತೆಗೆ ಒಳಗಾಗುವುದನ್ನ ನಾವು ತಪ್ಪಿಸ್ತೇವ್ರಿ.
1: ಬೆಲ್ಲ ಆಯ್ತಲ್ರಿ, ಆಯ್ತ್ರಿ ಸಾಹೇಬ್ರ,
2: ಮತ್ತೆ ನಾಳೆ ತಪ್ಪದೆ ಅವನಿಗೆ ಸಾಲಿ ಕಳಿಸ್ಬೇಕು ನೋಡ್ರಿ.
1: ಹ್ಞೂನ್ರಿ, ಹ್ಞೂನ್ರಿ ಸರ್, ಬರ್ತೇವ್ರಿ.
2: ಸೃಜನ್
0: ಸೃಜನ್
2: ಬಾಯಪ್ಪ.
1: ಬಾಯ್ ಸರ್. ಬಾಯ್ ಮೇಡಮ್.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಂತೋಷಿ ಕುಸೂರ್ ಹಾಗೂ ಭಾರತೀ ಸುನಗಾರ್. ನಾನು ಪಿ ಬಿ ಡೊಳ್ಳಿ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ಪೌರಾಣಿಕ ಕಥೆಯೊಂದನ್ನು ಹೇಳ್ತಾ ಇದ್ದೀವಿ. ಪಾರಿಜಾತ ಹೂವಿನ ಹೆಸರನ್ನು ಎಲ್ಲರೂ ಕೇಳೇ ಇರ್ತೀವಿ. ಆ ಪಾರಿಜಾತದ ಹೂವಿನ ಕುರಿತಾಗಿ ಒಂದು ಪೌರಾಣಿಕ ಕಥೆಯನ್ನು ಇವತ್ತಿನ ನೀತಿ ಕಥೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ಪಾರಿಜಾತ ಹೂವು ಬಹಳಷ್ಟು ಸುವಾಸನೆಯಿಂದ ಕೂಡಿರುವಂತಹ ಹೂವು. ಆದರೆ ಮೊದಲು ಆ ಹೂವು ಭೂಮಿಯ ಮೇಲೆ ಇರಲಿಲ್ವಂತೆ. ಅದು ಕೇವಲ ಸ್ವರ್ಗದಲ್ಲಿ ಇಂದ್ರನ ತೋಟದಲ್ಲಿ ಮಾತ್ರ ಬೆಳೀತಾ ಇತ್ತಂತೆ. ಒಮ್ಮೆ ಶ್ರೀಕೃಷ್ಣ ತನ್ನ ಮುದ್ದಿನ ಮಡದಿಯಾದ ಸತ್ಯಭಾಮಿಯ ಜೊತೆ ಆಕಾಶ ಮಾರ್ಗವಾಗಿ ವಿಹಾರ ಮಾಡಿಕೊಂಡು ಹೋಗ್ತಾ ಇದ್ರಂತೆ. ಹೀಗೆ ವಿಹರಿಸ್ತಾ ಇದ್ದಾಗ ಇಂದ್ರನ ತೋಟದಲ್ಲಿ ಬೆಳೆದ ಪಾರಿಜಾತ ಹೂವಿನ ಸುವಾಸನೆಯ ಘಮ ಸತ್ಯಭಾಮಿಗೆ ಬಡಿತು. ಈ ಸುವಾಸನೆಗೆ ಮನಸೋತ ಸತ್ಯಭಾಮೆ ಈ ಸುವಾಸನೆ ಎಲ್ಲಿಂದ ಬರ್ತಾ ಇದೆ, ಅದು ಏನು ಅಂತ ಕೇಳಿದ್ಲು. ಆಗ ಕೃಷ್ಣ ಅದು ಪಾರಿಜಾತದ ಹೂವು ಅಂತ ಹೇಳ್ದ. ಈ ಪಾರಿಜಾತದ ಹೂವು ಇಂದ್ರನ ತೋಟದಲ್ಲಿ ಬೆಳೆದಿದೆ ಅಂತ ಹೇಳ್ದ. ಹಾಗಾದರೆ ಈ ಹೂವು ತುಂಬ ಸುವಾಸನೆ ಉಳ್ಳದ್ದು, ನಮ್ಮ ತೋಟದಲ್ಲೂ ಬೆಳೆಯೋಣ ಅಂತ ಇಚ್ಛೆ ಪಟ್ಲು ಸತ್ಯಭಾಮೆ. ಆಗ ಕೃಷ್ಣ ತನ್ನ ಮುದ್ದುಮಡದಿಯ ಆಸೆಗೆ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಇಂದ್ರನ ಹತ್ರ ಹೋಗಿ ಪಾರಿಜಾತದ ಗಿಡವನ್ನ ಕೊಡುವಂತೆ ಕೇಳಿದಾಗ ಅದು ನನ್ನ ತೋಟದಲ್ಲಿ ಮಾತ್ರ ಬೆಳೆದಿರೋ ಗಿಡ, ನಾನು ಆ ಗಿಡವನ್ನ ಕೊಡೋದಿಲ್ಲ ಅಂತ ಹೇಳಿ ಅಹಂಕಾರದಿಂದ ನಿರಾಕರಣೆ ಮಾಡ್ದ. ಆಗ ಕ್ರೋಧಿತನಾದ ಕೃಷ್ಣ ಇಂದ್ರನ ಜೊತೆಗೆ ಯುದ್ಧ ಮಾಡ್ತಾನೆ. ಆತನನ್ನ ಸೋಲಿಸಿ ಪಾರಿಜಾತದ ಗಿಡವನ್ನ ತನ್ನೊಂದಿಗೆ ಭೂಮಿಗೆ ತಂದು ಸತ್ಯಭಾಮೆಯ ಆಸೆಯನ್ನ ಈಡೇರಿಸ್ತಾನೆ. ಹೀಗೆ ಸತ್ಯಭಾಮೆಗೆ ಇಷ್ಟವಾದ ಹೂವು ಸತ್ಯಭಾಮೆಯನ್ನ ಇಷ್ಟಪಡುವಂತಹ ಕೃಷ್ಣನಿಗೂ ಕೂಡ ಈ ಪಾರಿಜಾತದ ಹೂವು ಅಂತಂದ್ರೆ ತುಂಬಾ ಪ್ರೀತಿಯಂತೆ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಇದುವರೆಗೆ ಚಜ್ಜಿ ರೊಟ್ಟಿ ಚಳುವಳಿ ಕಾರ್ಯಕ್ರಮ ಕೇಳಿದಿರಿ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯುಪಿಐ ವ್ಯವಸ್ಥಾಂ ಭಾರತಸ್ಯ ಡಿಜಿಟಲ್ ಪರಿಶೋಧನ ಯಾತ್ರಾಯಾಃ ಪ್ರಮುಖ ಪರಿವರ್ತನ ಬಿಂದುಃ ವರ್ತತೆ ಇತಿ ಪ್ರಖ್ಯಾಪಯತ್. ಸಹೈವ ಏತಸ್ಯೈ ಏಕಾದಶ ದೇಶೇಷು ಪರಿಚಾಲನೇನ ಸಹ ವೈಶ್ವಿಕ ಮಾನ್ಯತಾ ಚ ಲಬ್ಧಾ. ಕೇಂದ್ರ ಸರ್ವಕಾರೇಣ ಪಶ್ಚಿಮ ಬಂಗಾಳ ಸರ್ವಕಾರಃ ಯೋಗ್ಯಾವೇದಕೇಭ್ಯಃ ನಾಗರಿಕತಾ ಪ್ರಮಾಣಪತ್ರ ವಿತರಣಾಯ ಸಿಎಎ ಇತ್ಯಸ್ಯಾಂತರ್ಗತಂ ಅಧಿಕೃತಃ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಃ ಅಜಿತ್ ಡೋಭಾಲಃ ಅದ್ಯ ಬೀಜಿಂಗ್ ನಗರೆ ಚೀನ ವಿದೇಶ ಮಂತ್ರಿಣಾ ವಾಂಗ್ ಯಿ ಇತ್ಯಮುನಾ ಸಹ ಭಾರತ ಚೀನ ಸೀಮ ವಿಷಯೆ ವಿಶೇಷ ಪ್ರತಿನಿಧಿ ವಾರ್ತಾಂ ಕರಿಷ್ಯತಿ. ಸಂಯುಕ್ತ ರಾಜ್ಯೇನ ಸರ್ವೇಭ್ಯಃ H-1B ಸೀಮಾ ಅಂತರ್ಗತ ಆವೇದನೇಭ್ಯಃ ಅತಿರಿಕ್ತಸ್ಯ 65,200,000 ಡಾಲರ್ ಪರಿಮಿತಸ್ಯ ಶುಲ್ಕಸ್ಯ ಪ್ರಸ್ತಾವಃ ಕೃತಃ. ಅಥ ವಾರ್ತಾಃ ವಿಸ್ತರೇಣ. ಯುಪಿಐ ಇತ್ಯನೇನ ಡಿಜಿಟಲ್ ಪರಿಶೋಧನ ವ್ಯವಸ್ಥಾಯಾಂ ಪರಿವರ್ತನೇನ ಸಹ ಭಾರತೇ 10 ವರ್ಷಾಣಿ ಸಂಪೂರಿತಾನಿ. ಅದ್ಯ ಏಷಾ ವ್ಯವಸ್ಥಾ ಭಾರತಸ್ಯ ಡಿಜಿಟಲ್ ಪರಿಶೋಧನ ವ್ಯವಸ್ಥಾಯಾಃ ಮೇರುದಂಡ ರೂಪೇಣ ಉದ್ಭೂತಾ ಅಸ್ತಿ. 16,000+ ವರ್ಷೇ ಪ್ರಾರಬ್ಧಾಯಾಃ ಅಸ್ಯಾಃ ವ್ಯವಸ್ಥಾಯಾಃ ವ್ಯವಹಾರ ಸಂಖ್ಯಾಯಾಂ ಪ್ರಾಯಃ 13,000 ಗುಣಿತಾ ವೃದ್ಧಿಃ ಸಂಜಾತಾ. ಅತ್ರಾವಸರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯುಪಿಐ ಸೇವಾ ಪ್ರಣಾಳಿಂ ಶ್ಲಾಘಮಾನಃ ಸಾಮಾಜಿಕ ಸಂಚಾರ ಪಟಲೆ ಅಲಿಖತ್ ಯತ್ ಯುಪಿಐ ಭಾರತಸ್ಯ ಡಿಜಿಟಲ್ ಪರಿಶೋಧನ ಯಾತ್ರಾಯಾಂ ಕಶ್ಚನ ಮಹತ್ವಪೂರ್ಣಃ ಪರಿವರ್ತನಾತ್ಮಕಶ್ಚ ಬಿಂದುಃ ಸಿದ್ಧಃ. ವಿತ್ತ ಮಂತ್ರಾಲಯಾನುಸಾರಂ 16-17 ಚ ಆರ್ಥಿಕ ವರ್ಷೆ ಯತ್ರ ಕೇವಲಂ 1.78 ಕೋಟಿ ವ್ಯವಹಾರಃ ಅಭವನ್ ತತ್ರೈವ 2000ತಮಸ್ಯ 25-26 ಚ ವರ್ಷೆ ಏಷಾ ಸಂಖ್ಯಾ ಸಮೇಧ್ಯ 62,00,000+ ವ್ಯವಹಾರಾತ್ಮಿಕಾ ಅಜಾಯತ. ಕೇಂದ್ರ ಸರ್ವಕಾರೇಣ ಪಶ್ಚಿಮ ಬಂಗಾಳ ಸರ್ವಕಾರಃ ನಾಗರಿಕತಾ ಸಂಶೋಧನ ಅಧಿನಿಯಮಸ್ಯಾಂತರ್ಗತಂ ವಾದಶ್ರವಣಾಯ ಯೋಗ್ಯಾವೇದಕೇಭ್ಯಃ ನಾಗರಿಕತಾ ಪ್ರಮಾಣಪತ್ರಾಣಿ ದಾತುಂ ಚ ಅಧಿಕಾರೋ ದತ್ತಃ. ಕೇಂದ್ರೀಯ ಗೃಹಮಂತ್ರಾಲಯೇನ ಅಸ್ಮಿನ್ ಸಂದರ್ಭೆ ಏಕಾ ರಾಜಪತ್ರ ಅಧಿಸೂಚನಾ ಪ್ರಕಾಶಿತಾ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ವಾರ್ತಾಹರಾನ್ ಅಸೂಚಯತ್ ಯತ್ ಪ್ರಾಯಃ 30,000+ ಆವೇದಕೇಷು ಏತಾವತಾ 23,000 ಜನಾಃ ಯೋಗ್ಯಾಃ ಘೋಷಿತಾಃ ತೇಭ್ಯಃ ನಾಗರಿಕತಾ ಪ್ರಮಾಣಪತ್ರಾಣಿ ಚ ವಿತರಿತಾನಿ. ಸಹ ಅವದತ್ ಯತ್ ಅವಶಿಷ್ಟ ಆವೇದನಾನಾಂ ಅಪಿ ಶೀಘ್ರತಯಾ ಕಾರ್ಯಾಚರಣಂ ಭವಿಷ್ಯತಿ. ಸಂಬಂಧ ಮಂಡಲಾಧಿಕಾರಿಣಾಂ ಮಾಧ್ಯಮೇನ ಚ ಪ್ರಮಾಣಪತ್ರಾಣಿ ಪ್ರದಾಸ್ಯಂತೆ. ಮುಖ್ಯಮಂತ್ರಿಣ ಧಾರ್ಮಿಕ ಉತ್ಪೀಡನ ಕಾರಣಾತ್ ಬಾಂಗ್ಲಾದೇಶಾತ್ ಸಮಾಗತಾಃ ಜನಾಃ ಸಿಎಎ ಇತ್ಯಸ್ಯಾಂತರ್ಗತಂ ನಾಗರಿಕತಾಯೈ ಆವೇದನಂ ಕರ್ತುಂ ಪ್ರಾರ್ಥಿತಾಃ. ಭಾರತಸ್ಯ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಃ ಅಜಿತ್ ಡೋಭಾಲಃ ಅದ್ಯ ಬೀಜಿಂಗ್ ನಗರೆ ಚೀನ ವಿದೇಶ ಮಂತ್ರಿಣಾ ವಾಂಗ್ ಯಿ ಇತ್ಯಮುನಾ ಸಹ ಭಾರತ ಚೀನ ಸೀಮ್ನೋಃ ವಿವಾದ ಸಮಾಧಾನಾಯ ಉಭಯೋಃ ದೇಶಯೋಃ ಸಂಬಂಧಾನಾಂ ವಿಕಾಸಾಯ ಚ ವಿಶೇಷ ಪ್ರತಿನಿಧಿ ಸ್ತರೀಯ ವಾರ್ತಾಯಾಂ ಭಾಗಂ ಅಗೃಹಣಾತ್. ಇಯಂ ವಾರ್ತಾ ಅತೀವ ಮಹತ್ವಪೂರ್ಣ ಮನ್ಯತೆ ಯತೋ ಹಿ ಆಗಾಮಿನಿ ಸೆಪ್ಟೆಂಬರ್ ಮಾಸಸ್ಯ 12-13 ದಿನಾಂಕಯೋಃ ನವದಿಲ್ಯಾಂ ಆಯೋಜ್ಯಮಾನಸ್ಯ ಬ್ರಿಕ್ಸ್

ಆಕಾಶವಾಣಿ ಅವಲೋಕನ ವಿಷಯ, ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಯ ಒಂದು ದಶಕದ ಸಾಧನೆ. ಬರೆದವರು ಅಭಯ್ ಧಾಮ್ಲೆ, ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ತನ್ನ ಯಶಸ್ವಿ 10 ವರ್ಷಗಳನ್ನು ಪೂರೈಸಿದೆ. ಭಾರತದ ಈ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಕಳೆದ 1 ದಶಕದಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರಳ, ಸುಗಮ ಮತ್ತು ಸುರಕ್ಷಿತ ಪಾವತಿ ವ್ಯವಸ್ಥೆಯನ್ನು ತಲುಪಿಸುವ ದೂರದೃಷ್ಟಿಯೊಂದಿಗೆ ಈ ಆರ್ಥಿಕ ಕ್ರಾಂತಿ ಆರಂಭವಾಯಿತು. ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎನ್ಪಿಸಿಐ ಅಭಿವೃದ್ಧಿಪಡಿಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಯ ಅತ್ಯಂತ ಪ್ರಮುಖ ಆಧಾರವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಯುಪಿಐ ಪಾವತಿ ವ್ಯವಸ್ಥೆಯು ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿಸಿದ್ದು, ಗ್ರೀಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ ಒಟ್ಟು 11 ರಾಷ್ಟ್ರಗಳಲ್ಲಿ ಭಾರತದ ಈ ರಿಯಲ್ ಟೈಮ್ ಅಂದರೆ ನೈಜ ಸಮಯದ ಪಾವತಿ ವೇದಿಕೆಯನ್ನು ಬಳಸಲಾಗುತ್ತಿದೆ. 2016ರಲ್ಲಿ ಕೇವಲ 21 ಸದಸ್ಯ ಬ್ಯಾಂಕ್ಗಳೊಂದಿಗೆ ಪ್ರಾಯೋಗಿಕವಾಗಿ ಪ್ರಾರಂಭವಾದ ಯುಪಿಐ ಅದೇ ವರ್ಷದ ಆಗಸ್ಟ್ ತಿಂಗಳಿನಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಯಿತು. ತದನಂತರ ಡಿಸೆಂಬರ್ 2016ರಲ್ಲಿ ಭೀಮ್ ಆಪ್ ಬಿಡುಗಡೆಯಾಗಿ ನೇರ ಬ್ಯಾಂಕ್ನಿಂದ ಬ್ಯಾಂಕ್ ವ್ಯವಹಾರಗಳನ್ನು ಸುಲಭಗೊಳಿಸಿತು. 2017ರಲ್ಲಿ ಡೈನಾಮಿಕ್ ಕ್ಯೂಆರ್ ಕೋಡ್ಗಳ ಪರಿಚಯದೊಂದಿಗೆ ವ್ಯಾಪಾರಿ ಪಾವತಿಗಳನ್ನು ಸಂಪೂರ್ಣವಾಗಿ ಸರಳಗೊಂಡವು. 2018ರಲ್ಲಿ ಬಂದ ಯುಪಿಐ 2.0 ಆವೃತ್ತಿಯ ಇನ್ವಾಯ್ಸ್ ಪರಿಶೀಲನೆ, ಮುಂಚಿತ ಷರತ್ತುಬದ್ಧ ಪಾವತಿಗಳು ಮತ್ತು ಓವರ್ಡ್ರಾಫ್ಟ್ ಖಾತೆಗಳ ಜೋಡಣೆ ಅವಕಾಶ ಕಲ್ಪಿಸಿಕೊಟ್ಟಿತು. 2019ರಲ್ಲಿ ಸಾರ್ವಜನಿಕ ಷೇರು ಬಿಡುಗಡೆ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಐಪಿಒ ಪ್ರವೇಶಕ್ಕಾಗಿ ಯುಪಿಐ ಬಳಕೆ ಅನುಮತಿ ದೊರಕಿತು. ಹಾಗೂ ಇದೇ ವರ್ಷ ಮಾಸಿಕ 100 ಕೋಟಿ ವ್ಯವಹಾರಗಳ ಬೃಹತ್ ಮೈಲಿಗಲ್ಲನ್ನು ಭಾರತ ಯಶಸ್ವಿಯಾಗಿ ತಲುಪಿತು. ಕಾಲಕ್ರಮೇಣ ಯುಪಿಐ ತಂತ್ರಜ್ಞಾನವು ನಾಗರಿಕರ ವಿವಿಧ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಪಕವಾಗಿ ನವೀಕರಣಗೊಳ್ಳುತ್ತಾ ಸಾಗಿದೆ. ಚಂದ ಮತ್ತು ಇಎಂಐ ಪಾವತಿಗಳಿಗಾಗಿ ಯುಪಿಐ ಆಟೋಪೇ ಜಾರಿಗೆ ಬಂದರೆ, ಸ್ಮಾರ್ಟ್ಫೋನ್ ಇಲ್ಲದೆ ಸಾಮಾನ್ಯ ಫೋನ್ ಬಳಕೆದಾರರಿಗಾಗಿ ಯುಪಿಐ 1-2-3 Pay ಹಾಗೂ ಸಣ್ಣ ಮೌಲ್ಯದ ತ್ವರಿತ ಪಾವತಿಗಳಿಗಾಗಿ ಯುಪಿಐ ಲೈಟ್ ವ್ಯವಸ್ಥೆಗಳನ್ನು ಪರಿಚಯಿಸಲಾಯಿತು. 2021-22ರಲ್ಲಿ ಯುಪಿಐ ಮೂಲಕ ನಡೆದ ಒಟ್ಟು ವ್ಯವಹಾರಗಳ ಮೌಲ್ಯ $1 trillion ದಾಟಿತು. ನಂತರದ ವರ್ಷಗಳಲ್ಲಿ ಕ್ರೆಡಿಟ್ ಕಾರ್ಡ್ ಜೋಡಣೆ ಮತ್ತು ಪ್ರೀ ಸ್ಯಾಂಕ್ಷನ್ಡ್ ಕ್ರೆಡಿಟ್ ಲೈನ್ ಬಳಕೆಯ ಸೌಲಭ್ಯಗಳು ಹೊಸ ಸಾಧ್ಯತೆಗಳನ್ನು ತೆರೆದವು. 2024 ಮತ್ತು 2025ರ ವೇಳೆಗೆ ಯುಪಿಐ ಸರ್ಕಲ್, ಬೆರಳಚ್ಚು ಹಾಗೂ ಮುಖಚೆಹರೆಯ ಆಧಾರಿತ ದೃಢೀಕರಣ ವ್ಯವಸ್ಥೆಗಳು ಜಾರಿಗೆ ಬಂದು ಹಿರಿಯ ನಾಗರಿಕರು ಮತ್ತು ಹೊಸ ಬಳಕೆದಾರರಿಗೆ ಪಿನ್ ನೋಂದಣಿಯನ್ನು ಮತ್ತಷ್ಟು ಸರಳಗೊಳಿಸಿತು. 2016-17ರ ಹಣಕಾಸು ವರ್ಷದಲ್ಲಿ ವಾರ್ಷಿಕ ಕೇವಲ 2 ಕೋಟಿಗಳಷ್ಟಿದ್ದ ವಹಿವಾಟುಗಳ ಸಂಖ್ಯೆಯು 2025-26ರ ವೇಳೆಗೆ 24,162 ಕೋಟಿಗೂ ಹೆಚ್ಚು ವಹಿವಾಟುಗಳಿಗೆ ಏರಿಕೆಯಾಗಿದೆ. ಅಂದರೆ ವ್ಯವಹಾರಗಳ ಪ್ರಮಾಣದಲ್ಲಿ ಸುಮಾರು 12,000 ಪಟ್ಟು ಹೆಚ್ಚಳವಾಗಿದೆ. ಅದೇ ರೀತಿ 0.07 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ವಾರ್ಷಿಕ ವ್ಯವಹಾರದ ಮೌಲ್ಯ 314 ಲಕ್ಷ ಕೋಟಿ ರೂಪಾಯಿಗಳಿಗೆ ಜಿಗಿದಿದ್ದು 4,000 ಪಟ್ಟು ಪ್ರಗತಿಯನ್ನು ದಾಖಲಿಸಿದೆ. ಜುಲೈ 2026ರ ಒಂದೇ ತಿಂಗಳ ಅವಧಿಯಲ್ಲಿ 741 ಬ್ಯಾಂಕುಗಳನ್ನು ಒಳಗೊಂಡ ಯುಪಿಐ ಜಾಲವು 29.87 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 2,365.8 ಕೋಟಿ ವಹಿವಾಟುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ಯುಪಿಐ ಇಂದು ಭಾರತದ ಗಡಿಯನ್ನು ದಾಟಿ ಜಾಗತಿಕ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ

ಪಾವತಿ ವೇದಿಕೆಯಾಗಿ ಗುರುತಿಸಿಕೊಂಡಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವರದಿಯ ಪ್ರಕಾರ ಜಾಗತಿಕ ನೈಜ ಸಮಯ ಡಿಜಿಟಲ್ ಪಾವತಿ ವ್ಯವಹಾರಗಳಲ್ಲಿ ಕೇವಲ ಯುಪಿಐ ಶೇಕಡಾ 49% ಬೃಹತ್ ಪಾಲು ಹೊಂದಿದೆ. ಭೂತಾನ್, ನೇಪಾಳ, ಸಿಂಗಾಪುರ, ಯುಎಇ, ಫ್ರಾನ್ಸ್, ಶ್ರೀಲಂಕಾ, ಮೊರಿಷಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಹಾಗೂ ಮಾಲ್ಡೀವ್ಸ್ ದೇಶಗಳಲ್ಲಿ ಯುಪಿಐ ಪಾವತಿ ಮತ್ತು ಗಡಿಯಾಚೆಗಿನ ಹಣ ವರ್ಗಾವಣೆ ಸೇವೆಗಳು ಪ್ರಸ್ತುತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ತನ್ನ ಸರಳತೆ, ಅತ್ಯುನ್ನತ ಭದ್ರತೆ, ತಾಂತ್ರಿಕ ಸಾಮರ್ಥ್ಯದ ಮೂಲಕ ಯುಪಿಐ ಪ್ರತಿಯೊಬ್ಬ ನಾಗರಿಕನ ದೈನಂದಿನ ಜೀವನದ ಭಾಗವಾಗಿದೆ. ಸಣ್ಣ ಸಣ್ಣ ಬೀದಿ ಬೀದಿ ವ್ಯಾಪಾರಿಗಳಿಂದ ಹಿಡಿದು ಬೃಹತ್ ಉದ್ಯಮಗಳವರೆಗೆ ಪ್ರತಿಯೊಬ್ಬರಿಗೂ ಆರ್ಥಿಕ ಸೇವೆಗಳನ್ನು ತಲುಪಿಸುವಲ್ಲಿ ಯುಪಿಐ ಯಶಸ್ವಿಯಾಗಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಶಕ್ತಿಯನ್ನು ಇಡೀ ವಿಶ್ವಕ್ಕೆ ಸಾರಿರುವ ಯುಪಿಐ ಮುಂಬರುವ ದಿನಗಳಲ್ಲಿ ಜಾಗತಿಕ ಆರ್ಥಿಕ ಸಂಯೋಜನೆಗೆ ಇನ್ನಷ್ಟು ಬಲ ನೀಡಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಮೂಲ ಸೌಕರ್ಯದ ಶಕ್ತಿಯನ್ನು ಇಡೀ ವಿಶ್ವಕ್ಕೆ ಸಾರಿರುವ ಯುಪಿಐ ಮುಂಬರುವ ದಿನಗಳಲ್ಲಿ ಜಾಗತಿಕ ಆರ್ಥಿಕ ಸಂಯೋಜನೆಗೆ ಇನ್ನಷ್ಟು ಬಲ ನೀಡಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35. ಕಾಣಿದವರ ಬಗ್ಗೆ ಪ್ರಕಟಣೆ. ಸ್ವಾತಿ ತಂದೆ ಚನ್ನಪ್ಪ ಗಟ್ಗಿ, ವಯಸ್ಸು 18 ವರ್ಷ 18 ದಿನ. ತಾಲೂಕು ಇವಳು, ಉದ್ಯೋಗ ಮಣಿಗೆಲಸೆ, ಜಾತಿ ಹಿಂದೂ, ಉಪ್ಪಾರ್ ಸಾಕಿನ್ ಸುರ್ಗಿಹಳ್ಳಿ, ತಾಲೂಕು ಸಿಂದಗಿ. ದಿನಾಂಕ 25/7/2026 ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ನಡುವಿನ ಅವಧಿಯಲ್ಲಿ ಮನೆಯಲ್ಲಿ ನಮಗೆ ಹೇಳದೆ ಕೇಳದೆ ಸುರಿಗಿಹಳ್ಳಿ ಗ್ರಾಮದಲ್ಲಿರುವ ಮನೆಯಿಂದ ಹೋದವಳು. ಮನೆಗೆ ಮರಳಿ ಬಾರದೆ ಎಲ್ಲಿ ಹೋಗಿ ಕಾಣೆಯಾಗಿದ್ದು ಇರುತ್ತದೆ. ಚೇರೆಪಟ್ಟಿ ಈ ಕೆಳಗಿನಂತಿದೆ. ಕೋಲು ಮುಖ, ಉದ್ದು ಮೂಗು, ಮೈಯಿಂದ ಸದೃಢ ಗೋಧಿ ಮೈ ಬಣ್ಣ. ಅಂದಾಜು 5 ಫೋಟು 1 ಇಂಚು ಎತ್ತರ ಇದ್ದು, ಅವಳು ಮನೆಯಿಂದ ಹೋಗುವಾಗ ಟೀ ಶರ್ಟ್ ಹಾಗೂ ಪ್ಯಾಂಟ್ ಧರಿಸಿದ್ದು. ಕನ್ನಡ ಭಾಷೆ ಮಾತನಾಡುತ್ತಾಳೆ. ಈಚೆ ಇರುವ ಯುವತಿ ಸಿಕ್ಕಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಲು ಪ್ರಕಟಣೆ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक, सामान्य सेवा केंद्र, ग्राम अवन केंद्र, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್ ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿಹಿಡಿದ ಸಿಡಬ್ಲ್ಯೂಎಂಎ. ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಹಾಗೂ ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ ನೂರಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು 3 ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಿವಿಧ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮ ಕುರಿತ ಆಯಾ ಜಿಲ್ಲೆಗಳ ಸಚಿವರು ಕಾಂಗ್ರೆಸ್ ಶಾಸಕರ ಜತೆ ಪ್ರತ್ಯೇಕವಾಗಿ ಸಮಾಲೋಚನಾ ಸಭೆ ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಡಾ ಡಿ ಪರಮೇಶ್ವರ್, ಸಚಿವರಾದಂತಹ ಎಚ್ಕೆ ಪಾಟೀಲ್, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಮತ್ತಿತರರು ಭಾಗಿಯಾಗಿದ್ದರು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಶಾಸಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ತುಮಕೂರಿನಲ್ಲಿ ಸಂಯೋಜಿತ ಗ್ರೀನ್ ಡೇಟಾ ಸೆಂಟರ್ ಸ್ಥಾಪಿಸುವ ಪ್ರಸ್ತಾವನೆ ಕುರಿತು ಲಕ್ಸಂಬರ್ಗ್ ಮೂಲದ ಇನೋವೇಷನ್ ಪ್ಲಾಟ್ಫಾರ್ಮ್ ಕ್ಯಾಪಿಟಲ್ ಸಂಸ್ಥೆಯ ಪ್ರತಿನಿಧಿಗಳ ಜೊತೆಗೆ ಗೃಹ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಡಿಜಿಟಲ್ ಮೂಲಸೌಕರ್ಯ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1 ಗಿಗಾವ್ಯಾಟ್ ಡೇಟಾ ಸೆಂಟರ್ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದೆ. ಇಂಧನ ದಕ್ಷತೆ, ನೀರಿನ ಸಮರ್ಥ ಬಳಕೆ ಮತ್ತು ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಕರ್ನಾಟಕದ ಡೇಟಾ ಸೆಂಟರ್ ವಲಯವನ್ನು ವಿಸ್ತರಿಸುವುದು ಹಾಗೂ ಹೆಚ್ಚು ಸುಸ್ಥಿರ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ಮಿಸುವುದು ಸರ್ಕಾರದ ಯೋಜನೆಯ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಪ್ಲೈಡ್ ಮೆಟೀರಿಯಲ್ ಸಂಸ್ಥೆ ಹೂಡಿಕೆ ಮಾಡಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಪೊರೇಟ್ ಉಪಾಧ್ಯಕ್ಷ ಹಾಗೂ ಮುಖ್ಯ ಜಾಗತಿಕ ನೀತಿ ಅಧಿಕಾರಿ ರಾಬರ್ಟ್ ಬ್ಲೇರ್ ಹಾಗೂ ಭಾರತದ ನಾಯಕತ್ವ ತಂಡವನ್ನು ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬೆಂಗಳೂರಿನಲ್ಲಿ ಸಂಸ್ಥೆ ಕೈಗೊಳ್ಳಲಿರುವಂತಹ ಮುಂಬರುವ ಹೂಡಿಕೆ ಹಾಗೂ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಲಾಯಿತು. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಕರ್ನಾಟಕ ಈಗಾಗಲೇ ಹೊಂದಿರುವ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುವುದು, ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ನೀಡುವುದು ಹಾಗೂ ಬಲಿಷ್ಠ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ನಿರ್ಮಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

9:15 ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಧಿಕಾರ ಸೂಚನೆ ನೀಡಿದೆ. ದೆಹಲಿಯ ಸಿಡಬ್ಲ್ಯೂಎಂಎ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಭಾಗಿಯಾಗಿದ್ದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಜೆಡಿಎಸ್ ರಾಜ್ಯ ಸರ್ಕಾರಕ್ಕೆ ರೈತರ ಹಿತಾಸಕ್ತಿ ಕಾಪಾಡುವ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ದೂರಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಣೆ ಮಾಡಿದ ಕೂಡಲೇ ಸರ್ಕಾರ ಸದನದ ಕಲಾಪವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದ್ಯಾನಗಳಲ್ಲಿ ಭೂಮಿ ಕಬಳಿಕೆ ಸೇರಿದಂತೆ ಚರ್ಚೆಯಿಲ್ಲದೆ ಮಂಡಿಸಿದ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ವಿಚಾರ ಸಂಕಿರಣದ 2ನೇ ದಿನವಾದ ಇಂದು ಬುಡಕಟ್ಟು ಸಮುದಾಯಗಳ ಭಾಷೆಗಳನ್ನು ಹಾಡು, ವಿಡಿಯೋ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಮೂಲಕ ದಾಖಲಿಸಿ ಸಂರಕ್ಷಿಸುವುದು, ಸಮುದಾಯ ರೇಡಿಯೋ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಅವುಗಳ ಬಳಕೆಯನ್ನು ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಳಿಕ ಮಾತನಾಡಿದ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾ ಅಶೋಕ್, ಬುಡಕಟ್ಟು ಭಾಷೆಗಳು ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕೇವಲ ಕಟ್ಟಡಗಳಾಗದೆ ಜೀವಂತ ಸಾಂಸ್ಕೃತಿಕ ಕೇಂದ್ರಗಳಾಗಿ ರೂಪುಗೊಳ್ಳಬೇಕು. ಬುಡಕಟ್ಟು ಜನರ ಜೀವನ ಶೈಲಿ, ಆಹಾರ ಪದ್ಧತಿ, ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದ್ದಾರೆ. 26 ರಾಜ್ಯಗಳ ಸುಮಾರು 100 ಮಂದಿ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಯಶಸ್ವಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವಂತಹ ಕ್ಯಾಪ್ಟನ್ ಅಭಿಮನ್ಯುವಿಗೆ ನಾಳೆ ನಡೆಯಲಿರುವಂತಹ ಗಜಪಯಣ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಈ ವರ್ಷದ ಗಜಪಯಣವು ಮೈಸೂರು ದಸರಾ ಇತಿಹಾಸದಲ್ಲಿ ಅಭಿಮನ್ಯುವಿಗೆ ವಿಶೇಷ ಹಾಗೂ ಭಾವಪೂರ್ಣ ಗೌರವ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ. ಅಭಿಮನ್ಯು ಆನೆ ಸಕ್ರಿಯ ದಸರಾ ಕರ್ತವ್ಯಗಳಿಂದ ನಿವೃತ್ತಿಯಾಗುತ್ತಿದ್ದರೂ ಅದರ ಪರಂಪರೆ ಹಾಗೂ ಸೇವೆ ಸದಾ ಜೀವಂತವಾಗಿರಲಿದೆ. ಕಠಿಣ ಶ್ರಮ ಹಾಗೂ ತಾಂತ್ರಿಕ ಸಂಶೋಧನೆಗಳ ಮೂಲಕ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನಕ್ಕೇರುವಂತೆ ರೈತರು ಹಾಗೂ ವಿಜ್ಞಾನಿಗಳು ಶ್ರಮಿಸಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಕರೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಭಿಯಾನದಡಿ ರೈತರು ಮತ್ತು ವಿಜ್ಞಾನಿಗಳ ನಡುವಿನ ಸಂವಾದ ಹಾಗೂ ವಿಚಾರ ವಿನಿಮಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರದುರ್ಗದ ಈ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಕೇಂದ್ರವು 10 ಉಪಘಟಕಗಳ ತಾಂತ್ರಿಕ ಚಟುವಟಿಕೆಗಳನ್ನು ಮತ್ತು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 3 ಘಟಕಗಳನ್ನು ಸಮನ್ವಯಗೊಳಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕರಡು ಮತದಾರರ ಪಟ್ಟಿಯನ್ನು ಇಆರ್ಒ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ. ಜನನದ ನಂತರದ ಮೊದಲ 10 ದಿನಗಳಲ್ಲಿ ತಾಯಿ ನೀಡುವಂತಹ ಎದೆಹಾಲು ಮಗುವಿಗೆ ಅಗತ್ಯವಾದಂತಹ ಪೋಷಕಾಂಶ ಒದಗಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ವಿಜಯಪುರದಲ್ಲಿ ತಿಳಿಸಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಮಗಳೂರಿನ ಸಂತೆಯನ್ನು ರದ್ದು ಮಾಡಲಾಗಿದೆ. ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಕೋಲಾರ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಜಿಲ್ಲೆಯಲ್ಲಿ 796,138 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ. ಖಾಲಿ ನಿವೇಶನಗಳ ಸ್ವಚ್ಛತೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದಿರುವ ಮಾಲೀಕರಿಗೆ ತಕ್ಷಣವೇ ನೋಟಿಸ್ ಜಾರಿಗೊಳಿಸುವಂತೆ ಅಧಿಕಾರಿಗಳಿಗೆ ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆ ರಮೇಶ್ ಸೂಚನೆ ನೀಡಿದ್ದಾರೆ. ತುಮಕೂರಿನ ಹೊನ್ನುಡುಕೆ ಮತ್ತು ಮಸ್ಕಲ್ ಗ್ರಾಮ ಪಂಚಾಯತ್ಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಹಾಗೂ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಯೋಜನೆ ಅಭಿಯಾನಕ್ಕೆ ಸಹಾಯಕ ನಿರ್ದೇಶಕ ಎಸ್ಎಸ್ ಮಂಜುನಾಥ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ

0: ಹಾಸ್ಪಿಟಲ್ ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮರಗೆಣಸು ಬೆಳೆ ವೈಜ್ಞಾನಿಕ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ನಮಗೆ ಈ ಒಂದು ಮರಗೆಣಸು ಬೇಸಾಯದ ಬಗ್ಗೆ ತಿಳಿಸ್ಕೊಡಿ. ಮರಗೆಣಸು ಬೇಸಾಯ ಒಂದು ಪರಂಪರಾಗತವಾಗಿ ಬಂದ ಒಂದು ಬೆಳೆಯಾಗಿದೆ. ಏನೇನು ಬರ್ತದೆ ಇದರಲ್ಲಿ, ಯಾವ ರೀತಿ ಕ್ರಮ ಇರುತ್ತೆ, ಒಂದೊಂದಾಗಿ ಹೇಳ್ತಾ ಹೋಗಿ.
7: ಸೊ ಖಂಡಿತವಾಗ್ಲಿ ಸರ್. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಮರಗೆಣಸು ಅಥವಾ ಇದು ಗೆಡ್ಡೆ ರೂಪದ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಒಂದು ಬೆಳೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬಾ ಜಾಸ್ತಿ ಇರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಇದ್ರ ಜೊತೆಗೆ ಒಂದು ನಾರಾಯಣಾಂಶ ಕೂಡ ಯಥೇಚ್ಛವಾಗಿರುತ್ತೆ, ಮತ್ತೆ ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇರೋದನ್ನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಸೊ ಎಲ್ಲ ಕಡೆನೂ ಕೂಡ ಬೆಳೀತಾ ಹೋಗ್ಬೋದು. ಈ ಬೆಳೆ ಯಥೇಚ್ಛವಾಗಿ ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಮೈದಾನ ಪ್ರದೇಶದಲ್ಲಿ ಕೂಡ ಈ ಒಂದು ಬೆಳೆನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಕೆಲವೊಂದು ಕಂಟ್ರಿಗಳಲ್ಲಿ ಸ್ಟೇಬಲ್ ಫುಡ್ ಆಗಿದೆ. ನಾವು ನೋಡ್ತಾ ಇರ್ಬೋದು, ನೈಜೀರಿಯಾ ಆಗಿರ್ಬೋದು, ಥಾಯ್ಲ್ಯಾಂಡ್ಸ್ ಆಗಿರ್ಬೋದು, ಘಾನಾ ಆಗಿರ್ಬೋದು, ಬ್ರೆಜಿಲ್ ದೇಶಗಳಲ್ಲಿ ಒಂದು ಪ್ರಮುಖವಾಗಿರುವಂತಹ ಒಂದು ಬೆಳೆ ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಒಂದು ಬೆಳೆ ಬೆಳೆಯುವಂತಹ ರಾಜ್ಯಗಳು ಯಾವ ಅಂತ ನೋಡ್ತಾ ಹೋದ್ರೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮತ್ತೆ ಅಸ್ಸಾಂ ರಾಜ್ಯಗಳಲ್ಲಿ ಇದು ಒಂದು ಉಪಮುಖ್ಯ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಎಲ್ಲೆಲ್ಲಿ ಬೆಳೀತಾ ಹೋಗ್ತಾರೆ ಅಂತ ನೋಡ್ತಾ ಹೋದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಈ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಬೆಳೆನ ಬೆಳೆದ ನಾವು ಕಾಣಬಹುದಾಗಿದೆ. ಈ ಒಂದು ಬೆಳೆ ಅಥವಾ ಈ ಒಂದು ಗೆಡ್ಡೆಯಲ್ಲಿ ಸೊ 20-30% ಅಷ್ಟು ಒಂದು ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಲವಣಾಂಶಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಪ್ರೋಟೀನ್ ಅಂಶ ಕೂಡ ಇರೋದನ್ನ ನಾವು ಕಾಣಬಹುದಾಗಿದೆ. 1 ಕೆಜಿ ನಾವು ಮರಗೆಣಸು ತಿಂದ್ರೆ ಅಕ್ಕಿಗಿಂತ ಸುಮಾರು 4 ಪಟ್ಟು ಹೆಚ್ಚಿನ ಶಕ್ತಿಯನ್ನ ನಾವು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಮರಗೆಣಸಿನಿಂದ. ಈ ಒಂದು ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರುವಂತಹ ವಾತಾವರಣ ಅಂತಂದ್ರೆ ಶುಷ್ಕ ವಾತಾವರಣ ಅಥವಾ ಬೆಚ್ಚಗೆಯ ಹವಾಮಾನ ಬೇಕಾಗ್ತಾ ಹೋಗುತ್ತೆ. ಇದು
6: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಒಂದು ಮರಗೆಣಸು ಬೆಳೆಯ ಮಹತ್ವದ ಬಗ್ಗೆ ನಮಗೆ ತಿಳಿಸ್ಕೊಡಿ.
7: ಸೊ ಈ ಒಂದು ಮರಗೆಣಸು ಬೆಳೆಯನ್ನ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಸೊ ಒಂದು ಬರ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತಹ ಒಂದು ನಾವು ಈ ಒಂದು ಮರಗೆಣಸನ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ನಾವು ಇದನ್ನ ಏನ್ ಮಾಡ್ತೀವಿ, ಆಹಾರಕ್ಕೂ ಬಳಸ್ತಾ ಹೋಗ್ತೀವಿ, ಕೈಗಾರಿಕೆಗಳು ಏನ್ ಮಾಡ್ತೀವಿ ಇದನ್ನ ಬಳಸಿದವೆಲ್ಲ ಕಾಣಬಹುದಾಗಿದೆ. ಈ ಗೆಡ್ಡೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಾ ಹೋಗುತ್ತೆ. ಇದನ್ನ ಏನ್ ಮಾಡ್ತಾರೆ, ತಾಜವಾಗಿ ಆಹಾರಕ್ಕೂ ಬಳಸಬಹುದು, ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ, ಕೆಲವೊಂದು ಮೌಲ್ಯವರ್ಧನ ಪದಾರ್ಥಗಳನ್ನ ನಾವು ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಚಿಪ್ಸ್ನ ನಾವು ಮಾಡಬಹುದಾಗಿದೆ. ಇದನ್ನ ಮಾಡಿ ಮಾರಾಟ ಮಾಡಿದ್ರೆ

0: ಮರಗೆಣಸಿನ ಚಿಪ್ಸ್
1: ಚಿಪ್ಸ್ ಸಿಗ್ತಾವ ಗೊತ್ತೆ ಮಾರುಕಟ್ಟೆಯಲ್ಲಿ, ಅದರ ತುಂಬಾ ಆರೋಗ್ಯಕ್ಕೆ ತುಂಬಾ ಹಾನಿಕರ ಒಳ್ಳೇದು ಅಂತ ನಾವು ಹೇಳುವುದಾಗಿದೆ. ಸೊ ಅದೇ ರೀತಿಯಾಗಿ ರೈತರಿಗೆ ಎರಡು ತರ ಆದಾಯ ಬರ್ತಾ ಹೋಗುತ್ತೆ. ಮರಗೆಣಸನ್ನ ನೇರವಾಗಿ ಮಾರಾಟ ಮಾಡಬಹುದು, ಏನಾದರೂ ಮರಗೆಣಸು ಹೆಚ್ಚಾಗಿ ಉಳಿದ್ರೆ ಮಾಡಬಹುದು, ಅದು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನಾಗಿದ್ದು ಕೂಡ ಮಾರಾಟವನ್ನ ಮಾಡಬಹುದಾಗಿದೆ. ರೈತರಿಗೆ ಇದು ಪರ್ಯಾಯ ಆದಾಯ ಮೂಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು.
0: ಈಗ ನಾವು ಸಾಮಾನ್ಯವಾಗಿ ಈ ಮರಗೆಣಸನ್ನ ಯಾವ್ಯಾವ ತರದ ಖಾದ್ಯದಲ್ಲಿ ಉಪಯೋಗಿಸಲಾಗ್ತದೆ ಮತ್ತೆ ಯಾವ ತರ ತಯಾರಿ ಮಾಡ್ತಾರೆ?
1: ಸೊ ಆಗ್ಲೇ ಹೇಳದಂಗೆ ಚಿಪ್ಸ್ನ ಮಾಡ್ತಾ ಹೋಗ್ತಾರೆ, ಕೆಲವರು ಏನ್ ಮಾಡ್ತಾರೆ ಕೆಲವೊಂದು ಸಾಂಬಾರ್ಗಳ ತಯಾರಿಕೆಯಲ್ಲಿನ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಬಟ್ ಒಂದು ತಿಳ್ಕೋಬೇಕು ನಮ್ಮ ಕೇಳುಗರು, ಯಾವುದೇ ಕಾರಣಕ್ಕೂ ಕೂಡ ಈ ಮರಗೆಣಸನ್ನ ನೇರವಾಗಿ ತಿನ್ನಬಾರದು. ಯಾಕೆಂದ್ರೆ ಇದರಿಂದ ಏನಾಗುತ್ತೆ, ಕೆಲವೊಂದು ಗ್ಲುಕೋಸ್ಗಳು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ದೇಹಕ್ಕೆ ಹಾನಿಕರಕ ಮಾಡ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸಿ ತಿಂದಾಗ ಏನಾಗುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ಕಾರಣಕ್ಕೆ ಆಗಲಿ ನಮ್ಮ ಕೇಳುಗರು ನೇರವಾಗಿ ತಿನ್ನಬಾರದು. ತಿಂದ್ರೆ ಏನಾಗುತ್ತೆ, ಒಂದು ಮಲಬದ್ಧತೆಯ ಸಮಸ್ಯೆ ಆಗ್ತಾ ಹೋಗುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
0: ಇದು ಮಣ್ಣು ಕೆಳಗಡೆ ಬೆರೆಯುವಂತಹ ಒಂದು ಗೆಡ್ಡೆ.
1: ಹೌದು ಸರ್,
0: ಮರಗೆಣಸು. ಹಂಗಾಗಿ ಮಣ್ಣಲ್ಲಿರುವ ಎಲ್ಲ ಸತ್ವಗಳನ್ನು ಉಪಯೋಗಿಸಿಕೊಂಡು ಈ ಗೆಡ್ಡೆ ಬೆಳೀತದೆ.
1: ಖಂಡಿತವಾಗ್ಲು.
0: ಹಾಗಾಗಿ ಇದು ಆರೋಗ್ಯ ಪೂರ್ಣ ಕೂಡ ಆಗಿರ್ಬೋದಲ್ಲ. ಏನಿದೆ ಇದು ಪೋಷಕಾಂಶಗಳು?
1: ಸೊ ನಾನು ಆಗ್ಲೇ ಹೇಳಿದಂಗೆ ಈ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿರುತ್ತೆ, ನಾರಿನ ಅಂಶ ಜಾಸ್ತಿ ಇರೋದನ್ನ ಕಾಣಬಹುದಾಗಿದೆ, ಮತ್ತೆ ಪ್ರೋಟೀನ್ ಅಂಶ ಯಥೇಚ್ಛವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ಒಂದು 100 ಗ್ರಾಮು ನಾವು ಗೆಣಸನ್ನ ಅಥವಾ ಮರಗೆಣಸನ್ನು ಬೇಯಿಸಿದ್ರೆ ಒಂದು 191 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿ ಸೇವೆಯಿಂದಾಗುತ್ತೆ, ದೇಹದ ಶಕ್ತಿಯನ್ನ ಕಾಪಾಡ್ಕೋಬಹುದಾಗಿದೆ. ಇದರಲ್ಲಿ ನಾರಿನಾಂಶ ಯಥೇಚ್ಛವಾಗಿರೋದು ಏನಾಗುತ್ತೆ, ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಅಂಶ ಏನ್ ಮಾಡುತ್ತೆ ಅಂತಂದ್ರೆ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮರಗೆಣಸು ನಮ್ಮ ದೇಹಕ್ಕೆ ಪ್ರಮುಖವಾಗಿರುವಂತಹ ಒಂದು ತರಕಾರಿ ಅಥವಾ ಗೆಡ್ಡೆಯ ಬೆಳೆ ಅಂತ ನಾವು ಹೇಳಬಹುದಾಗಿದೆ.
0: ಇದರಲ್ಲಿ ಕೆಲವೊಂದು ಔಷಧೀಯ ಗುಣ ಮತ್ತು ಆರೋಗ್ಯಕಾರಿ ಗುಣಗಳು ಇದಾವೆ ಅಂತ ಕೇಳಿದ್ದೇವೆ, ಏನು ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ.
1: ಸೊ ಈ ಉದುಕ್ಕೆ ಏನಾಗುತ್ತೆ, ಮೊದಲದಾಗಿ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇದರಲ್ಲಿ ನಾರಿನಾಂಶದಿಂದ ಏನಾಗುತ್ತೆ ಅಂದ್ರೆ ಒಂದು ಜೀರ್ಣಕ್ರಿಯೆಗೆ ತುಂಬಾ ಅನುಕೂಲ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಇದರಲ್ಲಿ ವೈಟಮಿನ್ ಸಿ ಅಥವಾ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಇದನ್ನ ಸಾಂಪ್ರದಾಯಿಕವಾಗಿ ಕೆಲವೊಂದ್ ಕಡೆ ಉಪಯೋಗ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಈ ಒಂದು ಗೆಣಸಿನ ಎಲೆಗಳನ್ನ ಏನ್ ಮಾಡ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ಚರ್ಮ ರೋಗಗಳ ನಿವಾರಣೆಯನ್ನ ಮಾಡಬಹುದಾಗಿದೆ. ಜೊತೆಗೆ ಯಾವ್ದಾದ್ರು ಗಾಯಗಳಾಗಿರ್ತಾವಲ್ಲ, ಗಾಯಗಳ ನೋವನ್ನ ನಿವಾರಣೆ ಮಾಡಕ್ಕೆ ಏನ್ ಮಾಡ್ತಾರೆ, ಈ ಒಂದು ಮರಗೆಣಸು ಎಲೆಗಳನ್ನ ತಗೊಂಡ್ಬಿಟ್ಟು ಅರ್ದ್ಬಿಟ್ಟು ಆ ರಸವನ್ನ ಆ ಗಾಯದ ಮೇಲೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ಈ ಒಂದು ನೋವು ಏನಾಗುತ್ತೆ, ಕಡಿಮೆ ಆಗೋದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಇದನ್ನ ಹಲವಾರು ರೀತಿಯಾಗಿರುವಂತಹ ಔಷಧಿಗಳ ತಯಾರಿಕೆ ಅಂತಂದ್ರೆ, ಯುನಾನಿ ಔಷಧಗಳ ತಯಾರಿಕೆ ಆಗಿರ್ಬೋದು, ಆಯುರ್ವೇದಿಕ ಔಷಧ ತಯಾರಿಕೆ ಇದನ್ನ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸು ಬೆಳೆ ತುಂಬಾ ಪ್ರಮುಖವಾದ ಬೆಳೆ, ರೈತರಿಗೆ ಆದಾಯ ತಂದು ಕೊಡುವಂತ ಬೆಳೆ, ಮತ್ತೆ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಈ ಬೆಳೆಯಲ್ಲಿ. ಹಂಗಾಗಿ ಈಗಾಗಲೇ ಅನೇಕರು ಈ ಒಂದು ಬೆಳೆನ ಪಾರಂಪರಾಗತವಾಗಿ ಬೆಳೀತಾ ಇದ್ದಾರೆ, ಅದು ಜಾಸ್ತಿ ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಆದರೆ ಇನ್ ಮುಂದೆ ಬರುವ ದಿನಗಳಲ್ಲಿ ಇದು ಸುಲಭವಾಗಿ ಬೆಳೀತದಲ್ಲ, ನಿಮಗೆ ಭೂಮಿ ಒಳಗೆ ಬೆಳೆಯೋದು. ಹಂಗಾಗಿ ಈ ಒಂದು ಬೆಳೆ ಬೆಳಿಬೇಕಾದ್ರೆ ಯಾವ್ಯಾವ ಮಣ್ಣಲ್ಲಿ ಇದು ಬೆಳೀತದೆ?
1: ಸೊ ಈ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಸೊ ಎರಡನೇದಾಗಿ ಏನಾಗಿರುತ್ತೆ ಅಂದ್ರೆ, ಮಣ್ಣಿನ ರಸಸಾರ 5-7 pH ಇದ್ದಾಗ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನಾವು ನೋಡಬಹುದಾಗಿದೆ. ಮಳೆನೂ ಚೆನ್ನಾಗಿ ಬರಬೇಕು, ಬಟ್ ಏನಾಗಿರುತ್ತೆ ಅಂದ್ರೆ ಆ ಒಂದು ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಇರಬಾರದು. ಇನ್ ಕೇಸ್ ಏನಾದರೂ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಗೆಡ್ಡೆ ಕುಳಿಯುವ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ರೈತರಿಗೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ.
0: ಮರಗೆಣಸು ಬೆಳಿಬೇಕಾದ್ರೆ ಯಾವ ಒಂದು ಹವಾಮಾನ ಮುಖ್ಯ ಅಂತೀರಿ?
1: ಶುಷ್ಕ ವಾತಾವರಣ ಅಥವಾ ಬೆಚ್ಚಗಿನ ವಾತಾವರಣ ತುಂಬಾ ಒಳ್ಳೇದು. ಇದಕ್ಕೆ ತೇವಾಂಶ ಉಳ್ಳ ಉಪ ವಲಯದಲ್ಲಿ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸರಾಸರಿ ಉಷ್ಣಾಂಶ 25 ಡಿಗ್ರಿ ಟೆಂಪರೇಚರ್ ಇಂದ 32 ಡಿಗ್ರಿ ಟೆಂಪರೇಚರ್ ಏನಾಗುತ್ತೆ, ಈ ಒಂದು ಬೆಳೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಿಮ್ಗೆ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಎಲ್ಲಾ ಕಡೆ ಬೆಳಿಬಹುದು. ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಗುಡ್ಡಗಾಡು ಆಗಿರ್ಬೋದು, ಮತ್ತೆ ಮಲೆನಾಡು ಭಾಗದಲ್ಲಿ ಒಂದು ಬೆಳೆನ ಬೆಳೆದು ನಾವು ಕಾಣಬಹುದಾಗಿದೆ. ಇನ್ ಕೇಸ್ ಏನಾದರೂ 16 ಡಿಗ್ರಿ ಟೆಂಪರೇಚರ್ಗಿಂತ ಕಮ್ಮಿ ಇತ್ತು ಅಂದ್ರೆ ಏನಾಗುತ್ತೆ, ಒಂದು ಬೆಳೆಯ ಬೆಳವಣಿಗೆ ಏನಾಗುತ್ತೆ, ನಿಧಾನಗೊಳಿಸ್ತಾ ಹೋಗುತ್ತೆ. ಸರಾಸರಿಯ ವಾರ್ಷಿಕ ಒಂದು ಮಳೆ ಎಷ್ಟಿರ್ಬೇಕಂದ್ರೆ, ಒಂದು 800-1200 mm ಎಲ್ಲೆಲ್ಲಿ ಮಳೆ ಆಗುತ್ತೋ ಅಂತ ಭಾಗದಲ್ಲಿ ಎಲ್ಲಾ ಕಡೆ ಒಂದು ಬೆಳೆನ ಬೆಳಿಬಹುದಾಗಿದೆ. ಈ ಒಂದು ಬೆಳೆ ಏನಾಗಿರುತ್ತೆ, ಒಂದು ಸೂರ್ಯನ ಬೆಳಕನ್ನ ಇಷ್ಟಪಡುವಂತಹ ಬೆಳೆ. ಸೊ ಅದಕ್ಕೋಸ್ಕರ ಸೂರ್ಯನ ಬೆಳಕು ಜಾಸ್ತಿ ಆದ

0: ಎಷ್ಟು ಚೆನ್ನಾಗತ್ತೆ, ಒಂದು ಬೆಳೆ ಒಂದು ಗುಣಮಟ್ಟದ ಒಂದು ಗಡ್ಡೆ ಬರೋದಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು, ಇದು ಬರೇ ನೀರು ನಿಲ್ಲೋದು ಒಂದೇ ಮುಖ್ಯ ಅಲ್ಲ, ಎಲ್ಲಿ ಹಿಮ ಬೀಳುತ್ತೆ ಎಲ್ಲಿ ನೀರು ನಿಲ್ಲುತ್ತೆ ಅಂತ ಕಡೆ ಕೂಡ ಈ ಒಂದು ಬೆಳೆ ಬರೋಕ್ ಸಾಧ್ಯನೇ ಇಲ್ಲ. ಸೊ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಸೊ ಸ್ವಲ್ಪ ಈ ಒಂದು ಗಿಡನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕಾಗತ್ತೆ, ಒಂದು ನೀರನ್ನ ಜಾಸ್ತಿ ಕೊಡಬಾರದು, ಇಷ್ಟು ಕೊಟ್ಟಾಗ ಏನಾಗುತ್ತೆ ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ.
1: ಈ ಮರಗೆಣಸು ನಾಟಿ ಮಾಡಬೇಕಂದ್ರೆ ಯಾವ ಸಮಯದಲ್ಲಿ ಬೆಳಿಬಹುದು?
0: ಎರಡು ರೀತಿಯಾಗಿ ನಾವು ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಒಂದನೇದಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ನಾಟಿ ಮಾಡೋದನ್ನ ನೋಡಬಹುದಾಗಿದೆ, ಮತ್ತೊಂದು ನೀರಾವರಿ ಪ್ರದೇಶದಲ್ಲಿ ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ನೋಡಬಹುದಾಗಿದೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಇದರ ಗೆಡ್ಡೆಗಳ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಕಾಂಡದ ತುಂಡುಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಏನ್ ಮಾಡ್ತಾರೆ ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಅದೇ ನೀರಾವರಿಯಲ್ಲಿ ಆದ್ರೆ ಏನಾಗುತ್ತೆ, ನೀರ್ ಸೌಲಭ್ಯ ಇರೋದ್ರಿಂದ ವರ್ಷ ಪೂರ್ತಿ ಒಂದು ಗೆಡ್ಡೆಗಳನ್ನ ಅಥವಾ ಕಾಂಡ ತುಂಡುಗಳನ್ನ ನಾಟಿ ಮಾಡೋದ್ರೇನಾಗುತ್ತೆ, ಇಳುವರಿ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ.
1: ಈಗ ಈ ಒಂದು ಮರಗೆಣಸಿನಲ್ಲಿ ಯಾವ್ಯಾವ ತಳಿ ಇದಾವೆ, ಯಾವ ತಳಿ ನಮ್ಗೆ ಸೂಕ್ತ, ಇದ್ರ ಬಗ್ಗೆ ಹೇಳಿ.
0: ಸೊ ಮರಗೆಣಸಲ್ಲಿ ಹಲವಾರು ರೀತಿಯಂತ ತಳಿಗಳನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ H17, H165, H226, H86, H2304 ಎಂಬ ತಳಿಗಳು ಪ್ರಸ್ತುತವಾಗಿರೋದನ್ನ ನಾವು ಕಾಣಬಹುದಾಗಿದೆ. ಇದು ಕನಿಷ್ಠ ಅಂದ್ರೆ ಕೂಡ ಒಂದು ಹೆಕ್ಟೇರ್ಗೆ 37-40 ಟನ್ ಇಳುವರಿಯಷ್ಟು ನಾವು ಕೊಡೋದನ್ನ ನಾವು ಕಾಣಬಹುದಾಗಿದೆ. ಅದೇ ಸ್ಥಳೀಯ ತಳಿಗಳಾದ್ರೆ ಏನಾಗಿರುತ್ತೆ ಅಂದ್ರೆ, ಇಳುವರಿ ಬರುತ್ತೆ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ, ಅಂದ್ರೆ 12-15 ಟನ್ನಷ್ಟು ಇಳುವರಿ ನಾವು ಪಡೆಯೋದನ್ನ ನಾವು ಕಾಣಬಹುದಾಗಿದೆ. ಸೊ ಇಷ್ಟು ತಳಿಗಳು ಪ್ರಮುಖವಾಗಿರೋದನ್ನ ನಾವು ಕಾಣಬಹುದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸಿನ ನಾಟಿ ವಿಧಾನದ ಬಗ್ಗೆ ತಿಳಿಸ್ಕೊಡಿ. ಗೊಬ್ಬರ ಹೇಗೆ ಕೊಡಬೇಕು, ಭೂಮಿನ ಯಾವ ತರ ಸಿದ್ಧತೆ ಮಾಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಹೆಂಗ್ ಮಾಡಬೇಕು?
0: ಸೊ ಖಂಡಿತವಾಗ್ಲೂ ಕೂಡ ಮೊದಲೇದಾಗಿ ನಾಟಿ ವಿಧಾನ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ಈ ಒಂದು ಮರಗೆಣಸ ನಾಟಿ ಮಾಡ್ಬೇಕಾದ್ರೆ ಮಾಡ್ಬೇಕು, ಸೊ ನಾವು ಕಾಂಡದ ಗೆಡ್ಡೆಗಳಿರ್ತಾವಲ್ಲ ಅದು ಮೊಸಾಯಿಕ್ ಮುಕ್ತವಾಗಿರುವಂತಹ ಗೆಡ್ಡೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಹೆಂಗ್ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ಆರೋಗ್ಯಕರ ಮತ್ತು ಸದೃಢ ಗೆಡ್ಡೆಗಳನ್ನ ಮಾಡು ಕಾಂಡ ತುಂಡುಗಳನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸುಮಾರು 15 ಸೆಂಟಿಮೀಟರ್ ಅಷ್ಟು ಉದ್ದ ಇರಬೇಕು, 8-10 ವರ್ಷ ಇರಬೇಕು ಕಣ್ಣುಗಳಿರೋದನ್ನ ನಾವು ಆಯ್ಕೆ ಮಾಡಿಕೊಂಡು ಇದಕ್ಕೆ ನಾಟಿಗೆ ನಾವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾಂಡದ ತುಂಡುಗಳನ್ನು ನಾವು 15 ನಿಮಿಷಗಳ ಕಾಲ ಕಾರ್ಬನ್ ಡೇಸಿಯಂ ಎಂದು ಶಿಲೀಂದ್ರನಾಶಕದ ದ್ರಾವಣದಲ್ಲಿ 15 ನಿಮಿಷಗಳ ಕಾಲ ಇದನ್ನು ಉಪಚಾರ ಮಾಡಬೇಕಾಗತ್ತೆ. ಅದಾದ್ಮೇಲೆ ಏನು ಮಾಡಬೇಕಂತಂದರೆ ನಾಟಿಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ. ಒಂದು ಹೆಕ್ಟೇರ್ಗೆ ಒಂದು 12,500 ಒಂದು ಕಾಂಡದ ತುಂಡುಗಳು ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬೇಸಾಯ ಸಾಮಗ್ರಿಗೆ ಹೇಳ್ತೀನಿ ಹೆಂಗೆ ಮಾಡ್ಕೋಬೇಕು ಅಂದರೆ, ಭೂಮಿನ ಚೆನ್ನಾಗಿ ಅದವನ್ನು ಮಾಡ್ಕೋಬೇಕಾಗತ್ತೆ. ಅದವನ್ನು ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು 8-10 ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇದಕ್ಕೆ ಬೇಕಾಗಿರುವಂತಹ ಒಂದು ಗೊಬ್ಬರ ಆಗಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಏನಾಗಿರುತ್ತೆ 75-100 kg ಪ್ರತಿ ಹೆಕ್ಟೇರ್ಗೆ ನಾವು ಈ ಒಂದು ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ. ಸೊ ಇದನ್ನ ಹೆಂಗೆ ಕೊಡಬೇಕು ಅಂತಂದರೆ, 50%ನಷ್ಟು ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಷಿಯಂನ ಭೂಮಿ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಈ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇನ್ನು ಉಳಿದ 50% ಗೊಬ್ಬರವನ್ನು ನಾಟಿ ಮಾಡಿದ ಒಂದು 12-16 ವಾರಗಳ ನಂತರ ಈ ಒಂದು ಗೊಬ್ಬರವನ್ನು ನಾವು ಕೊಟ್ಟಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಸರ್ವತೋಮುಖ ಬೆಳವಣಿಗೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಮ್ಮ ರೈತರು ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಇಳುವರಿ ಜಾಸ್ತಿ ಪಡೆಯೋದನ್ನು ನಾವು ಕಾಣಬಹುದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಭೂಮಿ ಸಿದ್ಧತೆ ಟೈಮಲ್ಲಿ ಕೊಡಬಾರದು.
1: ಈಗ ಮರಗೆಣಸು ನೆಡಬೇಕಾದ್ರೆ ಭೂಮಿ ಸಿದ್ಧತೆ ಎಷ್ಟು ಅಗಿಬೇಕಾಗತ್ತೆ, ಮತ್ತೆ ಎಷ್ಟು ತಗ್ಗು ಇದ್ರೆ ಅದಕ್ಕೆ ಉತ್ತಮ?
0: ಸೊ ಮರಗೆಣಸು ನಾವು ಕಾಂಡದ ತುಂಡುಗಳನ್ನು ನಾಟಿ ಮಾಡಬೇಕು ಅಂದರೆ, ಸಾಲಿನ ಸಾಲಿಗೆ 3 ಅಡಿ ಇರಬೇಕು, ಗೆಡ್ಡೆಯಿಂದ ಗೆಡ್ಡೆಗೆ 3 ಅಡಿ ಅಂತರವಿದ್ದಾಗ ಏನಾಗುತ್ತೆ, ಗಿಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂತರವನ್ನು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಗೆಡ್ಡೆಗಳ ಒಂದು ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಚೇಂಜಸ್ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಆದ್ದರಿಂದ 3 ಅಡಿ 3 ಅಡಿ 90 ಸೆಂಟಿಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಬೆಳವಣಿಗೆಗೂ ತುಂಬ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣ್ಬೋದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಬೆಳೆ ಪರಿವರ್ತನೆ ಅಥವಾ ಕ್ರಾಪ್ ರೊಟೇಷನ್ ಅಂತ ಹೇಳ್ತೇವಲ್ಲ, ಈ ಒಂದು ಮರಗೆಣಸು ಬೆಳೆ ಬೇಸಾಯದಲ್ಲಿ ಅದರ ನಿರ್ವಹಣೆ ಹೆಂಗ್ ಮಾಡಬೇಕು?
0: ಸೊ ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರೀಬೇಕು ಅಂತಂದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ. ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಬೆಳೆಯುವ ಬೆಳೆಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದ್ರೆ ಈ ಒಂದು ಮರಗೆಣಸಿನಲ್ಲಿ ನಾವು ಏನ್ ಮಾಡಬೇಕಾಗತ್ತೆ ಅಂತಂದ್ರೆ, ನಾವು ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಯಾಕೆ ಅಂತಂದ್ರೆ, ಈ ಒಂದು ಗೆಣಸು ಅಥವಾ ಗೆಡ್ಡೆ ಏನಾಗಿರುತ್ತಂದ್ರೆ ಹೆಚ್ಚಿನ ಪ್ರಮಾಣದ ಒಂದು ಗೊಬ್ಬರವನ್ನ ತಗೊಂಡ್ಬಿಡುತ್ತೆ, ನೆಕ್ಸ್ಟ್ ಬರೋ ಬೆಳೆಗಳಿಗೆ ಏನಾಗಿರುತ್ತೆ, ಸೊ ಅಷ್ಟು ರೀತಿಯಾದ ಗೊಬ್ಬರ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರೆ, ಈ ಒಂದು ಗೆಡ್ಡೆ ಬೆಳೆ ಅಂತ ಹೇಳಿದ್ವಲ್ಲ, 9-10 ತಿಂಗಳ ಕಾಲ ಬೇಕಾಗತ್ತೆ ನಾವು ಗೆಡ್ಡೆಗಳನ್ನ ಆ ಒಂದು ಕಾಂಡ ತುಂಡುಗಳನ್ನ ನಾಟಿ ಮಾಡಿ ಅದನ್ನ ಹಾರ್ವೆಸ್ಟ್ ಮಾಡಕ್ಕೆ 9-10 ತಿಂಗಳ ಕಾಲ ಬೇಕಾಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ

0: ಒಂದು 2 ರಿಂದ 3 ತಿಂಗಳುಗಳಲ್ಲಿ ಏನು ಮಾಡಬೇಕು ಅಂತಂದರೆ ಅಂತರ್ ಬೇಸಾಯ ಪದ್ಧತಿಯನ್ನು ನಾವು ಬೇಕಾದರೂ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂತರ್ ಬೇಸಾಯ ಮಾಡ್ಕೋಬೇಕು ಅಂದರೆ ಆ ಒಂದು 3 ಅಡಿ ಅಂತರ ಇರುತ್ತಲ್ವಾ, ಡಿಸ್ಟೆನ್ಸ್ ಇರುತ್ತೆ, ಅದ್ರ ಮಧ್ಯೆ ನಾವು ಬೇಕಾದರೆ ನೆಲಗಡ್ಡೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಮತ್ತು ಜೋಳ, ರಾಗಿ ಈ ಥರ ಬೆಳೆಗಳು ಬೇಕಾದರೂ ನಾವು ಬೆಳ್ಕೊತ ಹೋಗ್ಬೋದು. ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, ಆ ಇಂಟರ್ ಬಿಟ್ವೀನ್ ಸ್ಪೇಸ್ ಕೂಡ ಅನುಕೂಲಕ್ಕೆ ಆಗುತ್ತೆ, ಮತ್ತು ರೈತರಿಗೆ 2 ರೀತಿಯ ಆದಾಯ ಬರುತ್ತೆ. ಒಂದು ಲಾಂಗ್ ಟರ್ಮಲ್ಲಿ ಈ ಗೆಡ್ಡೆಗಳಿಂದ ಆದಾಯ ಬರ್ತಾ ಹೋಗುತ್ತೆ, ಶಾರ್ಟ್ ಟರ್ಮಲ್ಲಿ ಈ ಥರ ಅಂತರ್ ಬೆಳೆ ಮಾಡ್ಕೊಂಡೋಗಿ ಅನುಕೂಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು, ನೀವು ಇನ್ನೊಂದು ಕೇಳಿದ್ರಿ ಬೆಳೆ ಪರಿವರ್ತನೆ ಅಂತ ಹೇಳ್ತಾ ಹೋದ್ರಿ. ಸೊ ಈ ಬೆಳೆ ಕಂಪ್ಲೀಟಾಗಿ ಹಾರ್ವೆಸ್ಟ್ ಆದಮೇಲೆ ಏನು ಮಾಡಬೇಕು ಅಂದರೆ ನಾವೇನು ಹಾಕ್ಬೇಕಂದ್ರೆ ಬಾಳೆ ಹಾಕ್ಬೋದು ಅಥವಾ ಮುಸುಕಿನ ಜೋಳ ಹಾಕ್ಬೋದು. ಯಾಕೆಂದರೆ ಈ ಬಾಳೆಯಲ್ಲಿ ಏನಾಗಿರುತ್ತೆ, ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ. ಅದೇನಾಗುತ್ತೆ, ಆ ಕ್ರಾಪ್ ರೆಸಿಡ್ಯೂ ಭೂಮಿಗೆ ಹೋದಾಗ ಏನಾಗುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಕ್ಕೆಜೋಳ ಆದರೂ ಅಷ್ಟೇ, ಅದರಿಂದ ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ, ಒಂದು ಬೆಳವಣಿಗೆ ಕೂಡ ಜಾಸ್ತಿ ಅನುಕೂಲ ಆಗುತ್ತೆ, ಮತ್ತು ಮಣ್ಣಿನ ಫಲವತ್ತತೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ.
1: ಈಗ ಈ ಮರಗೆಣಸಿನಲ್ಲೂ ಕೂಡ ಬಾಧಿಸುವಂತಹ ಪ್ರಮುಖ ಕೀಟಗಳು ಇದಾವ ಅಥವಾ ಅವುಗಳ ರೋಗ ಲಕ್ಷಣಗಳು?
0: ಸೊ ಖಂಡಿತವಾಗ್ಲೂ ಕೂಡ ಸರ್, ಯಾವುದೇ ಒಂದು ಬೆಳೆ ಅಂದರೆ ಯಾವುದೇ ಒಂದು ತರಕಾರಿ ಆಗಲಿ, ಹಣ್ಣಾಗಲಿ, ಹೂವಾಗಲಿ, ಅದಕ್ಕೆ ರೋಗ ಕೀಟ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಮರಗೆಣಸಿಗೆ ಬಾಧಿಸುವಂತಹ ಕೀಟಗಳು ಅಂದರೆ ಕೆಂಪು ನುಸಿ. ಈ ಕೆಂಪು ನುಸಿ ಆ ಒಂದು ಲಕ್ಷಣಗಳು ನೋಡ್ತಾ ಹೋದ್ರೆ ಏನು ಮಾಡುತ್ತೆ ಅಂದರೆ, ಸಣ್ಣ ಕೆಂಪು ನುಸಿಗಳು ಏನಾಗುತ್ತೆ, ಎಲೆಯ ಕೆಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನು ನಾವು ಕಾಣ್ಬೋದಾಗಿದೆ. ಇದೇನು ಮಾಡುತ್ತೆ, ಎಲೆಯ ಕೆಳಭಾಗದಲ್ಲಿರುವ ರಸವನ್ನೆಲ್ಲ ಹೀರ್ಬಿಟ್ಟು ಏನು ಮಾಡುತ್ತೆ, ಬಿಳಿ ಮಚ್ಚೆಗಳ ರೂಪದಲ್ಲಿ ಇದು ಕಾಣ್ತಾ ಹೋಗುತ್ತೆ. ನಂತರ ಎಲೆಗಳು ಕೆಳಗೆ ಬಿದ್ದೋಗೋದು, ಉದುರೋಗೋದು ನಾವು ಕಾಣ್ಬೋದಾಗಿದೆ. ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದರೆ, ಇದು ಒಂದು ಪ್ರತಿ ಲೀಟರ್ಗೆ 1.7 ml ಅಷ್ಟು ಥೈಮೆಥೋಯೇಟ್ನ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಈ ಒಂದು ನುಸಿನ ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. ಅಥವಾ ಡೈಮೆಥೋಯೇಟ್ ಅಂತ ಹೇಳಿದ್ವಲ್ಲ, ಅದನ್ನು ಪ್ರತಿ ಲೀಟರ್ಗೆ 1.7 ml ಅಷ್ಟು ಹಾಕಿ ಸಿಂಪರಣೆ ಮಾಡಿದರೆ ಕಂಟ್ರೋಲ್ ಮಾಡ್ಬೋದು. ಇದು ಪ್ರಮುಖವಾಗಿರುವಂತಹ ಕೀಟ. ಅದೇ ರೀತಿಯಾಗಿ ಪ್ರಮುಖವಾಗಿರುವಂತಹ ರೋಗಗಳು ನೋಡ್ತಾ ಹೋದರೆ, ಒಂದು ಬೇರುಕೊಳೆ ರೋಗ ಆಗಿರ್ಬೋದು, ಎಲೆಚುಕ್ಕೆ ರೋಗ ಆಗಿರ್ಬೋದು, ಮೊಸಾಯಿಕ್ ನಂಜು ರೋಗ, ಈ 3 ರೋಗಗಳಲ್ಲಿ ತುಂಬ ಪ್ರಮುಖವಾಗಿರುವ ರೋಗ ಅಂತಂದರೆ ಒಂದು ಮೊಸಾಯಿಕ್ ನಂಜು ರೋಗ. ಈ ಮೊಸಾಯಿಕ್ ನಂಜು ರೋಗ ಬಂತು ಅಂದರೆ ಗಿಡಗಳು ಬೆಳೆಯೋದಿಲ್ಲ, ಮತ್ತು ಗೆಡ್ಡೆಗಳ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲಾಗಿ ಬೇರುಕೊಳೆ ರೋಗ ಅಂತ ಹೇಳಿದ್ವಲ್ಲ, ಏನಾಗುತ್ತೆ, ಇದು ಸ್ಟಾರ್ಟಿಂಗ್ಗೆ ಬೇಗ ಬಂದ್ಬಿಡುತ್ತೆ. ರೋಗಕ್ಕೆ ತುತ್ತಾದ ಸಸಿಗಳು ಏನಾಗುತ್ತೆ ಅಂದರೆ ಬಾಗಿ ಕುಸಿ ಬೀಳೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ನಂತರ ಬೇರುಗಳೆಲ್ಲ ಕೊಳೆತು ಹೋಗೋಕ್ಕೆ ಕಾಣ್ತಾ ಹೋಗುತ್ತೆ. ಇದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಇದನ್ನು ಒಂದು ಶಿಲೀಂದ್ರನಾಶಕಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ಇವಾಗ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಕರಿತಾ ಹೋಗ್ತೀವಿ, 3 g/l ಹಾಕಿ ನಾವು ಅದನ್ನು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ಈ ಒಂದು ಬೇರುಕೊಳೆ ರೋಗವನ್ನು ನಾವು ಕಡಿಮೆ ಮಾಡ್ಬೋದಾಗಿದೆ. ಎರಡನೇದಾಗಿ ಎಲೆ ಚುಕ್ಕೆ ರೋಗ ಏನು ಮಾಡುತ್ತೆ, ಮೊದಲಿಗೆ ಒಂದು ವಕ್ರಾಕಾರದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಂತರ ಏನು ಮಾಡುತ್ತೆ ಅಂದರೆ, ಈ ವಕ್ರಾಕಾರದ ಚುಕ್ಕೆಗಳು ಕಂದು ಬಣ್ಣಕ್ಕೆ ಇದು ತಿರುಗಿ ಕಪ್ಪು ಬಣ್ಣಕ್ಕೆ ಇದು ತಿರುಗ್ತಾ ಹೋಗುತ್ತೆ. ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ, ಪ್ರತಿ ಲೀಟರ್ ನೀರಿಗೆ 3 g/l ತಾಮ್ರದ ಆಕ್ಸಿಕ್ಲೋರೈಡ್ನ ನಾವು ನಮ್ಮ ಮಣ್ಣಿಗೆ ಸೇರಿಸಬೇಕಾಗತ್ತೆ ಅಥವಾ ಸಿಂಪರಣೆ ಮಾಡಬೇಕಾಗತ್ತೆ. 2 g/l ಮ್ಯಾಂಕೋಸಬ್ನ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಎಲೆ ಚುಕ್ಕೆ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. 3ನೇದು ಮೊಸಾಯಿಕ್ ನಂಜು ರೋಗ ಅಂತ ಹೇಳಿದೆ ನಿಮಗೆ. ಏನಾಗುತ್ತೆ ಅಂದರೆ, ಎಲೆಗಳ ಮೇಲೆ ಹಳದಿ ಹಸಿರು ಮಿಶ್ರಿತ ಚುಕ್ಕೆಗಳು ನಾವು ಕಾಣ್ಬೋದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂದರೆ, ಇದಕ್ಕೆ ಒಂದು ಕೀಟ ಹಾವಳಿ ಮಾಡುತ್ತೆ, ಅದರಿಂದ ಏನಾಗುತ್ತೆ, ಮೊಸಾಯಿಕ್ ನಂಜು ರೋಗ ಬರ್ತಾ ಹೋಗುತ್ತೆ. ಆ ಕೀಟದ ನಿರ್ವಹಣೆ ಮಾಡೋಕ್ಕೋಸ್ಕರ 2.5 ml ಅಷ್ಟು ಇಮಿಡಾಕ್ಲೋರೋಪಿಡ್ನ ನಾವು ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಮೊಸಾಯಿಕ್ ನಂಜು ರೋಗವನ್ನು ನಿರ್ವಹಣೆಯನ್ನು ಮಾಡ್ಬೋದಾಗಿದೆ. ಸೊ ನಾವು ಯಾವುದೇ ರೈತ ಮರಗೆಣಸು ಬೆಳೀತಾನೆ ಅಂದರೆ, ಪ್ರಮುಖವಾಗಿ ಅವನು ನೋಡಬೇಕಾಗಿರೋ ರೋಗ ಅಂದರೆ ಯಾವುದು ಅಂದರೆ, ಮೊಸಾಯಿಕ್ ನಂಜು ರೋಗವನ್ನು ಅವರು ನಿರ್ವಹಣೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಗೆಡ್ಡೆಗಳ ಒಂದು ಬೆಳವಣಿಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ, ರೈತನಿಗೆ ಒಂದು ಇಳುವರಿ ಕೂಡ ಚೆನ್ನಾಗಿ ಬರೋದನ್ನು ನಾವೆಲ್ಲ ಕಾಣ್ಬೋದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ನೀವು ಹೇಗೆ ಕೊಯ್ಲು ಮಾಡಬೇಕು, ಯಾಕಂದರೆ ಇದು ಭೂಮಿ ಒಳಗಿರುತ್ತೆ, ಯಾವಾಗ ಬೆಳೆದಿದೆ ಅನ್ನೋದು ಗೊತ್ತಾಗಲ್ಲ.
0: ಸೊ ನಾನು ಆಗಲೇ ಹೇಳಿದೆ, ನಾವು ಗೆಡ್ಡೆ ಅಥವಾ ಕಾಂಡದ ತುಂಡುಗಳನ್ನು ನಾಟಿ ಮಾಡಿದ್ಮೇಲೆ 9-10 ತಿಂಗಳಿಗೆ ಏನಾಗುತ್ತೆ, ಇದು ಸಿದ್ಧವಾಗಿರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು. ಎರಡನೇದಾಗಿ ಏನಾಗುತ್ತೆ, ಎಲೆಗಳಲ್ಲಿ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಏನು ಸಿಂಪ್ಟಮ್ಸ್ ಅಂತ ನೋಡ್ತಾ ಹೋದರೆ, ಎಲೆಗಳಲ್ಲಿ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳೆಲ್ಲ ಉದುರೋಗ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಇದು ಒಂದು ಎಲೆಗಳಿಂದ ನಾವು ಕಾಣುವಂತಹ ಸಿಂಪ್ಟಮ್ಸ್. ಎರಡನೇದು ಕಾಂಡದ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಏನು ಅಂತಂದರೆ, ಕಾಂಡವು ಒಣಗೋಗುತ್ತೆ ಮತ್ತು ಗಟ್ಟಿ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಇದು ಎರಡನೇ ಸಿಂಪ್ಟಮ್ಸು. ಮೂರನೇದು ಮಣ್ಣು. ಏನಾಗುತ್ತೆ ಅಂದರೆ, ಆ ಗೆಡ್ಡೆಗಳ ಕಳ ಸುತ್ತಮುತ್ತಿರೋ ಮಣ್ಣಿನಾಗುತ್ತೆ, ಬಿರುಕು ಬಿಡ್ತಾ ಹೋಗುತ್ತೆ. ಬಿರುಕು ಬಿಟ್ಟಾಗ ಇದು ಒಂದು ಸಿಂಪ್ಟಮ್ಸ್ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ.

0: ಇಷ್ಟು ಮೂರು ಸಿಂಪ್ಟಮ್ಸ್ ಇಟ್ಕೊಂಡು ಸೊ ಅದನ್ನ ನಾವು ಅಂದಾಜಿಸಬಹುದು ಈ ಒಂದು ಗೆಡ್ಡೆಗಳು ಕೋಯಿಲೆಗೆ ಬಂದಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ಬೆಳೆನ ಯಾವ ತರ ಮಾರಬೇಕಾಗುತ್ತೆ, ಮತ್ತೆ ಈಗ ಸದ್ಯ ಯಾವ ತರ ಮಾರುಕಟ್ಟೆ ವ್ಯವಸ್ಥೆ ಈ ಒಂದು ಮರಗೆಣಸು ಬೆಳೆಗೆ ಇದೆ, ಮತ್ತೆ ನಮ್ಮ ಈಗ ಗ್ರಾಹಕರು ಕೂಡ ಮರಗೆಣಸನ್ನ ಯಾವ್ಯಾವ ತರದಲ್ಲಿ ಇದನ್ನ ಇಷ್ಟ?
0: ಸೊ ನಮ್ಮ ರೈತರು ಏನ್ ಮಾಡಬೇಕು, ಮೊದಲೇದಾಗಿ ಈ ಒಂದು ಗೆಡ್ಡೆಗಳನ್ನ ಹಾರ್ವೆಸ್ಟ್ ಮಾಡಬೇಕು, ಕೆಲವೊಂದು ಪ್ರೊಸೆಸಿಂಗ್ ನ ಮಾಡಬೇಕಾಗತ್ತೆ. ಇವಾಗ ಮಣ್ಣಿನ ಅದನ್ನ ಬೇಸ್ಡ್ ಆನ್ ಗ್ರೇಡಿಂಗ್ ಮಾಡಬೇಕಾಗತ್ತೆ, ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ಆಕಾರ, ಮತ್ತೆ ಅದ್ರ ಮೇಲೆ ಏನಾಗುತ್ತೆ ಅದನ್ನ ವಿಂಗಡಣೆ ಮಾಡಬೇಕಾಗತ್ತೆ. ವಿಂಗಡಣೆ ಮಾಡಿಬಿಟ್ಟು ನಮ್ಮ ಮಾರುಕಟ್ಟೆಗೆ ನಾವು ತಗೊಂಡು ಹೋಗೋದಾಗಿದೆ. ಆದರೆ ಲೋಕಲ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಸೊ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ, ಸೊ ಗ್ರೇಡಿಂಗ್ ಆಧಾರದ ರೂಪದಲ್ಲಿ ನಾವು ಮಾಡಿಕೊಂಡಾಗ ಏನಾಗುತ್ತೆ, ಹೆಚ್ಚಿನ ಬೆಲೆಯನ್ನು ಪಡೆಯೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೂ ಬೇಕಾದ್ರೆ ಏನು ಮಾಡ್ಬೋದು, ಕೆಲವೊಂದು ಕೈಗಾರಿಕೆಗಳಿದ್ದಾವೆ, ಏನು ಮಾಡ್ತಾರೆ, ಚಿಪ್ಸ್ ಮೇಕಿಂಗು ಇಂಡಸ್ಟ್ರಿಗಳಿದ್ದಾವೆ, ಕೆಲವೊಂದು ಪುಡಿಗಳನ್ನು ಮಾಡ್ತಾ ಹೋಗ್ತಾರೆ. ಅಂಥದ್ರ ಕಡೆಯಲ್ಲಿ ನಾವು ಇದನ್ನ ಮಾಡಿಕೊಂಡಾಗ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಮ್ಮ ರೈತರಿಗೆ ಕನಿಷ್ಠ ಅಂದ್ರೂ ಕೂಡ ಒಂದು ಕೆ ಜಿಗೆ 20-25 ರೂಪಾಯಷ್ಟು ರೇಟ್ನ ಪಡಿಬೋದಾಗಿದೆ. ಬಟ್ ಅದನ್ನು ನಾವು ಹೆಚ್ಚಿನ ದಿನಗಳ ಕಾಲ ಸ್ಟೋರ್ ಮಾಡಬೇಕು ಅಂತಂದರೆ, ನಾವು ಅದನ್ನು ಸರಿಯಾಗಿ ಮೆಚೂರ್ ಆದಾಗ ನಾವು ಅದನ್ನು ಹಾರ್ವೆಸ್ಟ್ ಮಾಡಿದಾಗ ನಾವು ಸ್ಟೋರ್ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೊಂದು ನಮ್ಮ ರೈತರ ಕಿವಿ ಮಾತೇನು ಅಂತಂದರೆ, ಸೊ ಕಂಪ್ಲೀಟ್ ಮೆಚೂರ್ ಆದರೆ ಮಾತ್ರ ಗೆಡ್ಡೆಗಳನ್ನು ಹಾರ್ವೆಸ್ಟ್ ಮಾಡಬೇಕು. ಹಾಗೆ ಹಾರ್ವೆಸ್ಟ್ ಮಾಡೋಕೆ ಹೋಗಬೇಡಿ, ಯಾಕೆ ಅಂತಂದರೆ ಉತ್ತಮ ರೇಟು ಸಿಗೋದಿಲ್ಲ, ಮತ್ತು ಗೆಡ್ಡೆಗಳ ಗಾತ್ರ ಏನಾಗುತ್ತೆ ಕಮ್ಮಿಯಾಗಿರೋದು ನಾವೆಲ್ಲ ಕಾಣ್ಬೋದು.
1: ಈಗ ಈ ಬೆಳೆನ ಹಂತ ಹಂತವಾಗಿ ಕಟಾವು ಮಾಡೋಕೆ ಬರುತ್ತಾ?
0: ಹಂತ ಹಂತವಾಗಿ ಮಾಡೋಕೆ ಬರಲ್ಲ, ಯಾಕೆಂದರೆ ಆ ಒಂದು ಇದರಲ್ಲಿ ಎಕನಾಮಿಕಲ್ ಪಾರ್ಟ್ ಗೆಡ್ಡೆ ಆಗಿರೋದ್ರಿಂದ ಸರಿಯಾದ ಸಮಯದಲ್ಲೇ ಅದನ್ನು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ನಾವು ಗೆಡ್ಡೆಗಳನ್ನು ಅಥವಾ ಕಾಂಡ ತುಂಡುಗಳನ್ನು ನಾವು ಭೂಮಿ ನಾಟಿ ಮಾಡಿದ್ಮೇಲೆ 9-10 ಮಿನಿಮಮ್ ಬೇಕಾಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ 9-10 ಮಧ್ಯೆ ನೀವು ಯಾವ ಬೇಕಾದರೂ ಮಾಡ್ಕೋಬಹುದಲ್ಲ.
1: ಈಗ ಈ ಒಂದು ಗೆಡ್ಡೆನ ತೆಗೆದು ಇಟ್ಕೊಳ್ಬೋದಲ್ಲ, ಬಾಳ ದಿನ ತನಕ ಉಳಿಬಹುದಲ್ಲ?
0: ಉಳಿಬಹುದು, ಬಟ್ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಸ್ಥಳದಲ್ಲೇ ಇಡಬೇಕಾಗತ್ತೆ. ನೀವು ಹೆಂಗಂದ್ರೆ ಅಲ್ಲಿ ಆ ಹೊರಗಡೆ ಇಟ್ಟಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಬಾಳಿಕೆ ಬರೋದಿಲ್ಲ. ನೀವು ಸರಿಯಾದ ಪ್ರಮಾಣದಲ್ಲಿ ನೀವು ಅದನ್ನ ಹಾರ್ವೆಸ್ಟ್ ಮಾಡಿದಾಗ ಕನಿಷ್ಠ ಅಂದ್ರೂ ಕೂಡ 12-15 ಟನ್ ಅಷ್ಟು ನಾವು ಗೆಡ್ಡೆ ಇಳುವರಿ ನಾವು ನಾರ್ಮಲ್ ಆಗಿ ನೋಡಬಹುದಾಗಿದೆ. ಇದು ಸ್ಥಳೀಯ ತಳಿಗಳಿಗೆ
1: ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಇಳುವರಿ ಬರುತ್ತೆ,
0: 12-15 ಟನ್ ಸ್ಥಳೀಯ ತಳಿಗಳಿಗೆ. ಅದೇ ನಾವು ಸೂಟಬಲ್ ವೆರೈಟೀಸ್ ಅಥವಾ ಹೈಬ್ರಿಡ್ಸ್ ಹಾಕಿದ್ರೆ ಒಂದು 30-40 ಟನ್ ಇಳುವರಿನ ನಾವು ಪಡಿಬಹುದಾಗಿದೆ.
1: ದೊಡ್ಡ ಪ್ರಮಾಣದ ಬೆಳೆ ನಿಮ್ಗೆ ಸಿಗುತ್ತೆ ಈ ಒಂದು ಮರಗೆಣಸನ್ನ ನೀವು ನೆಟ್ರೆ.
0: ಖಂಡಿತವಾಗ್ಲೂ ಕೂಡ ಈಸಿ ಮೇಂಟೆನೆನ್ಸ್, ಇದು ತುಂಬಾ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕೇಳಲ್ಲ,
1: ಕೇಳೋದಿಲ್ಲ ಇದು.
0: ಹೌದು, ತುಂಬಾ ಕಡಿಮೆ ಸಮಯ ಇದೆ.
1: ನೀರು ಹಾಕು ಮತ್ತೆ ಮತ್ತೆ ಗೊಬ್ಬರ ಹಾಕು ಇದನ್ನೆಲ್ಲ ಬಯಸಲ್ಲ.
0: ಏನೂ ಇಲ್ಲ ಸರ್.
1: ಹಂಗಾಗಿ ರೈತರಿಗೆ ಇದೊಂದು ಒಳ್ಳೆ ಉತ್ತಮವಾದ ಬೆಳೆ ಕೂಡ.
0: ಖಂಡಿತವಾಗ್ಲೂ
1: ಕೈ ಹಿಡಿಬಹುದು.
0: ಖಂಡಿತವಾಗ್ಲೂ
1: ಅಂದ್ರೆ ಬಹಳ ನಿರ್ವಹಣೆ ಇಲ್ಲಲ್ಲ, ತಾವು ಹೊಲದಲ್ಲಿ ಹಾಕ್ಬಿಟ್ಟು ತಮ್ಮ ಕೆಲಸ ಮಾಡ್ಕೊಳ್ಬಹುದು.
0: ಬಟ್ ಏನಂದ್ರೆ ನಿರ್ವಹಣೆ ಮುಖ್ಯವಾಗಿ ಏನು ಅಂತಂದ್ರೆ, ಅದನ್ನ ನೀರು ನಿಲ್ಲೋ ರೀತಿ ನೋಡ್ಕೋಬಾರ್ದು. ಆ ಒಂದು ಗೆಡ್ಡೆಯ ಸುತ್ತ ಪ್ರದೇಶದಲ್ಲಿ ಗೆಡ್ಡೆ ಕೊಳತು ಹೋಗುತ್ತೆ, ಮತ್ತೆ ಈ ಬೇರುಗಳಿಗೆ ಗಾಳಿ ಆಡಬೇಕು ಅಂತಂದ್ರೆ ನೀರು ನಿಂತ್ಕೋಬಾರ್ದು. ಅಕಸ್ಮಾತ್ ನೀರು ನಿಂತ್ಕೊಂಡ್ರೆ ಗೆಡ್ಡೆಗಳಿಗೆ ಏನಾಗುತ್ತೆ, ಬೆಳವಣಿಗೆ ಆಗೋದಿಲ್ಲ, ಗಿಡ ಆ ಒಂದು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇವತ್ತು ಕೂಡ ಮರಗೆಣಸಿನ ಬೇಸಾಯ ಬೆಳೆಯ ವೈಜ್ಞಾನಿಕ ಕ್ರಮಗಳ ಕುರಿತು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ತಾವೂ ಕೂಡ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ಸಂಪರ್ಕಿಸಿ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ.
0: ಸರ್, ನನ್ನ ದೂರವಾಣಿ ಸಂಖ್ಯೆ 9901193935, ಮತ್ತೊಮ್ಮೆ 9901193935.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:20. ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಆರಂಭದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
6: ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನಾ ಪದಗಳು ಜಟ್ಟಪ್ಪ ಬೆಣಕನಹಳ್ಳಿ ಮತ್ತು ತಂಡದವರಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ಇದುವರೆಗೆ ಇಂಡಿ ತಾಲೂಕಿನ ಬೆನಗನಹಳ್ಳಿ ಗ್ರಾಮದ ಜಟ್ಟಪ್ಪ ಬೆನಗನಹಳ್ಳಿ ಮತ್ತು ತಂಡದವರಿಂದ ಭಜನಾ ಪದಗಳನ್ನು ಕೇಳ್ತಾ ಇದ್ರಿ. ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ತದನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶ

0: ಅಭಿವೃದ್ಧಿಪಡಿಸಿದ ಎಲ್ಲ ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನಗಳನ್ನು ದೇಶದೊಳಗೆ ಉತ್ಪಾದನೆಗಾಗಿ ಭಾರತೀಯ ರಕ್ಷಣಾ ಉದ್ಯಮಕ್ಕೆ ವರ್ಗಾಯಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಈ ಉಪಕ್ರಮವು ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸುವುದು, ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತು ದೇಶೀಯ ಮೌಲ್ಯವರ್ಧನೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಸ್ಥಳೀಯ ಉತ್ಪಾದನೆಗೆ ಅನುವು ಮಾಡಿಕೊಡುವ ಮೂಲಕ ದೇಶೀಯ ಕೈಗಾರಿಕೆಗಳ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಲ್ಲಿ ತಂತ್ರಜ್ಞಾನ ವರ್ಗಾವಣೆಗೆ ಪ್ರಮುಖ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಈ ನಿಬಂಧನೆಯು ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಕೈಗಾರಿಕಾ ಉತ್ಪಾದನೆಗೆ ಯಶಸ್ವಿಯಾಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ಇದು ಸುಧಾರಿತ ರಕ್ಷಣಾ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ತಯಾರಿಕೆಗಾಗಿ ಭಾರತೀಯ ಉದ್ಯಮದ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಡಿಆರ್ಡಿಒದ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ದೇಶೀಯ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು, ರಕ್ಷಣಾ ಕೈಗಾರಿಕಾ ವಲಯವನ್ನು ಬಲಪಡಿಸುವುದು ಮತ್ತು ಪೂರೈಕೆ ಸರಪಳಿಯಲ್ಲಿ ಭಾರತೀಯ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಇತರ ತಂತ್ರಜ್ಞಾನ ಪಾಲುದಾರರ ಭಾಗವಹಿಸುವಿಕೆಗೆ ಅವಕಾಶ ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವಂತಹ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದಂತಹ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2016-17ರಲ್ಲಿ 1.78 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26ರಲ್ಲಿ 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314,00,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವಂತಹ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು, ಭಾರತ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡಬೇಕು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಏಕೀಕೃತ ಪಾವತಿ ವ್ಯವಸ್ಥೆಯ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ, ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದು ಹೇಳಿದ್ದಾರೆ. ರಷ್ಯಾ ಪ್ರವಾಸದಲ್ಲಿರುವಂತಹ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವಂತಹ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಸವಾಲುಗಳು ಹಾಗೂ ಬಹುಪಕ್ಷೀಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಉಕ್ರೇನ್, ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆಯೂ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಡಾ ಎಸ್ ಜೈಶಂಕರ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ವ್ಯಾಪಾರ, ಇಂಧನ, ರಸಗೊಬ್ಬರ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧ ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಚೀನಾ ಗಡಿ ಸಮಸ್ಯೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆ ಕುರಿತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಬೀಜಿಂಗ್ನಲ್ಲಿ ನಡೆದ ವಿಶೇಷ ಪ್ರತಿನಿಧಿ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಸೆಪ್ಟೆಂಬರ್ 12 ಮತ್ತು 13ರಂದು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರು ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಈ ಮಾತುಕತೆಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿವೆ. 3,488 ಕಿಲೋಮೀಟರ್ ವಿಸ್ತೀರ್ಣದ ಭಾರತ ಚೀನಾ ಗಡಿ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ಸ್ಥಾಪಿಸಲಾದಂತಹ ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಅಜಿತ್ ದೋವಲ್ ಮತ್ತು ವಾಂಗ್ ಯಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದಕ್ಕೂ ಮುನ್ನ ಅಜಿತ್ ದೋವಲ್ ಅವರು ಚೀನಾ ಉಪಾಧ್ಯಕ್ಷ ಹಾಂಗ್ ಜಾಂಗ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ದೀರ್ಘಾವಧಿಯ ಹೂಡಿಕೆ ಹೆಚ್ಚಿಸಲು ಹಾಗೂ ಭಾರತ ಜಪಾನ್ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಜಪಾನ್ನ ಪ್ರಮುಖ ಹಣಕಾಸು ವ್ಯವಸ್ಥೆಗಳ ಮುಖ್ಯಸ್ಥರೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ ನಡೆಸಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವಂತಹ ಸಚಿವರು ಮಿತ್ಸುಬಿಷಿ, ಯುಎಫ್ಜೆ ಫೈನಾನ್ಷಿಯಲ್ ಗ್ರೂಪ್, ಜಪಾನ್ ಅಭಿವೃದ್ಧಿ ಬ್ಯಾಂಕ್, ಮಿಜುಹೋ, ಮಾರ್ಗನ್ ಸ್ಟಾನ್ಲಿ, ನೊಮುರಾ ಮತ್ತು ನೇಪಾನ್ ಲೈಫ್ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ಭಾರತದಲ್ಲಿ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತ ಕಳೆದ ವರ್ಷ ಶೇಕಡ 7.7% ಬೆಳವಣಿಗೆ ದಾಖಲಿಸಿದೆ. 2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯಾಗುವತ್ತ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಡೇಟಾ ಸೆಂಟರ್, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ಜಪಾನ್ನ ಸಂಸ್ಥೆಗಳ ವಿಪುಲ ಅವಕಾಶಗಳಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆ

0: ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆಲಿಂಗ್ಟನ್ನಲ್ಲಿ ನಡೆದಂತಹ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಉನ್ನತ ಮಟ್ಟದ ಮಾತುಕತೆಯು ಕಡಲ ಭದ್ರತೆ, ಜಂಟಿ ಮಿಲಿಟರಿ ತರಬೇತಿ ಮತ್ತು ಒಟ್ಟಾರೆ ರಕ್ಷಣಾ ಸಹಕಾರ ಬಲಗೊಳಿಸುವತ್ತ ಗಮನ ಹರಿಸಿತು. ಭಾರತೀಯ ನಿಯೋಗವು ನ್ಯೂಜಿಲೆಂಡ್ ರಕ್ಷಣಾ ಪಡೆ ಮತ್ತು ರಕ್ಷಣಾ ಸಚಿವಾಲಯದ ಪ್ರಮುಖ ನಾಯಕರೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿತು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ CSIR NAL ಇಂದು ನವದೆಹಲಿಯಲ್ಲಿ 3 ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ಅನಾವರಣಗೊಳಿಸಿತು. 3 ಎಂಜಿನ್ಗಳು 5 kg ಒತ್ತಡದೊಂದಿಗೆ NJ-05, 50 kg ಒತ್ತಡದೊಂದಿಗೆ NJ-50 ಮತ್ತು 100 kg ಒತ್ತಡದೊಂದಿಗೆ NJ-100 ಸೇರಿವೆ. ಸ್ಥಳೀಯ ರಕ್ಷಣಾ ತಂತ್ರಜ್ಞಾನಗಳಿಗೆ ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸಲು ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾಂಪ್ಯಾಕ್ಟ್ ಪ್ರೊಪಲ್ಷನ್ ವ್ಯವಸ್ಥೆಗಳನ್ನು ಯುದ್ಧ ತಂತ್ರದ ಮಾನವರಹಿತ ವೈಮಾನಿಕ ವಾಹನಗಳು, ಡ್ರೋನ್ ಇಂಟರ್ಸೆಪ್ಟರ್ಗಳು ಮತ್ತು ಕಾಂಪ್ಯಾಕ್ಟ್ ಕ್ಷಿಪಣಿ ವ್ಯವಸ್ಥೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ CSIR ಮಹಾನಿರ್ದೇಶಕರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಕಲೈ ಸೆಲ್ವಿ, ಇಂತಹ ಹೆಚ್ಚು ವಿಶೇಷ ಮತ್ತು ನಿರ್ಣಾಯಕ ಉಪವ್ಯವಸ್ಥೆಗಳ ಸ್ಥಳೀಯ ಅಭಿವೃದ್ಧಿಯು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಆತ್ಮನಿರ್ಭರ ಭಾರತದ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಮೈಲಿಗಲ್ಲು ಎಂದು ಹೇಳಿದರು. ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಾಶ್ಕರ್ ವೇಗವಾಗಿ ವಿಸ್ತರಿಸುತ್ತಿರುವಂತಹ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಸೇರಿದಂತೆ ಭಾರತೀಯ ಉದ್ಯಮವು ದೇಶದ ರಕ್ಷಣಾ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ಈ ಸುಧಾರಿತ ಎಂಜಿನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 3ನೇ ದಿನದ ಅಂತ್ಯಕ್ಕೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ನಷ್ಟಕ್ಕೆ 265 ರನ್ ಗಳಿಸಿದೆ. ಮಳೆ ಕಾರಣ ಪಂದ್ಯ ಇಂದು ತಾತ್ಕಾಲಿಕ ಸ್ಥಗಿತವಾಗಿದ್ದು ಪ್ರಸ್ತುತ ಶ್ರೀಲಂಕಾ 238 ರನ್ಗಳಿಗೆ ಹಿನ್ನಡೆಯಲಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ನಾಳೆ 4ನೇ ದಿನದಾಟ ಮುಂದುವರಿಯಲಿದೆ. 2026 ಪ್ರಸಕ್ತ ಪ್ರಕಟಣೆಯಲ್ಲಿ ಶ್ರೇಷ್ಠತೆಗಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟ ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಪ್ರಕಟಣೆ ವಿಭಾಗವು 7 ಪ್ರಶಸ್ತಿಗಳನ್ನು ಪಡೆಯಲಿದೆ. ವಿಭಾಗದ ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುವಂತಹ ನಿಯತಕಾಲಿಕೆಗಳು, ಪುಸ್ತಕಗಳು ಮತ್ತು ಇತರ ಪ್ರಕಟಣೆಗಳನ್ನು ವಿವಿಧ ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ವಿಭಾಗವು ಪ್ರಕಟಿಸುವ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ರಾಷ್ಟೀಯ ಅಭಿವೃದ್ಧಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಸಮಕಾಲೀನ ವಿಷಯಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಮತ್ತು ಮೌಲ್ಯಯುತ ವಿಷಯಗಳನ್ನು ಓದುಗರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಗ್ಗೆ ಪ್ರಕಟಣೆ ವಿಭಾಗದ ಮಹಾನಿರ್ದೇಶಕರಾದಂತಹ ಡಾ ಧೀರಜ್ ಕಾಕಾಡಿಯಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ DRDO ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ವಿರುದ್ದದ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಆಕಾಶವಾಣಿ ಬೆಂಗಳೂರು.

ಸ್ನೇಹಿತರಿಗೆಲ್ಲ ಕೂಡ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಕೇಳೋದಕ್ಕೆ ಪ್ರೀತಿಯ ಸ್ವಾಗತ. ಪ್ರೀತಿಯಿಂದ ಬರಮಾಡಿಕೊಳ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಪ್ರತಿನಿತ್ಯ ನಾವು ನಿಮಗಾಗಿ ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುತ್ತೇವೆ, ಜೊತೆಗೆ ಒಂದಿಷ್ಟು ಸುಮಧುರವಾಗಿರುವಂತಹ ಕನ್ನಡ ಚಿತ್ರಗೀತೆಗಳನ್ನ ಕೇಳಿಸ್ತೀವಿ. ಇವತ್ತು ಕೂಡ ನನ್ನ ಪ್ಲೇಲಿಸ್ಟ್ ಅಲ್ಲಿ ಅನೇಕ ಗೀತೆಗಳು ನಿಮಗಾಗಿ ರೆಡಿ ಆಗಿದ್ದಾವೆ. ಅಷ್ಟೇ ಅಲ್ಲ, ಒಂದೊಳ್ಳೆ ವಿಚಾರವನ್ನು ಮಾತಾಡೋಣ ಅಂತ ಅಂದ್ಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೀವಿ.

ವಿಷಯ ವೆರಿ ಸಿಂಪಲ್ ಆಗಿದೆ. ಯಾಕೆಂತಂದ್ರೆ ಇವತ್ತು ನಾವು ನಮ್ಮ ಆಯಸ್ಸನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು. ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತಂದ್ರೆ ಆರೋಗ್ಯದ ಕಡೆಗೆ ನಾವು ಗಮನ ಕೊಡಬೇಕು ಅನ್ನೋದು ಸರ್ವೇ ಸಾಮಾನ್ಯವಾಗಿರುವಂತಹ ಸಂಗತಿ. ಅಷ್ಟೇ ಅಲ್ಲ, ನಮ್ಮ ಜೀವನ ಶೈಲಿಯನ್ನ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಸಮಾಜಕ್ಕೋಸ್ಕರವಾಗಿ. ಸಮಾಜ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಪ್ರದೇಶಗಳು. ಅವು ಚೆನ್ನಾಗಿ ಇದ್ದರೆ ನಮ್ಮ ಆರೋಗ್ಯ ಸಹಜವಾಗಿಯೇ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಆಯಸ್ಸು ವೃದ್ಧಿಯಾಗುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತಿನ ಈ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಕುರಿತಂತೆ ನಾನು ಮಾತನಾಡ್ತೀನಿ. ಆದರೆ ಈಗಲೇ ಅದನ್ನು ಶುರು ಮಾಡೋದಿಲ್ಲ, ಒಂದು ಗೀತೆಯನ್ನು ನಿಮಗಾಗಿ ಕೇಳಿಸ್ತೀನಿ. ಕೇಳಿ ಗೀತೆಯನ್ನು. ಸಜನಿ ಚಿತ್ರದಿಂದ ಇದ್ದದ್ದು, ಸುರೇಶ್ ಅಯ್ಯರ್ ಮಧುಶ್ರೀ ರೂಪ್ ಹಾಡಿರುವಂತಹ ಗೀತೆ, ಕವಿರಾಜ್ ಬರೆದಿರುವಂತಹ ಗೀತೆ, ಎ ಆರ್ ರೆಹಮಾನ್ ಅವರ ಸಂಗೀತ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ವಿಷಯದ ಆಳಕ್ಕೆ ಇಳಿಯೋ ಮುನ್ನ ನಿಮಗೊಂದು ಆಘಾತಕಾರಿಯಾಗಿರುವಂತಹ ಒಂದು ಸತ್ಯವನ್ನು ಹೇಳಬೇಕು. ಏನಂತಂದರೆ, ನಾವೆಲ್ಲ ಕೂಡ ನಗರ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದೀವಿ. ನಗರ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಒಂದು ಕುಟುಂಬ, ಒಂದು ಸಾಮಾನ್ಯ ಕುಟುಂಬ ಅಂತ ನಾವು ಕರಿಬೋದು. ಆ ಸಾಮಾನ್ಯ ಕುಟುಂಬ ಒಂದು ದಿನಕ್ಕೆ ಕನಿಷ್ಠ 1-2 kg ಕಸವನ್ನು ಉತ್ಪಾದಿಸುತ್ತೆ. ನೋಡಿ, ವಿಚಾರ ಮಾಡಿ, ಇಡೀ ನಗರದ ಕಸ ಸೇರಿದರೆ ನಮ್ಮ ಭೂಮಿ ಕತೆ ಏನಾಗಬೇಡ? ಖಂಡಿತವಾಗೂ ಕೂಡ ಹಸಿರಿನ ಉಸಿರು ಖಂಡಿತ ಅದು ಉಸಿರುಗಟ್ಟು ಹೋಗ್ಬಿಡುತ್ತೆ. ಇದು ಕಂಪ್ಲೇಂಟ್ ಅಂತಲ್ಲ, ಆದರೆ ನಿಜವಾಗ್ಲೂ ಕೂಡ ಗಂಭೀರವಾಗಿ ನಾವು ವಿಚಾರ ಮಾಡಬೇಕು. ನಾನು ಹೇಳಿದೆ, ನಾವು ಸುಸ್ಥಿರವಾಗಿ ಬದುಕಬೇಕು, ನಾವು ಆನಂದವಾಗಿ ಬದುಕಬೇಕು ಅಂತಂದರೆ ನಾವು ಆರೋಗ್ಯದ, ನಮ್ಮ ವೈಯಕ್ತಿಕವಾದಂತಹ ಆರೋಗ್ಯದ ಕಡೆಗೆ ಹೇಗೆ ಗಮನ ಹರಿಸ್ತೇವೋ ಅಷ್ಟೇ ಮುಖ್ಯವಾಗಿ ನಾವು ಹೀಗೆ ನಮ್ಮ ಸುತ್ತಮುತ್ತಲ ಪ್ರದೇಶವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರ ಕಡೆಗೂ ಕೂಡ ಗಮನ ಹರಿಸ್ಬೇಕು. ಈ ನಿಟ್ಟಿನಲ್ಲಿ ನಾನು ಮಾತನಾಡೋದಕ್ಕೆ ಬಂದಿದ್ದೇನೆ ಇವತ್ತು. ಹೌದು ಸ್ನೇಹಿತರೆ, ನಾವು ಬಹಳ ವಿಷಯ

ಮುಖ್ಯವಾಗಿ ಕಸವನ್ನು ನಾವು ಸರಿಯಾಗಿ ವಿಲೇವಾರಿ ಮಾಡಬೇಕಾಗತ್ತೆ. ಅದರ ಬಗ್ಗೆ ನಾನು ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಡ್ತೀನಿ ಈ ಒಂದು ಗೀತೆಯ ನಂತರ. ಮೂಡಿ ಬರ್ತಾ ಇದೆ ಈಗ ಹರಿಹರನ್ ಅವರು ಹಾಡಿರುವಂತಹ ಮಂಜರ ಚಿತ್ರದ ಗೀತೆ. ಡಾಕ್ಟರ್ ಚಿನ್ಮಯ್ ಎಂ ರಾವ್ ಅವರು ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸರಿಯಾಗಿ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಸ್ನೇಹಿತರೆ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:30 ಆಗುತ್ತಲಿದೆ. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಪೆಟ್ರೋಲ್ ಸುಡುವಿಕೆ ನಿರಂತರ. ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ. ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದ್ ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
1: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ.

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.
1: ಹಚ್ಚವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ,
2: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
1: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಸ್ನೇಹಿತರೆ, ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿವ್ರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನ. ಪಕ್ಕವಾದದಲ್ಲಿ ವಯಲಿನ್ ನುಡಿಸುವವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸುವವರು ಆರ್ ನರಸಿಂಹನ್. ಮೊದಲಿಗೆ ಕೇಳೋಣ ಸರಸ ಸಮಾಧಾನ, ಕಾಪಿ ನಾರಾಯಣಿರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರು ನುಡಿಸಿದ ಮ್ಯಾಂಡೋಲಿನ್ ವಾದನವನ್ನು ಕೇಳಿದರೆ, ಇವರಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು.

0: ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮೊದಲಿಗೆ ಕನ್ನಡದ ಒಂದು ಗೀತೆ, ನಂತರ ಹಿಂದಿಯ ಗೀತೆ ಕೇಳಿ. ಕಿಂದರಿ ಜೋಗಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಲಸ್ವರಗಳು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ ಅವರು.

0: ಇಲ್ಲಿ ತನಕ ನೀವು ಕೇಳಿದ್ದು ರೋಟಿ ಕಪಾಡ ಅವರ ಮಕಾನ್ ಚಿತ್ರದ ಗೀತೆಯಾಗಿದ್ದು ಮುಖೇಶ್, ಲತಾ ಮಂಗೇಶ್ಕರ್ ಮತ್ತಿತರರು ಈ ಗೀತೆಗೆ ಧ್ವನಿ ನೀಡಿದರು. ವರ್ಮಾ ಮಲ್ಲಿಕ್ ಗೀತೆಯನ್ನು ಬರೆದಿದ್ದರೆ ಲಕ್ಷ್ಮೀಕಾಂತ್ ಪ್ಯಾರ್ಲರ್ ಅವರ ಸಂಗೀತ ಈ ಗೀತೆಗೆ ಇತ್ತು. ಇನ್ನು ಕನ್ನಡ ಗೀತೆಯೊಂದನ್ನು ಕೇಳೋಣ. ಬಂಗಾರದ ಮನುಷ್ಯ ಚಿತ್ರದಿಂದ ಆಯ್ದ ಗೀತೆ, ಪಿ ಸುಶೀಲಾ ಅವರು ಗೀತೆಯನ್ನು ಆಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.
1: ಬಂಗಾರ ನೀನು ಹಳೆಯ